ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 24 ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 14 ತಾರೀಕು ಭಾನುವಾರ. ಈಗ ವೇಳೆ 5:58:30. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಆರ್ ಜನಾರ್ದನ್ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ.

ಕಾರ ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಿ ಜಿ ಶಾಂತಕುಮಾರ್. 7:30ಕ್ಕೆ ಸೇವಾ ವಾಹಿನಿ, 7:45ಕ್ಕೆ, 10:15ಕ್ಕೆ ಹಾಗೂ ಸಂಜೆ 4:45ಕ್ಕೆ ಚಿತ್ರಗೀತೆಗಳು. ಈ ಬೆಳಗ್ಗೆ 8:30ಕ್ಕೆ ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, ನಂತರ ಚಿತ್ರಗೀತೆಗಳನ್ನು ಆಲಿಸಬಹುದು. 9:40ಕ್ಕೆ ನಮ್ಮ ಆರೋಗ್ಯ, ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನ ಮಹಾದಾನ, ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪಲ್ಲವಿ ಪಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00ಗೆ ಕೇಳಿ ಗಿಳಿಗಳೇ ಕಥೆ ಕೇಳು ಪುಟ್ಟ, ಪ್ರಸ್ತುತಿ ಬಿಜಿ ಕವಿತಾ. 10:30ಕ್ಕೆ ಮಕ್ಕಳ ಮಂಟಪ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ ಮತ್ತು ಮಕ್ಕಳು, ಈ ಕುರಿತು ಯೋಗ ಶಿಕ್ಷಕಿ ಆಶಾದೇವಿ ಎನ್ ಅವರೊಂದಿಗೆ ಮಾತುಕತೆ ಮೂಡಿಬರಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 11:00ಗೆ ಮಿಶ್ರ ಮಾಧುರ್ಯ. 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರ ವನಿತಾ ವಿಹಾರ. ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ರಜತ್ ಎಸ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 12:45ಕ್ಕೆ ಚಾಮರಾಜನಗರ ಸಿದ್ದಯ್ಯನಪುರದ ಭಾಗ್ಯಮ ಮತ್ತು ಸಂಗಡಿಗರಿಂದ ಜನಪದ ಸಂಗೀತ. 11:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20ಕ್ಕೆ ಎಂಎಸ್ ಕೀರ್ತನ ಅವರು ಹಾಡಿರುವ ಭಾವಗೀತೆಗಳು. 1:30ಕ್ಕೆ ಸಂಜೆ 5:05ಕ್ಕೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 12:40ಕ್ಕೆ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಅನುರಕ್ತೆ. 3:40ಕ್ಕೆ ಸಿರಿಗಂಧಡಂ ಗೆಲ್ಗೆ ಪ್ರಸ್ತುತಿ ಜಿ ಕೆ ರವೀಂದ್ರಕುಮಾರ್. 3:45ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಅಶ್ವಥ್ ನಾರಾಯಣ ಅವರ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳರ ರಚನೆಗಳು. ಸಂಜೆ 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. ಸಂಜೆ 6:51ನಿಮಿಷದಿಂದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆಯಲಿರುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ. ಇನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಸಂಜೆ 6:51ಕ್ಕೆ ಚಿತ್ರಗೀತೆಗಳು. 7:45ಕ್ಕೆ ಕನ್ನಡದಲ್ಲಿ ಭಾಷಣ, ಬಸವಣ್ಣ ರೂಪಿಸಿದ ಭಾರತ, ಈ ಕುರಿತು ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ರಾತ್ರಿ 8:10ಕ್ಕೆ ಕೇಂದ್ರ ಸರ್ಕಾರದ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಸಶಕ್ತ ಭಾರತ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ. 10:00ಗೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ಜೆಎಸ್ ಶ್ರೀರಾಮ್ ಅವರ ಹಾಡುಗಾರಿಕೆ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಗೀತಾರಾಧನಾ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.
1: ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಈಗ ಚಿಂತನ. ಡಾಕ್ಟರ್ ಡಿಸಿ ಗೀತಾ ಅವರಿಂದ
2: ನಾವು ಆಧುನಿಕ, ಆಧುನೀಕರಣ, ಆಧುನಿಕೋತ್ತರ, ಮಾಡ್ರನ್ ಲಿಟ್ರೇಚರ್, ಮಾಡ್ರನ್ ಆರ್ಟ್ ಬಳಸುತ್ತಿರುತ್ತೇವೆ. ಹಾಗಾದರೆ ಯಾವುದು ಆಧುನಿಕ, ಆಧುನಿಕರು ಅಂದರೆ ಯಾರು? ಆಧುನಿಕತೆಯನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಿಕೊಳ್ಳಕ್ಕೆ ಅವಕಾಶ ಇದೆ. ಆಧುನಿಕ ಪದಶಃ ಅರ್ಥ ಹೊಸತು, ಸದ್ಯದ್ದು. ಯಾವುದು ಹೊಸತು, ಯಾವುದು ಸದ್ಯದ್ದು ನೋಡೋಣ. ಇದರ ಮೂಲ ಹುಡುಕಿ ಹೊರಟ್ರೆ ಡಾರ್ವಿನ್ನನ ಜೀವ ವಿಕಾಸವಾದಕ್ಕೆ ಹೋಗಬೇಕಾದೀತು. ಕಣ್ಣಿಗೆ ಕಾಣಿಸದ ಪರಮಾಣುವಿನಿಂದ ಮೊದಲುಗೊಂಡು ಮಂಗನಿಂದ ಮಾನವರಾಗಿ ಈ 21ನೇ ಶತಮಾನದ ಅತ್ಯಾಧುನಿಕ ತಂತ್ರಜ್ಞಾನದವರೆಗೂ ಹಾಗೂ ವಿಕಾಸಗೊಳ್ಳುತ್ತಲೇ ಇರುವ ಪ್ರತಿ ಹಂತವೂ ಆಧುನಿಕವೇ. ಪ್ರತಿ ತಲೆಮಾರು ತನ್ನ ಹಿಂದಿನ ತಲೆಮಾರಿಗಿಂತ ಮುಂದಾಲೋಚನೆಯಲ್ಲಿ ತುಸುಮುಂದಿರುತ್ತದೆ. ಈ ವಿಕಾಸದ ವಿವಿಧ ಹಂತಗಳಲ್ಲಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಡಿನಲ್ಲಿ ಅಲೆಮಾರಿಗಳಾಗಿದ್ದವರು ಒಂದು ಕಡೆ ನೆಲೆಯೂರಿ ಮನೆ, ವ್ಯವಸಾಯ, ಸಂಗ್ರಹಿಸಿಟ್ಟುಕೊಳ್ಳುವ ಗುಣ, ಬೆಂಕಿ, ವೈವಿಧ್ಯಮಯ ಆಹಾರ, ಕುಟುಂಬ, ಭಾಷೆ, ಸಮಾಜ, ಹಣ, ವ್ಯಾಪಾರ, ವ್ಯವಹಾರ, ಅಕ್ಷರ, ಶಿಕ್ಷಣ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಇವೇ ಮುಂತಾದವುಗಳನ್ನು ಕಾಲಕಾಲಕ್ಕೆ ಸೃಷ್ಟಿಸಿಕೊಂಡಿದ್ದೇವೆ. ಮೂಲತಃ ಕುತೂಹಲಿಗಳಾದ ನಾವು ಭೂಖಂಡಗಳನ್ನು ಹುಡುಕಿ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳುತ್ತಿದ್ದೇವೆ. ಚಂದ್ರ, ಮಂಗಳನ ಅಂಗಳಕ್ಕೆ ಅಡಿಯಿಟ್ಟಿದ್ದೇವೆ. ಸಮುದ್ರದಾಳವನ್ನೂ ಕಂಡಿದ್ದೇವೆ. ಈಗಂತೂ ಕ್ಷಣಾರ್ಧದಲ್ಲಿ ಕುಳಿತಲ್ಲಿಂದಲೇ ಸಾಮಾನ್ಯರು ಜಗತ್ತನ್ನು ಕಣ್ತುಂಬಿಕೊಳ್ಳುವಷ್ಟು ಮುಂದುವರೆದಿದ್ದೇವೆ. ಇವೆಲ್ಲವೂ ಆವಿಷ್ಕಾರಗೊಂಡ ಕಾಲಕ್ಕೆ ಹಾಗೂ ಅವು ಪ್ರಸ್ತುತಗೊಂಡ ಕಾಲಕ್ಕೆ ಆಧುನಿಕವೇ. ಆಧುನಿಕವೆಂದರೆ ಸಾಮಾನ್ಯವಾಗಿ ಭೌತಿಕವಾದ, ಅಭಿವೃದ್ಧಿ, ಪ್ರಗತಿ, ಇನ್ಸ್ಟ್ರೂಮೆಂಟಲ್ ಎನ್ನುವ ಅರ್ಥದಲ್ಲೂ ಬಳಸುತ್ತಿರುತ್ತೇವೆ, ಯೋಚಿಸುತ್ತಿರುತ್ತೇವೆ. ಆಧುನಿಕವೆಂದರೆ ನೆನ್ನೆಗಳ ಅಂದರೆ ಭೂತಕಾಲದ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊಸತೊಂದು ವಿಚಾರಕ್ಕೆ ವರ್ತಮಾನದಲ್ಲಿ ತೆರೆದುಕೊಳ್ಳುವ ಹಾಗೆ ಮಾಡುವಂಥದ್ದೂ ಆಧುನಿಕವೇ. ಬದುಕಿನ ಹೋರಾಟಗಳು, ಯುದ್ಧ ತಂತ್ರಗಳು ಕಾಲದಿಂದ ಕಾಲಕ್ಕೆ ಆಧುನಿಕಗೊಂಡಿವೆ. ಮನುಷ್ಯ ಮನುಷ್ಯರನ್ನು ಕೊಲ್ಲದೆ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕೆನ್ನುವ ಎಲ್ಲ ಕಾಲಕ್ಕೂ ಸಲ್ಲುವ ಬುದ್ಧನಂತಹ ಅನೇಕ ಯುದ್ಧ ವಿರೋಧಿ ಚಿಂತನೆಗಳು, ಜಗತ್ತಿನಾದ್ಯಂತ ಸಾಮಾಜಿಕ ಸಂಚಲನಗಳಿಗೆ ಕಾರಣರಾದ ಚಿಂತಕರು, ಕವಿಗಳು, ಬರಹಗಾರರು, ವಿಜ್ಞಾನಿಗಳು, ತಂತ್ರಜ್ಞರು ಕಟ್ಟಿಕೊಡುವ ಆಯಾ ಕಾಲಘಟ್ಟದ ಸೂಕ್ಷ್ಮ ಚಿಂತನೆಗಳು, ಆಯಾ ಕಾಲದ ಅಧಿಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ ಮಾನವೀಯತೆಗೆ ತುಡಿಯುವ ಜನಪದರು ಸೃಷ್ಟಿಸುವ ಕಾವ್ಯ, ಕಥೆ, ಪುರಾಣ, ಸಾಮಾಜಿಕ ಚಿಂತಕರ ಭಾಷಣ, ಬರವಣಿಗೆ, ಚಳುವಳಿಗಳು, ಸೃಜನಶೀಲ ಬರಹಗಳು, ಸಂಗೀತ, ಚಿತ್ರ, ನೃತ್ಯ, ಶಿಲ್ಪ, ಸಿನಿಮಾಗಳು, ಇವುಗಳ ಮೂಲಕ ಆಯಾ ಕಾಲಘಟ್ಟದ ಸೂಕ್ಷ್ಮಗಳನ್ನು, ಬದುಕಿನ ಏರಿಳಿತಗಳು, ಕಟ್ಟಿಕೊಡುವ ಹೊಸ ಆಲೋಚನೆಗಳು, ಹುಡುಕಾಟಗಳು, ಮುನ್ನೋಟಗಳು, ಕಾಣಿಕೆಗಳು, ಇವೆಲ್ಲ ಪ್ರಯತ್ನಗಳು ಆಧುನಿಕವೇ. ಸಾಹಿತ್ಯದ ಅಧ್ಯಯನದ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟವನ್ನು ಆಧುನಿಕ ಕಾಲ ಎಂದು ಗುರುತಿಸಿಕೊಳ್ಳಲಾಗಿದೆ. ಅಂದರೆ 18ನೇ ಶತಮಾನದಿಂದ ಆರಂಭವಾದ ನಗರೀಕರಣ, ಔದ್ಯೋಗೀಕರಣ, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಾದ ಅಸಾಧಾರಣ ಬೆಳವಣಿಗೆಗಳು, ಅವು ರೂಪಿಸಿದ ದೃಷ್ಟಿಕೋನವನ್ನು ಆಧುನಿಕ ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆಗೆ ಆಧುನಿಕೋತ್ತರ, ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ ಎರಡು ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ ವೈಚಾರಿಕತೆಯೇ ಆಧುನಿಕೋತ್ತರವಾದ ಎನ್ನಲಾಗಿದೆ. ಹಾಗ ನೋಡಿದ್ರೆ ಯಾವುದೇ ಕಾಲದ ಆಲೋಚನಾ ಕ್ರಮ ಅಥವಾ ಚಿಂತನಾ ಕ್ರಮ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಭೂತ, ವರ್ತಮಾನ, ಭವಿಷ್ಯತ್ತುಗಳೆಲ್ಲವನ್ನೂ ಒಳಗೊಂಡಿರುತ್ತದೆ. ಇದನ್ನೇ ಅಲ್ಲಮ್ಮ ಹಿಂದಣ ಅನಂತವನು, ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಎನ್ನುತ್ತಾನೆ. ಸದ್ಯದ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಚಿಂತನೆಗಳಿಗಿಂತ ಬುದ್ಧನಾದಿಯಾಗಿ ನಮ್ಮೊಡನೆ ಹಾಸುಹೊಕ್ಕಾಗಿರುವ ಸೃಜನಶೀಲ ಕಲೆ, ಸಾಹಿತ್ಯಕ ಬರಹಗಳು, ಚಿಂತನೆಗಳು ನಮ್ಮನ್ನು ಪ್ರಭಾವಿಸಬಹುದು, ಒಂದು ಹೊಸ ಸಾಮಾಜಿಕ ಸಂಚಲನೆಯನ್ನೇ ಹುಟ್ಟುಹಾಕಿಬಿಡಬಹುದು. ಒಟ್ಟಾರೆ ಒಂದು ಸಮಾಜ ಜೀವಂತಿಕೆಯಿಂದ, ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗೋದೇ ಎಲ್ಲ ಕಾಲದ ವೈಚಾರಿಕತೆಯುಳ್ಳ ಆಧುನಿಕ ಚಿಂತನೆಗಳಿಂದಾಗಿಯೇ ಎನ್ನಬಹುದು.
1: ಇದುವರೆಗೆ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಸಮಯ ಸರಿಯಾಗಿ 6:35:08.
3: ಆಕಾಶವಾಣಿ ಮೈಸೂರು.
4: ಸಿನಿಮಾಯಾನ,
3: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
5: ಪನ್ನಾಲಾಲ್ ಪಟೇಲ್ ಅವರ ಗುಜರಾತಿ ಕಾದಂಬರಿಯನ್ನು ಆಧರಿಸಿ ಟಿಎಸ್ ನಾಗಾಭರಣ ಚಿತ್ರಕಥೆ ರಚಿಸಿ ನಿರ್ದೇಶನ ಮಾಡಿದ ಜನುಮದ ಜೋಡಿ ಚಿತ್ರಕ್ಕಾಗಿ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಪಡೆದರೆ, ನಾಯಕಿ ಶಿಲ್ಪಾ ಅತ್ಯುತ್ತಮ ನಟಿ ಪ್ರಶಸ್ತಿ ಗಳಿಸಿದರು. ಸಂಗೀತಕ್ಕಾಗಿ ವಿ ಮನೋಹರ್, ಹಾಡಿಗಾಗಿ ಎಲ್ ಎನ್ ಶಾಸ್ತ್ರಿ ಹಾಗೂ ಗೀತ ರಚನೆಗೆ ದೊಡ್ಡರಂಗೇಗೌಡ ಕೂಡ ರಾಜ್ಯ ಪ್ರಶಸ್ತಿಯನ್ನು ಪಡೆದರು. ಶಿವರಾಜ್ಕುಮಾರ್ ನಾಯಕನಾಗಿರುವ ಈ ಚಿತ್ರದಲ್ಲಿ ಅಶೋಕ್, ರಾಜೀವ್, ಏಣಗಿ ಬಾಳಪ್ಪ, ಮಂಡ್ಯ ರಮೇಶ್, ಅಮೂಲ್ಯ, ಪವಿತ್ರ ಲೋಕೇಶ್ ಕೂಡ ಇದ್ದಾರೆ. ಜಾತ್ರೆಯಲ್ಲಿ ಮೊದಲ ಬಾರಿಗೆ ಕಂಡಾಗಲೇ ಕೃಷ್ಣ ಹಾಗೂ ಕನಕಳಿಗೆ ಅನಿಸುತ್ತದೆ. ರಥದ ಕಡಾಣಿ ತೆಗೆಸಿ ಜಾತ್ರೆಯಲ್ಲಿ ಅನಾಹುತ ಸೃಷ್ಟಿಸುವ ಸಿಂಗಾರಿಗೌಡನ ಪ್ರಯತ್ನವನ್ನ ವಿಫಲಗೊಳಿಸಿದ ಕೃಷ್ಣ ಕನಕ ಹಾಗೂ ಆಕೆಯ ಗೆಳತಿ ಮಣಿಯನ್ನ ತನ್ನ ಎತ್ತಿನ ಗಾಡಿಯಲ್ಲಿ ಅವರ ಊರಿನವರೆಗೆ ಕೊಂಡೊಯ್ಯುತ್ತಾನೆ. ಕೃಷ್ಣನಿಗೆ ಗುಡಿಯಲ್ಲಿ
6: ದೇಹವೆಂದರೆ ಓ ಮನುಜ ಮೂಳ ಮಾಂಸಗಳ ತಡಿಕೆ ನಿಜ
5: ಎಂದು ಹಾಡುವ ಐನೋರೆಂದರೆ ಗೌರವ. ಕೃಷ್ಣನಿಗೆ ಈಗ ಸದಾ ಕನಕಳದೇ ಕನವರಿಕೆ. ಆದರೆ ಚಂದಾಪುರದ ಕನಕಳ ಮಲತಾಯಿ ಕ್ರೂರಿ ತನ್ನ ಕುಡುಕ ಅಣ್ಣನೊಂದಿಗೆ ಕನಕಳ ಕೂಡಿಕೆ ಮಾಡಿಸುವ ಸಂಚು ಆಕೆಯದು. ಕೃಷ್ಣ ಗೆಳೆಯರೊಂದಿಗೆ ಚಂದಾಪುರದ ಕನಕಳ ಮನೆಯವರೆಗೆ ಬಂದು ಕಂಸಾಳೆ ನೃತ್ಯ ಮಾಡಿ
7: ಕೋಲು ಮಂಡ ಜಂಗುಮ ದೇವರು ಗುರುವೆ ಪಾರಣ್ಯಕ್ಕೆ ದಯ ಮಾಡವರೇ
5: ಎಂದು ಹಾಡಿ ಉಪಾಯವಾಗಿ ಕನಕಳ ದರ್ಶನ ಪಡೆದು ಹೋಗುತ್ತಾನೆ. ಪಟ್ಟಾಲಮನ ಹಬ್ಬದ ಅಂಗವಾಗಿ ತಲಕಾಡಲ್ಲಿ ಹರಿಗೋಲಾಟದಲ್ಲಿ ಸಿಂಗಾರಿಗೌಡನ ಸಂಚನ್ನೂ ಮೀರಿ ಬೆಳ್ಳಿ ಕಡಗಾಗೆದ್ದ ಕೃಷ್ಣ ಅದನ್ನ ಕನಕಳೆಡೆಗೆ ಎಸೆಯುತ್ತಾನೆ. ಆದರೆ ಕೃಷ್ಣನನ್ನ ಒಳಗೊಳಗೇ ಪ್ರೀತಿಸುವ ಕಾಳಿ ಕನಕಳ ಜಾತಿಯನ್ನ ಎತ್ತಿ ಆಡಿ ಕಡಗವನ್ನ ಕಸಿದುಕೊಂಡು ಬಂದಾಗ ಅದನ್ನು ಮರಳಿ ಕನಕಳಿಗೆ ನೀಡಿದ ಕೃಷ್ಣ ಇಂದಿನಿಂದ ನಾನು ನೀನು ಒಂದೇ ಜಾತಿ ಎನ್ನುತ್ತಾನೆ. ಇಬ್ಬರು ಕೂಡ
8: ಜನ್ಮದ ಜೋಡಿ ನೀನು
5: ಎಂದು ಹಾಡಿ ಸಂತಸ ಪಡುತ್ತಾರೆ. ಮಲತಾಯಿಯ ಕಾಟ ತಾಳದಾದಾಗ ಬಲವಂತವಾಗಿ ಕನಕಳ ಮದುವೆಯನ್ನ ಅಂದಾನಿ ಎಂಬ ಅಯೋಗ್ಯನೊಂದಿಗೆ ಮಾಡಿಬಿಡಲಾಗುತ್ತದೆ. ಪ್ರಸ್ತುತ ದಿನ
9: ನೀನ್ ಯಾವತ್ತು ನನ್ನ ಮೈ ಮುಟ್ಟಂಗಿಲ್ಲ.
10: ಇವತ್ತು ನಾನು ನಿನ್ ಜೊತೆ ಬಾಳ್ ಮಾಡ್ಲೇಬೇಕು.
9: ಹಂಗಾರೆ ಮುಟ್ಟು ನೋಡ್ತೀನಿ
5: ಎಂದು ಕುಡುಗೋಲು ಎತ್ತಿಕೊಳ್ಳುತ್ತಾಳೆ ಕನಕ. ಇದಕ್ಕೆಲ್ಲ ಕಾರಣನಾದ ಸಿಂಗಾರಿಗೌಡನ ವಿರುದ್ಧ ಹೋರಾಟಕ್ಕೆ ನಿಂತ ಕೃಷ್ಣನನ್ನ ಅವನ ಅಣ್ಣನೇ ತಡೆದಾಗ
10: ಅನ್ಯಾವಾಗ ಜಾತಿ ಕೆಟ್ಟೋಗ್ತಾ ಇದ್ದೀನಿ ತಮ್ಮನ್ನ ಮರುವಾದ ಉಳಿಸಿದ್ನಲ್ಲ ಅದಕ್ಕ
5: ಎನ್ನುತ್ತಾನೆ ದುಷ್ಟ ಸಿಂಗಾರಿ. ಒಂದು ರಾತ್ರಿ ಕೃಷ್ಣನನ್ನ ಹುಡುಕಿ ಬಂದ ಕನಕ
9: ಕತ್ತು ಮುಚ್ಚಿ ಕರ್ಕೊಂಡು ಬಂದು ಬಲವಂತವಾಗಿ ತಾಳಿ ಕಟ್ಟಿಸಿದ್ರೆ
5: ಎಂದು ಕೇಳಿದರು. ಕೃಷ್ಣ ಅಸಹಾಯಕ. ಸಿಂಗಾರಿಗೌಡ ಕೃಷ್ಣನ ಮೇಲೆ ಸೇಡು ತೀರಿಸಿಕೊಳ್ಳಲು ಪೂಜಾರಿ ತಮಡಿಯ ಮೇಲೆ ದೇವಿ ಬಂದಂತೆ ನಾಟಕವಾಡಿಸಿ
10: ಈ ಊರಿಗೆ ಕೇಡುಗಾಲ ಬರುವಂಗ ಮಾಡಿರೋರು ಬೇರೆ ಯಾರು ಅಲ್ಲ ಕೃಷ್ಣ.
5: ಅವನನ್ನ ಊರಿನಿಂದ ಹೊರಗೆ ಹಾಕಿ ಎನ್ನಿಸುತ್ತಾನೆ. ಮರುದಿನ ಪೂಜಾರಿ ತಮಡಿಯ ಕೊಲೆಯಾಗಿ ಸಿಂಗಾರಿ ಕೃಷ್ಣನ ಮೇಲೆ ಆಪಾದನೆ ಹೊರಿಸಿದಾಗ ಎನ್ನುತ್ತಾಳೆ ಕನಕ. ಹಿಂದಲ್ಲ ನಾಳೆ ನೀನು ನನ್ನ ಕೈ ಹಿಡಿಯುವೆ ಎಂದು ಕಾದಿರುವೆ ಕೃಷ್ಣ ಎಂದು ಕನಕ ಹೇಳಿದಾಗ ಕೃಷ್ಣನ ಅಣ್ಣ ಊರಿನ ಮಾನ ಮರ್ಯಾದೆಯ ಮಾತನಾಡುತ್ತಾನೆ. ಆಗ ತನಗೆ ಆದ ಅನ್ಯಾಯದ ಬಗ್ಗೆ ಮಾತನಾಡಿದ ಕನಕ ದತ್ತೂರಿ ಬೀಜದಲ್ಲಿ ರೊಟ್ಟಿ ಮಾಡಿ ತಿಂದು ಸಾಯಲು ಆಕೆ ನಿರ್ಧರಿಸಿದರೂ ಕೂಡ ಅಕಸ್ಮಾತ್ತಾಗಿ ಅಂದಾನಿ ಅದನ್ನು ತಿಂದು ಸಾಯುತ್ತಾನೆ. ಗಂಡನನ್ನ ಕೊಂದಳೆಂದು ಕನಕಳ ವಿರುದ್ಧ ಪಂಚಾಯಿತಿ ಕೂರಿಸಿ ಊರವರು ಬಾಯಿಗೆ ಬಂದಂತೆ ಶಿಕ್ಷೆ ಕೊಡುವ ಮಾತನಾಡುತ್ತಾರೆ. ಆಗ ರೊಚ್ಚಿಗೆದ್ದ ಕನಕ
9: ಕೊಲೆಗಾತಿ ಮಾಡಿದ್ರಲ್ಲ ನನ್ನ ಬಲವಂತವಾಗಿ ಹೊತ್ಕೊಂಡು ಬಂದು ಬ್ಯಾಡ ಅಂತ ಬೇಡ್ಕೊಂಡ್ರು ತಾಳಿ ಬಿಗುದ್ರಲ್ಲ ಆವಾಗ ಎಲ್ಲೋಗಿದ್ದು ನಿಮ್ ಮಾನ ಮರ್ವದೇಶ್ಯ.
5: ಹೀಗೆ ಬದುಕುವುದಕ್ಕಿಂತ ಸಾಯುವುದೇ ಮೇಲು ಎಂದು ಗೋಳಾಡುತ್ತಾ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಎಂದು ಊರೆಲ್ಲ ಅಡ್ಡಾಡಲು ಆರಂಭಿಸುತ್ತಾಳೆ. ಹೇಗಾದರೂ ಇವಳ ಸ್ಥಿತಿಯನ್ನು ಸುಧಾರಿಸಬೇಕೆಂದು ಐನೂರು ಹಾಗೂ ಕೃಷ್ಣನ ಗೆಳೆಯರು ಮೊದಲು ಇವರಿಬ್ಬರು ಭೇಟಿಯಾದ ಜಾತ್ರೆಗೆ ಕರೆತರುತ್ತಾರೆ. ಜಾತ್ರೆಯಲ್ಲಿ ಅಂಕೆ ತಪ್ಪಿ ಓಡುತ್ತಿದ್ದ ಎತ್ತಿನ ಗಾಡಿಯ ಹಸುಗಳ ಕಾಲಡಿ ಬೀಳುವುದರಿಂದ ಕನಕಳನ್ನು ಎಲ್ಲಿಂದಲೋ ಬಂದ ಕೃಷ್ಣ ಕಾಪಾಡುತ್ತಾನೆ. ಅಂತಿಮವಾಗಿ ಕನಕಳ ಕೈ ಹಿಡಿದು ಕೃಷ್ಣ ನಡೆದಾಗ ತಡೆಯಲು ಬಂದವರಿಗೆ ಐನೂರು ಹೇಳುತ್ತಾರೆ,
11: ತಡೆಬೇಡ್ರಿ, ಹಾರೋ ಹಕ್ಕಿನ, ಹರಿಯುವ ನದಿನ, ಬೀಸುವ ಗಾಳಿನ, ಹರಡುವ ಬೆಳಕನ್ನ ತಡೆಯುವುದು ಯಾರಿಂದನೂ ಸಾಧ್ಯ ಆಗುವುದಿಲ್ಲ. ಇದು ಜನಮದ ಜೋಡಿ, ಅವರ ಹಾದಿ ಅವರದಾಗಲಿ, ನಮ್ಮ ಹಾರೈಕೆನೂ ಅವರದಾಗಲಿ.
5: ಹೀಗೆ ಕೃಷ್ಣ ಹಾಗೂ ಕನಕ ಒಂದಾಗುವುದರೊಂದಿಗೆ ಚಿತ್ರ ಮುಕ್ತಾಯ.
4: ಸಿನಿಮಾ ಯಾನ,
3: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಕೇಳಿದಿರಿ.
4: ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್,
3: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
4: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10
4: ಆಕಾಶವಾಣಿ. ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ.

0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ಪದಪರಿಚಯ.
1: ಈ ದಿನ ನಾವು ತಿಳಿದುಕೊಳ್ಳುವ ಶಬ್ದಗಳಲ್ಲಿ ಮೊದಲನೆಯದು ಓಲಗ. ರಾಜನ ಸಭೆ, ದರ್ಬಾರು ಎಂಬುದು ಇದರ ಮೂಲಾರ್ಥ. ಓಲಗ ಶಾಲೆ ಎಂದರೆ ರಾಜಾಸ್ಥಾನ, ಸಭಾಮಂದಿರ. ಓಲಗಂಗೊಡು ಎಂದರೆ ಸಭೆಯನ್ನು ಸೇರು ಎಂದರ್ಥ. ಯಕ್ಷಗಾನದಲ್ಲಿ ಬಳಸುವ ಒಡ್ಡೋಲಗಕ್ಕೆ ರಾಜವೇಷಗಳು ಒಟ್ಟಾಗಿ ಸೇರಿ ಆಸ್ಥಾನಕ್ಕೆ ಬರುವುದು ಎಂದರ್ಥ. ಇದೇ ನಿಧಾನವಾಗಿ ರಾಜನ ಆಸ್ಥಾನದಲ್ಲಿ ಊಳಿಗ ಮಾಡುವುದು ಎಂಬ ಆಯಾಮವನ್ನು ಪಡೆದುಕೊಂಡು ಓಲಗಕಾರ, ಓಲಗಕಾರ್ತಿ ಎಂಬ ಪ್ರಯೋಗಗಳಿಗೆ ಎಡೆ ಮಾಡಿತು. ಹೀಗೆ ಚಾಕರಿ ಮಾಡುವಲ್ಲಿ ವಾದ್ಯಗಾರರೂ ಇರುವುದರಿಂದ ಮುಂದೆ ನಾಗಸ್ವರಾದಿ ವಾದ್ಯಗಳ ವಾದನಕ್ಕೂ ಓಲಗ ಎಂಬ ಅರ್ಥ ಒದಗಿತು. ಅನಂತರ ಈ ಓಲಗಿಸು ಎನ್ನುವುದೇ ಒಲಿಸಿಕೊಳ್ಳು ಎಂಬ ಅರ್ಥದಲ್ಲಿ ಓಲೈಸು ಎಂದಾಯಿತು. ಅಪರೂಪದಲ್ಲಿ ಇದಕ್ಕೆ ಹಿಂದೆ ಸರಿ, ಆವರಿಸು, ಸುತ್ತುಗಟ್ಟು ಎಂಬ ಅರ್ಥಗಳು ಕಾವ್ಯದಲ್ಲಿ ಕಂಡುಬರುತ್ತವೆ. ಇನ್ನೊಂದು ಪದ ಓಲೆ ಎಂಬುದು ತಾಳೆ ಮರದ ಹೆಸರಿದು. ಈ ತಾಳೆಗರಿಗಳನ್ನು ಬಳಸಿ ಹಿಂದಿನ ಕಾಲದಲ್ಲಿ ಪತ್ರ ಬರೆಯುತ್ತಿದ್ದ ಕಾರಣ ಕಾಗದ ಎಂಬ ಅರ್ಥಕ್ಕೆ ಅದು ಹೊರಳಿತು. ಅಂಚೆಯ ಅಣ್ಣನಿಗೆ ಓಲೆಕಾರನೆಂದೂ, ಆಮಂತ್ರಣ ಪತ್ರಿಕೆಗೆ ಕರೆಯೋಲೆ ಎಂದೂ ಕರೆಯುವುದು ಈ ಹಿನ್ನೆಲೆಯಲ್ಲಿ. ಅಷ್ಟೇ ಅಲ್ಲ, ಸ್ತ್ರೀಯರು ಕಿವಿಗಳಿಗೂ ತಾಳೆಗರಿಯನ್ನೇ ಆಭರಣವಾಗಿ ಧರಿಸುತ್ತಿದ್ದರು. ಇದರಿಂದ ಕರ್ಣಾಭರಣಕ್ಕೂ ಓಲೆ ಎಂಬ ಹೆಸರಾಯಿತು. ಬೆಂಡೋಲೆ ಎಂದರೆ ಬೆಂಡಿನಿಂದ ಮಾಡಿದ ಕಿವಿಯೋಲೆ. ಮುತ್ತಿನೋಲೆ, ಚಿನ್ನದೋಲೆ ಇದರ ಅರ್ಥ ವಿಸ್ತರಣೆ. ಮುತ್ತೈದೆ ಭಾಗ್ಯ ಎಂಬರ್ಥದಲ್ಲೂ ಓಲೆ ಭಾಗ್ಯ ಬಳಕೆಗೆ ಬಂತು.
0: ತಪ್ಪು ಒಪ್ಪು.
1: ಮೊನ್ನೆ ತಾನೇ ಒಂದು ಸುದ್ದಿ ಓದಿದೆ. ಮಂಗಳೂರಿಗೆ ರೈಲುಗಳ ಪುನಾರಂಭ ಎಂಬುದೇ ಆ ಸುದ್ದಿ. ಏನಿದು ಈ ಪುನಾರಂಭ? ಇದೊಂದು ತಪ್ಪು ಪ್ರಯೋಗ. ಮತ್ತೆ ಆರಂಭಿಸುವುದು ಎಂಬ ಅರ್ಥದಲ್ಲಿರುವ ಇದು ಪುನರಾರಂಭ ಎಂದಾಗಬೇಕು. ಇಲ್ಲಿ ಪುನರ್ ಮತ್ತು ಆರಂಭ ಎಂಬ ಎರಡು ಪದಗಳ ಸಂಧಿಕ್ರಿಯೆ ಇದೆ. ಪುನಃ ಎಂಬ ವಿಸರ್ಗಾಂತವು ಸಂಧಿಯಾದಾಗ ರಕಾರವನ್ನು ಹೊಂದುವುದು ವ್ಯಾಕರಣದ ನಿಯಮ. ಪುನರುಕ್ತಿ, ಪುನರುಜ್ಜೀವನ, ಪುನರಾಲೋಚನೆ ಎಂಬ ರೂಪಗಳಂತೆಯೇ ಇದು ಪುನರಾರಂಭ ಪುನಾರಂಭವಲ್ಲ.
0: ಸುಮಧುರ.
1: ಈಗ ನಾವು ಕುಮಾರವ್ಯಾಸನ ಒಂದು ಪದ್ಯವನ್ನು ಕೇಳೋಣ.

ಇದು ಕರ್ನಾಟ ಭಾರತ ಕಥಾಮಂಜರಿಯ ಉದ್ಯೋಗ ಪರ್ವದ ಪದ್ಯ. 12 ವರ್ಷಗಳ ವನವಾಸ ಹಾಗೂ 1 ವರ್ಷದ ಅಜ್ಞಾತವಾಸವನ್ನು ಪೂರೈಸಿದ ಪಾಂಡವರು ಉಪಪ್ಲಾವ್ಯದಲ್ಲಿ ನೆಲೆಯಾಗುತ್ತಾರೆ. ಪಗಡೆಯಾಟದ ಪೂರ್ವ ನಿಬಂಧನೆಯ ಪ್ರಕಾರವಾಗಿ ಅರ್ಧರಾಜ್ಯವನ್ನು ಕೇಳುವುದಕ್ಕಾಗಿ ಶ್ರೀಕೃಷ್ಣನೇ ಪಾಂಡವರ ರಾಯಭಾರಿಯಾಗಿ ಹಸ್ತಿನಾವತಿಗೆ ಬರುತ್ತಾನೆ. ವಿದುರನ ಮನೆಗೆ ಹೋಗಿ ಅವನು ಭಕ್ತಿಯಿಂದ ನೀಡಿದ ಕುಡುತೆ ಹಾಲನ್ನು ಕುಡಿದು ಅದನ್ನು ಕಟವಾಯಿಯಲ್ಲಿ ಹೊರಚೆಲ್ಲಿ ಹಾಲಿನ ಹೊಳೆಯನ್ನೇ ಹರಿಸುತ್ತಾನೆ. ಅನಂತರ ವಿದುರನ ಜೊತೆಯಲ್ಲಿ ಕೌರವನ ಅರಮನೆಯ ಕಡೆ ಬರುತ್ತಾನೆ. ಆಗ ಭೀಷ್ಮ, ದ್ರೋಣ, ಅಶ್ವತ್ಥಾಮಾದಿಗಳು ಶ್ರೀಕೃಷ್ಣನನ್ನು ಪ್ರೀತಿಯಿಂದ ಎದುರುಗೊಳ್ಳುತ್ತಾರೆ. ಸನಕ ಸನಂದನರೇ ಮೊದಲಾದ ಮಹರ್ಷಿಗಳ ಧ್ಯಾನ ತಪಸ್ಸುಗಳಿಗೆ ಗೋಚರವಾಗ

0: ತಪ್ಪದೆ ಇರುವ ಭಗವದ್ದರ್ಶನ ತಮಗೆ ಸುಲಭವಾಗಿ ಪ್ರಾಪ್ತವಾಯಿತೆಂಬ ಧನ್ಯತೆ ಅವರದು. ಭೀಷ್ಮಾಚಾರ್ಯರು ಸಮೀಪಕ್ಕೆ ಆಗಮಿಸಿ ರಥದಿಂದ ಕೆಳಗೆ ಇಳಿಯುತ್ತಿರುವ ಶ್ರೀಕೃಷ್ಣನಿಗೆ ತಮ್ಮ ಕೈಯನ್ನು ನೀಡಿ, ಅಂದರೆ ಹಸ್ತಲಾಘವ ಮಾಡಿ ಸ್ವಾಗತಿಸುತ್ತಾರೆ. ಈ ಸಂದರ್ಭದಲ್ಲಿ ಕುಮಾರವ್ಯಾಸ ಮಹಾಕವಿಯ ಪ್ರತಿಭಾಪೂರ್ಣ ಪದ್ಯರತ್ನ ನಮ್ಮ ಮನಸ್ಸನ್ನು ಸೆಳೆಯುತ್ತದೆ. ಚಿನ್ನದ ರಥದಿಂದ ಕೆಳಗಿಳಿಯುವ ಶ್ರೀಕೃಷ್ಣ ಪರಮಾತ್ಮ ಕಾಣಿಸಿಕೊಂಡ ಬಗೆಯನ್ನು ಈ ಭಾಮಿನಿ ಷಟ್ಪದಿ ಅದ್ಭುತವಾಗಿ ವರ್ಣಿಸುತ್ತದೆ. ಇಲ್ಲಿರುವ ಉಪಮಾ ಚಿತ್ರವನ್ನು ಚಿತ್ತಗೊಟ್ಟು ಆಲಿಸಬೇಕು. ಚಿನ್ನದ ರಥದಿಂದ ಇಳಿಯುವ ಶ್ರೀಕೃಷ್ಣ ನೀಲಾಚಲ ನಿಕಾಯದ ಸುಂದರ, ಅರ್ಥಾತ್ ನೀಲಮೇಘಶ್ಯಾಮ. ಅವನು ಧರಿಸಿದ ಆಭರಣ ಕೌಸ್ತುಭ ಎಂಬ ಹೆಸರಿನ ರತ್ನಹಾರ. ಹೀಗೆ ಕಂಗೊಳಿಸುವ ಶ್ರೀಕೃಷ್ಣನನ್ನು ಮೇರುಪರ್ವತದ ತುದಿಯಿಂದ ಮರಿಮಿಂಚುಗಳ ಮುಗಿಲು ಇಳಿಯುವುದಕ್ಕೆ ಕವಿ ಹೋಲಿಸಿದ್ದಾನೆ. ಈ ಉಪಮಾಲಂಕಾರ ಎಷ್ಟು ಅರ್ಥಪೂರ್ಣ ಎಂಬುದನ್ನು ವಿವೇಚಿಸಬೇಕು. ಮೇರುಪರ್ವತ ಬಂಗಾರದ ಬಣ್ಣದಿಂದ ಶೋಭಿಸುವುದೆಂಬುದು ಪೌರಾಣಿಕ ಕಲ್ಪನೆ. ಅದನ್ನು ಶ್ರೀಕೃಷ್ಣನು ಏರಿ ಬಂದ ಹೊನ್ನ ತೇರಿಗೆ ಹೋಲಿಸಲಾಗಿದೆ. ಮೇರುಪರ್ವತದ ತುದಿಯಲ್ಲಿ ಮೋಡ ದಟ್ಟೈಸಿ ಮಿಂಚುಗಳ ಮಾಲೆಯನ್ನು ಸೃಷ್ಟಿಸುತ್ತದೆ. ನೀಲಮೇಘಾಂಗನಾದ ಶ್ರೀಕೃಷ್ಣನಿಗೆ ಈ ಮೋಡವನ್ನು ಹೋಲಿಸಲಾಗಿದೆ. ಮೋಡವು ಮಿಂಚಿನ ಕಾಂತಿಯನ್ನು ಉಂಟು ಮಾಡುವಂತೆ ಅವನ ಮೈಮೇಲಿನ ಕೌಸ್ತುಭ ರತ್ನ ಫಳ ಫಳ ಹೊಳೆಯುತ್ತದೆ. ಹೀಗೆ ಮೇರುಪರ್ವತ, ಮೋಡ, ಮಿಂಚುಗಳು ಕ್ರಮವಾಗಿ ಚಿನ್ನದ ರಥ, ಶ್ರೀಕೃಷ್ಣ, ಕೌಸ್ತುಭ ರತ್ನಗಳಿಗೆ ಉಪಮಾನಗಳಾಗಿ ನಮ್ಮ ಮನಸ್ಸನ್ನು ಸೆರೆಹಿಡಿಯುತ್ತವೆ. ಆದರೆ ಈ ಪದ್ಯದ ಅರ್ಥಾಲಂಕಾರದ ವ್ಯಾಪ್ತಿ ಇಷ್ಟೇ ಅಲ್ಲ, ಇನ್ನಷ್ಟು ಹಿಗ್ಗುತ್ತದೆ. ಇಲ್ಲಿ ಬಳಸಲಾದ ಮೇರುಗಿರಿ, ಮೋಡ ಮತ್ತು ಮಿಂಚುಗಳು ಲೋಕದಲ್ಲಿದ್ದೂ ಅಲೌಕಿಕತೆಯನ್ನು ಸೂಚಿಸುತ್ತವೆ. ಹಾಗೆಯೇ ಶ್ರೀಕೃಷ್ಣನು ವಸುದೇವ ದೇವಕಿಯರ ಮಗನಾಗಿ ಭೂಮಿಯಲ್ಲಿ ಮನುಷ್ಯನಾಗಿ ಜನಿಸಿದರೂ ಲೋಕೋತ್ತರವಾದ ವ್ಯಕ್ತಿತ್ವವುಳ್ಳ ಮಹಾಮಹಿಮನೆಂಬುದು ಸೂಚ್ಯವಾಗಿ ಧ್ವನಿತವಾಗಿದೆ. ಮೋಡ ಮಿಂಚುಗಳಿಂದ ಲೋಕಕ್ಕೆ ಪ್ರಯೋಜನವೂ ಇದೆ, ಅನಾಹುತವೂ ಇದೆ ಎಂಬ ಅರ್ಥವು ಇಲ್ಲಿ ಅಡಗಿದೆ. ಶ್ರೀಕೃಷ್ಣನು ಲೋಕವನ್ನು ಕಾಯುವವನೂ ಹೌದು, ಕೊಲ್ಲುವವನೂ ಹೌದು. ಪದ್ಯದ ಕೊನೆಯಲ್ಲಿರುವ ಪದಪ್ರಯೋಗ ದಾನವಾರಾತಿ ಎಂಬುದು ಗಮನಾರ್ಹವಾದುದು. ದಾನವಾರಾತಿ ಎಂದರೆ ರಾಕ್ಷಸರ ವೈರಿ, ದುಷ್ಟರನ್ನು ದಮನಿಸುವವನು ಎಂದರ್ಥ. ಸಂಧಾನದ ನೆಪದಿಂದ ಹಸ್ತಿನಾವತಿಯ ಆಸ್ಥಾನಕ್ಕೆ ಬಂದ ಶ್ರೀಕೃಷ್ಣ ದಾನವಾರಾತಿ ಅರ್ಥಾತ್ ದುರ್ಜನರಾದ ದುರ್ಯೋಧನಾದಿಗಳಿಗೆ ಕಂಟಕಪ್ರಾಯನಾಗಿದ್ದಾನೆ ಎಂಬುದು ಪದ್ಯದ ಧ್ವನಿ. ಸಂಧಾನಕ್ಕೆ ಬರುವ ಶ್ರೀಕೃಷ್ಣ ಮಹಾಭಾರತದ ಸಂಗ್ರಾಮವನ್ನು ನಿರ್ಧರಿಸುತ್ತಾನೆಂಬ ಭವಿಷ್ಯತ್ ಸೂಚನೆಯೂ ಇಲ್ಲಿ ಸೂಕ್ಷ್ಮವಾಗಿ ಹೊಳೆಯುತ್ತದೆ. ಆರು ಸಾಲುಗಳ ಪದ್ಯದೊಳಗೆ ವಿಶಾಲವಾದ ಅರ್ಥ ಸೌಂದರ್ಯವನ್ನು ಹುದುಗಿಸಿದ ಮಹಾಕವಿ ಪ್ರತಿಭೆ ನಮ್ಮ ಕುಮಾರವ್ಯಾಸನದು.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ಪದ್ಯ ಗಾಯನ ಜಿ ಪುಷ್ಪಲತಾ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಕೇಳುಗರೆ, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6 ಕಂಪನಾಂಕಗಳಲ್ಲಿ. ಸಮಯ ಸರಿಯಾಗಿ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
1: ಜಮೀನಿನಲ್ಲಿ ಯದ್ವಾ ತದ್ವಾ ಬೆಳೆದಿರುವಂತಹ ಮರಗಳನ್ನು ಮರಗಸಿ ಮಾಡೋದು ಕೂಡ ಒಂದು ಕಲೆ. ಇವತ್ತು ಬಹಳಷ್ಟು ಪ್ರದೇಶಗಳಲ್ಲಿ ಕೃಷಿಕರು ತಮ್ಮ ಜಮೀನಿನಲ್ಲಿ ಹಳೆ ಕಾಲದ ಮಾವಿನ ಮರಗಳನ್ನು ಇಟ್ಕೊಂಡಿದ್ದಾರೆ. ಬೇಕೋ ಬೇಡವೋ ಅದರಿಂದ ಬರುವಂತಹ ಕಾಯಿಗಳನ್ನು ಇಲ್ಲ ಪ್ರಾಣಿಗಳಿಗೆ ಬಿಟ್ಟಿರ್ತಾರೆ, ಇಲ್ಲ ಅವಾಗೆ ಉದುರಿ ಯಾವುದೇ ಉಪಯೋಗಕ್ಕೆ ಬಾರದಂತೆ ತಿಪ್ಪೆ ಸೇರ್ತವೆ. ಒಂದರ್ಥದಲ್ಲಿ ಈ ತರಹದ ಕಾಡುಜಾತಿ ಮಾವಿನ ಮರಗಿಡಗಳು ತೋಟದಲ್ಲಿದ್ದರೆ ಪ್ರಾಣಿಗಳಿಗೆ ಆಶ್ರಯವನ್ನು ನೀಡುತ್ತವೆ, ಇದು ಖಂಡಿತವಾಗೂ ಸತ್ಯ. ಆದರೆ ಬೆಳೆದಂತಹ ಕೃಷಿಕನಿಗೆ ಏನೂ ಉಪಯೋಗ ಇರಲ್ಲ. ಎಷ್ಟೋ ಜನ ಕೃಷಿಕರು ಇದನ್ನ ಯಾಕೆ ಇಟ್ಕೋಬೇಕು ಅಂತ ಹೇಳಿ

0: ಅದಕ್ಕೇ ಕೊಡಲೆ ಹಾಕಿ ಮರವನ್ನು ಕತ್ತರಿಸ್ಬಿಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮರಗಸಿ ತಂತ್ರಜ್ಞಾನ ಹೆಚ್ಚು ಜನಪ್ರಿಯವಾಗ್ತಾ ಇದೆ. ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ಟಾಪ್ ವರ್ಕಿಂಗ್ ಅಂತ ಹೇಳಿ ಕರೀತಾರೆ. ಮಾವು, ಗೇರು, ಸಂಪಿಗೆ ಹೀಗೆ ಬಹಳಷ್ಟು ಮರಗಳಲ್ಲಿ ಈ ಮರಗಸಿಯನ್ನು ಮಾಡಬಹುದು. ಟಾಪ್ ವರ್ಕಿಂಗ್ಗೆ ಸೂಕ್ತವಾದ ಕನ್ನಡ ಪದ ಮೇಲ್ಕಸಿನೂ ಆಗುತ್ತೆ. ಒಂದೇ ಜಾತಿಯ ಮಾವಿನ ಮರಗಳನ್ನು ನಿಮ್ಮ ಜಮೀನಿನಲ್ಲಿ ಇಟ್ಕೊಂಡಿದ್ರೆ ಒಂದಷ್ಟು ಮರಗಳಿಗೆ ಮೇಲ್ಕಸಿ ಮಾಡಿ ಬೇರೆ ಬೇರೆ ಜಾತಿಯ ಮಾವಿನ ತಳಿಗಳನ್ನು ಅದಕ್ಕೆ ಕಸಿ ಕಟ್ಟಬಹುದು. ಬಹಳಷ್ಟು ಜನ ಕೃಷಿಕರು ಈಗ ಇದರಲ್ಲಿ ಪ್ರಾವೀಣ್ಯತೆಯನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಒಂದೇ ಮರಕ್ಕೆ ನಾಲ್ಕೈದು ಜಾತಿಯ ಮಾವಿನ ತಳಿಗಳನ್ನು ಕಸಿ ಕಟ್ತಾ ಇದ್ದಾರೆ. ಕೇರಳದಲ್ಲಿ ಇದು ತುಂಬ ಜನಪ್ರಿಯವಾಗಿದೆಯಂತೆ. ಅಲ್ಲಿಯ ಕೃಷಿಕರು ಹೇಳ್ತಾರೆ, ಒಂದು ತಳಿಯ ಗಿಡಕ್ಕೆ 3-4 ತಳಿಯ ಕಸಿ ಮಾವಿನ ಗಿಡಗಳನ್ನು ಕಟ್ಟಿ ಒಂದೊಂದು ಗಿಡವನ್ನು 1,000 ರೂಪಾಯಿಗೆ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರಂತೆ. ಇದಕ್ಕೆ ಅವರು ಇಟ್ಟಿರೋ ಹೆಸರು ರಾವಣ ಮಾವು ಅಂತ. ರಾವಣನಿಗೆ 10 ತಲೆ ಇತ್ತಲ್ಲ, ಹಾಗೆ ಒಂದೇ ಮಾವಿನಲ್ಲಿ 4-5 ಬಗೆಯ ಮಾವಿನ ತಳಿಗಳು. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ನಿಮ್ಮ ತಾತ ಮುತ್ತಾತ ಬೆಳೆಸಿರುವಂತಹ ಒಂದು ಮಾವಿನ ಮರ ಇದೆ ಅಂತ ಇಟ್ಕೊಳ್ಳಿ. ಅದು ಬಹಳ ವಿಪರೀತವಾಗಿ ಬೆಳೆದಿದೆ, ಅದನ್ನು ಕತ್ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಿ, ಕತ್ತರಿಸ್ಬೇಡಿ. ಬುಡಕ್ಕೆ ಅದನ್ನು ಕಾಂಡ ಉಳಿಸಿ ಕತ್ತರಿಸಿ, ಈ ಕಾಂಡಕ್ಕೆ ನಿಮಗೆ ಬೇಕಾದಂತಹ ಮಾವಿನ ತಳಿಗಳನ್ನು ನೀವು ಕಸಿ ಕಟ್ಬೋದು. ಮರಗಸಿ ಮಾಡೋದು ಸ್ವಲ್ಪ ತಾಂತ್ರಿಕವಾದ ವಿಚಾರನೇ, ಹಾಗಾಗಿ ಒಂದಷ್ಟು ತರಬೇತಿಯನ್ನು ಪಡೆದುಕೋಬೇಕಾಗತ್ತೆ ಅಥವಾ ಅನುಭವಿ ಕೃಷಿಕರೊಂದಿಗೆ ತಾವು ಸಮಾಲೋಚನೆ ಮಾಡಿದ್ರೂ ಆದೀತು. ಮಲೆನಾಡು ಭಾಗದಲ್ಲಿ ಕಾಫಿಯನ್ನು ಬೆಳೆದಿರೋರು ಮರಗಸಿಯನ್ನು ಮಾಡ್ತಾರೆ, ಅದು ನೆರಳು ಬೆಳಕಿನ ನಿಯಂತ್ರಣಕ್ಕೆ. ಆದರೆ ಇಲ್ಲಿ ನೀವು ಮಾಡುವಂತಹ ಮರಗಸಿ ಏನಿದೆ ಅದು ಇಳುವರಿಯನ್ನು ಹೆಚ್ಚಳ ಮಾಡೋದಕ್ಕೆ. ವಿಶೇಷವಾಗಿ ಮಾವು ಬೆಳೆದಿರೋರಿಗೆ ಗೊತ್ತಿರುತ್ತೆ, ಇದರ ನೆತ್ತಿಯನ್ನು ಸಾಮಾನ್ಯವಾಗಿ ಹೊಡೆದಾಕ್ತಾರೆ. ಇದನ್ನು ನಾವು ಟಾಪ್ ವರ್ಕಿಂಗ್ ಅಂತ ಕರಿತೀವಿ. ಮಾವು ಅಗಲವಾಗಿ ಬೆಳಿಬೇಕು. ಸೂರ್ಯನ ಶಾಖ ಮತ್ತು ಬೆಳಕು ಮಾವಿನ ಗಿಡದ ತುಂಬೆಲ್ಲ ವ್ಯಾಪಿಸಬೇಕು. ಮರಗಸಿ ಮಾಡುವಂಥದ್ದನ್ನು ಒಂದು ಸ್ವ ಉದ್ಯೋಗವನ್ನಾಗಿ ಯಾಕೆ ಇವತ್ತಿನ ಗ್ರಾಮೀಣ ಯುವಜನರು ಮಾಡ್ಕೋಬಾರದು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಸಾಕಷ್ಟು ಚಿಂತನೆಗಳು ನಡೀತಾ ಇದ್ದಾವೆ. ಆಸಕ್ತರು ಇದರ ಬಗ್ಗೆ ಆಲೋಚನೆ ಮಾಡಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಪ್ರಸಾರವಾಯಿತು. ಕೇಳುಗರೆ, ಈ ಬೆಳಿಗ್ಗೆ 7:15 ಕಾದಂಬರಿ ವಿಹಾರ ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ಜಿಶಾಂತ್ ಕುಮಾರ್. 8:30 ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಮೂಡಿಬರಲಿದೆ. ಆಕಾಶವಾಣಿ ಮೈಸೂರು FM 100.6. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন

0: आता मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15ಕ್ಕೆ ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಇಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ಗೆ ಚಾಲನೆ ನೀಡಿದೆ. ಗಿನ್ನೆಸ್ ದಾಖಲೆಗಾಗಿ ಸಾಪ್ತಾಹಿಕ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ರಾವ್ ಗಣಪತ್ರಾವ್ ಜಾಧವ್ ಪಾಲ್ಗೊಂಡಿದ್ದು, ಯೋಗ ಗುರು ಸೌರಭ್ ಬೋತ್ರಾ ಯೋಗಥಾನ್ ನೇತೃತ್ವ ವಹಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ಕರ್ನಾಟಕದ ರೈತರಿಗೆ ಮುಂಗಾರು ಹಂಗಾಮಿಗೆ ಅಗತ್ಯ ರಸಗೊಬ್ಬರ

0: ವನ್ನು ಪೂರೈಸಿದ್ದು ಲಭ್ಯತೆಯನ್ನು ಖಾತ್ರಿಪಡಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿದ್ದು, ಯೂರಿಯಾ 313,000 ಮೆಟ್ರಿಕ್ ಟನ್, ಡಿಎಪಿ ರಸಗೊಬ್ಬರ 257,000 ಮೆಟ್ರಿಕ್ ಟನ್ ಲಭ್ಯತೆ ಖಚಿತಪಡಿಸಲಾಗಿದೆ, ಎನ್ಪಿಕೆಎಸ್ 506,000 ಮೆಟ್ರಿಕ್ ಟನ್ ಲಭ್ಯವಿದೆ. ವಾಸ್ತವದಲ್ಲಿ ಮುಂಗಾರು ಹಂಗಾಮಿಗೂ ಮುನ್ನವೇ ಕರ್ನಾಟಕಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿತ್ತು. ದಾಸ್ತಾನು ದಂಧೆ, ಕಾಳಸಂತೆ, ಮಾರುಕಟ್ಟೆ ಮಾರಾಟ ಮತ್ತು ಸಬ್ಸಿಡಿ ರಸಗೊಬ್ಬರಗಳ ದುರುಪಯೋಗವನ್ನು ತಡೆಗಟ್ಟದೆ ರೈತರಿಗೆ ಅಗತ್ಯವಿರುವ ಕಡೆ ದಾಸ್ತಾನು ಒದಗಿಸದೇ ಇರುವುದು ರಾಜ್ಯ ಸರ್ಕಾರದ ವೈಫಲ್ಯವಾಗಿದೆ ಎಂದು ಸಚಿವ ಜೋಶಿ ಟೀಕಿಸಿದ್ದಾರೆ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಿಸಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ರೈಸ್ ಕಾನ್ಕ್ಲೇವ್ನಲ್ಲಿ ಮಾತನಾಡಿದ ಅವರು, ಸೌರಶಕ್ತಿ ಚಾಲಿತ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. 200 ದಿನಗಳವರೆಗೆ ಚಂದ್ರನ ಮೇಲೆ ಬದುಕಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದರು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ತಾಂತ್ರಿಕ ಸಹಕಾರದ 40 ಕ್ಷೇತ್ರಗಳನ್ನು ಗುರುತಿಸಿದೆ. ಆ ಪೈಕಿ 17 ಕ್ಷೇತ್ರಗಳನ್ನು ಈಗಾಗಲೇ ಮೊದಲ ಹಂತದಲ್ಲಿ ಅನುಷ್ಠಾನಕ್ಕೆ ಅನುಮೋದಿಸಲಾಗಿದೆ ಎಂದು ವಿ ನಾರಾಯಣನ್ ಹೇಳಿದರು. ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಕ್ಸಿಯಂ 4 ಕಾರ್ಯಾಚರಣೆ ಸಮಯದಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ನಡೆಸಿದ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಯೋಗಗಳ ಹಿನ್ನೆಲೆ ಇಸ್ರೋ ಜೈವಿಕ ತಂತ್ರಜ್ಞಾನ ಇಲಾಖೆಯೊಂದಿಗೆ ಸಹ ಕೆಲಸ ಮಾಡುತ್ತಿದೆ. 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಸ್ವಂತ ಆದಾಯದಲ್ಲಿ ಖರೀದಿಸಿ ಸಂಗ್ರಹಿಸಿರುವ ಅಪರೂಪದ ಪುಸ್ತಕ ಪ್ರೇಮಿ ಪದ್ಮಶ್ರೀ ಪುರಸ್ಕೃತ ಮಂಡ್ಯ ಜಿಲ್ಲೆ ಪಾಂಡವಪುರದ ಅಂಕೇಗೌಡರು ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದರು. ಪದ್ಮಶ್ರೀ ಜಿಬಿ ಜೋಶಿ ಅವರಿಂದ ಸ್ಥಾಪಿತವಾದ ಮನೋಹರ ಗ್ರಂಥಮಾಲೆಯ ಪ್ರಕಟಣೆಗಳನ್ನು ಪ್ರಬಂಧಕ ಸಮೀರ್ ಜೋಶಿ ಪರಿಚಯಿಸಿದರು. ಪುಸ್ತಕ ಭಂಡಾರವನ್ನು ವೀಕ್ಷಿಸಿ ಅಭಿಮಾನ ವ್ಯಕ್ತಪಡಿಸಿದ ಅಂಕೇಗೌಡರು ಮಕ್ಕಳಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ನೀಡುವಂತೆ ಮನವಿ ಮಾಡಿದರು.
1: ಸ್ನೇಹಿತರೆ, ಕಂಪ್ಯೂಟರ್ ಈಗ ಬಂದಿದೆ, ಇನ್ನು ಪುಸ್ತಕವನ್ನ ಯಾರೂ ಮುಟ್ಟೋದಿಲ್ಲ. ಆದ್ರಿಂದ ಮುಂದೆ ಏನು ಅನ್ನೋದು ನಿಮ್ಮ ಆಲೋಚನೆ ಇರಬಹುದು. ಒಂದು ಮಾತು ಸತ್ಯ ಹೇಳ್ತೇನೆ, ಏನೇ ಅಲ್ಲೋಲ್ ಕಲ್ಲೋಲ ಆದ್ರೂ ಜನ ಮರಳಿ ಪುಸ್ತಕ ಲೋಕಕ್ಕೆ ಬರ್ತಾರೆ, ಬರಲೇಬೇಕು. ಒಂದು ಕುವೆಂಪು ಮಳೆಗಳಲ್ಲಿ ಮದುಮಗಳು ಕಾನೂರು ಗಳಿಕೆ ಪುಸ್ತಕವ ನಾವು ಕಂಪ್ಯೂಟರ್ ಕುಂತ್ಕೊಂಡು ಓದ್ತೀವಿ ಅಂದರೆ ಅದು ಹೇಗಿರ್ಬೋದು ಅಂತ ನೀವು ನೋಡಿ. ಅದೇ ಬದಲು ಪುಸ್ತಕನ ಹಿಡ್ಕೊಂಡು ಅದನ್ನು ಓದ್ದಾಗ ಆಗೋ ಆನಂದ ಇದು ಅಂತ ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಓದೋದ್ರ ಕಡೆಗೆ ಸೆಳೆತ ಮಾಡೋಣ. ಮೊಬೈಲ್ ಇದೆಯಲ್ಲ, ಅದನ್ನು ದೂರ ಎಸೆದು ಸಾಹಿತ್ಯದ ಕಡೆ ಗಮನ ಕೊಡಿ ಅಂತ ನಾವು ಹೇಳೋಣ. ಈ ಧಾರವಾಡ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಾಗ ಮೈ ಪುಳುಕಿತಾಯ್ತು. ಯಾಕೆಂದರೆ ಒಂದು ಕಾಲದಲ್ಲಿ ಧಾರವಾಡ ಸಾಹಿತಿಗಳ ಒಂದು ಲೋಕ ಆಗಿತ್ತು. ಒಂದು ಕಲ್ಲು ಎಸೆದ್ರೆ ಯಾವ ಕಲ್ಲು ಹೋಗಿ ಸಾಹಿತಿಗಳ ಮನೆ ಮೇಲೆ ಬೀಳ್ತಾ ಇತ್ತು ಅಂತ ಸ್ಥಳದಲ್ಲಿ ನಾನು ಇವತ್ತು ಭೇಟಿ ಮಾಡಿ ತಮ್ಮನ್ನೆಲ್ಲ ಇದು ಮಾಡಿದ್ದೀನಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಸ್ವಯಂ ಪ್ರೇರಿತ ರಕ್ತದಾನಿಗಳ ಔದಾರ್ಯ ಪ್ರತಿದಿನ ಅಮೂಲ್ಯ ಮಾನವ ಜೀವಗಳನ್ನು ಉಳಿಸುತ್ತಿದೆ. ಹೀಗಾಗಿ ಲಕ್ಷಾಂತರ ಸ್ವಯಂ ಸೇವಕ ರಕ್ತದಾನಿಗಳ ಉದಾರತೆಗೆ ಜಾಗತಿಕವಾಗಿ ಗೌರವ ಸಲ್ಲಿಸುವ ದಿನ. ಈವರೆಗೆ 124 ಬಾರಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿರುವ ಧಾರವಾಡದ ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀ ಆರೋಗ್ಯ ತಜ್ಞ ಡಾ ಸಂಜೀವ್ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ರಕ್ತದಾನದ ಮಹತ್ವ ತಿಳಿಸಿದ್ದಾರೆ.
5: ವೈದ್ಯಕೀಯ ವಿಜ್ಞಾನದಲ್ಲಿ ಆಗಿರುವ ಅನೇಕ ಸಂಶೋಧನೆಗಳು ಮತ್ತು ಅಧ್ಯಯನಗಳ ಪರಿಣಾಮವಾಗಿ ಇಂದು ನಾವು ಮನುಷ್ಯರು ನಮ್ಮ ಜೀವಿತಾವಧಿ ಮುಗಿಯುವ ಮೊದಲು ಅಥವಾ ತೀರಿಕೊಂಡ ಬಳಿಕವೂ ಕೂಡ ಇನ್ನೊಬ್ಬರಿಗೆ ಹಲವು ರೀತಿಯಿಂದ ಸಹಾಯ ಮಾಡುವಂತಹ ಸಾಧ್ಯತೆಗಳು ಇಂದು ಹೆಚ್ಚುತ್ತಿವೆ. ಸತ್ತ ಬಳಿಕ ದೇಹದಾನ ಮಾಡುವುದು ಒಂದು ರೀತಿಯಾದರೆ, ಜೀವಂತವಿರುವಾಗಲೇ ಒಬ್ಬ ವ್ಯಕ್ತಿ ಕಿಡ್ನಿ, ಲಿವರ್ ಮುಂತಾದ ಅಂಗಗಳನ್ನು ದಾನ ಮಾಡಬಹುದು. ಇದರ ಜೊತೆಗೆ ಇನ್ನೊಂದು ಮಹತ್ವದ ದಾನವೆಂದರೆ ಅದು ರಕ್ತದಾನ. ರಕ್ತದಾನದ ವಿಶೇಷವೇನೆಂದರೆ ಒಬ್ಬ ವ್ಯಕ್ತಿ ಮತ್ತೆ ಮತ್ತೆ ರಕ್ತದಾನ ಮಾಡಬಹುದು. ಒಬ್ಬ ಆರೋಗ್ಯವಂತ ವ್ಯಕ್ತಿ 18 ವರ್ಷ ವಯಸ್ಸಿನಿಂದ ಪ್ರಾರಂಭಿಸಿ 65 ವರ್ಷ ವಯಸ್ಸಿನವರೆಗೂ, ಅವರು ಪುರುಷರಾಗಿರಬಹುದು, ಮಹಿಳೆಯಾಗಿರಬಹುದು, ಅವರು ಆರೋಗ್ಯವಂತರಾಗಿದ್ದರೆ ಪ್ರತಿ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ ಅವಶ್ಯಕತೆ ಇರುವಂತವರಿಗೆ ಕೆಂಪು ರಕ್ತ ಕಣಗಳನ್ನು ಕೊಡೋದಾಗಿರಬಹುದು, ಪ್ಲಾಸ್ಮಾ ಕೊಡೋದಾಗಿರಬಹುದು, ಹೀಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುವುದು ಸಾಧ್ಯವಿದೆ. ರಕ್ತದಾನ ಮಾಡುವುದರಿಂದ ರಕ್ತದಾನ ಮಾಡುವ ವ್ಯಕ್ತಿಗೂ ಲಾಭವಾಗುತ್ತದೆ, ರೋಗಿಗೂ ಲಾಭವಾಗುತ್ತದೆ.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ರಕ್ತದೂತ ಎಂಬ ವಿಶಿಷ್ಟ ಸೇವೆ ಆರಂಭಿಸಿದೆ. ರಕ್ತದ ತುರ್ತು ಅವಶ್ಯಕತೆ ಇರುವವರು 93536238222 ಸಂಖ್ಯೆಗೆ ಕರೆ ಮಾಡಿದರೆ ಕೇವಲ 100 ರೂಪಾಯಿ ಹೆಚ್ಚುವರಿಯಾಗಿ ಪಡೆದು ರಕ್ತದೂತರು ಸ್ಥಳಕ್ಕೆ ಆಗಮಿಸಿ ರಕ್ತವನ್ನು ನೀಡುತ್ತಾರೆ. ರಕ್ತದೂತ ಸೇವೆ ಬಗ್ಗೆ ರಾಷ್ಟ್ರೋತ್ಥಾನ ರಕ್ತನಿಧಿಯ ಸಂಚಾಲಕ ದತ್ತಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
6: ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಇದೊಂದು ಸೇವಾ ಸಂಸ್ಥೆ. 2010 ಪ್ರಾರಂಭವಾದ ಸಂಸ್ಥೆ. ಸುಮಾರು 2500 ಯುನಿಟ್ ಪ್ರತಿ ತಿಂಗಳ ನಾವು ರಕ್ತವನ್ನ ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ ಮತ್ತು ಅಕ್ಕಪಕ್ಕದ ಎಲ್ಲಾ ತಾಲೂಕು ಜಿಲ್ಲೆಯಲ್ಲಿ ಕೊಡ್ತಾ ಇದೀವಿ. ಡಿಸೆಂಬರ್ 2015 ರಕ್ತದೂತ ಸೇವೆ ಅಂತೇಳಿ ಪ್ರಾರಂಭ ಮಾಡಿದೀವಿ. ಅನೇಕ ಆಸ್ಪತ್ರೆಗಳಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಯಾವ ಬ್ಲಡ್ ಬ್ಯಾಂಕ್ ಗೆ ಹೋಗಬೇಕು, ಅವೈಲೇಬಿಲಿಟಿ ಎಲ್ಲಿದೆ ಅಂತೇಳಿ ಗೊತ್ತಿರೋದಿಲ್ಲ. ಆಸ್ಪತ್ರೆದವರಿಗೂ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದೀವಿ, ಮೊಬೈಲ್ ನಂಬರ್. ಆಸ್ಪತ್ರೆಗಳಿಗೆ ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಹಿಂದ್ಗಡೆ ಒಂದು ಐಸ್ ಪ್ಯಾಕ್ ಇರುವಂತಹ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಹಾಸ್ಪಿಟಲ್ ಲೆಟರ್ ತೆಗೆದುಕೊಂಡು ಬ್ಲಡ್ ಬ್ಯಾಂಕಿಗೆ ಬಂದು ಅವು ಎರಡು ಕ್ರಾಸ್ ಮ್ಯಾಚಿಂಗ್ ಮಾಡಿ ಮತ್ತೆ ಆಸ್ಪತ್ರೆಗೆ ಮುಗಿಸುವ ಒಂದು ವ್ಯವಸ್ಥೆ, ನೂತನ ಸೇವೆಯನ್ನ ಪ್ರಾರಂಭ ಮಾಡಿದೀವಿ. ಬಹಳ ಒಳ್ಳೆ ಸ್ಪಂದನೆ ಇದೆ ಎಲ್ಲಾ ಆಸ್ಪತ್ರೆಗಳದ್ದು. ಇನ್ನೂ ಅನೇಕ ಆಸ್ಪತ್ರೆಗಳಿಗೆ ಇದನ್ನ ವಿಸ್ತರಣೆ ಮಾಡ್ತಾ ಇದೀವಿ. 15 ಬೆಳಗ್ಗೆ 8 ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ನೀಲಿಜಿನ್ ರೋಡ್ ನಲ್ಲಿ ರಕ್ತದಾನ ಶಿಬಿರ, ಜಾಗೃತಿಗಾಗಿ ನಡಿಗೆ ಕಾರ್ಯಕ್ರಮ. 2000 ಸಂಖ್ಯೆಯ ಸ್ಕೂಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ರಕ್ತದಾನ ಮಾಡೋಣ, ಮಿತ್ರರನ್ನು ಕರ್ಕೊಂಬೋಣ ರಕ್ತದಾನಕ್ಕೆ.
0: ಕೃಷಿ ಹೊಂಡದಲ್ಲಿ ಮುಳುಗಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ ದುರ್ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೊಗರಿಘಟ್ಟ ಗ್ರಾಮದಲ್ಲಿ ಸಂಭವಿಸಿದೆ. ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸೇವಾ ಆಡಳಿತ ದಿನಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15 ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
7: ಸಮಯ ಸರಿಯಾಗಿ 7:16.
8: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್. ಪ್ರೀತಿಯ ಕೇಳುಗರೆ, ಕಾದಂಬರಿ ವಿಹಾರದಲ್ಲಿ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದಿನ ಕಳೆದ ವಾರದ ಕಥೆ ಹುಲಿಯ ಜಾಡಿನಲ್ಲಿ ಇದರ ಮುಂದುವರೆದ ಭಾಗ ಈಗ ಪ್ರಸಾರವಾಗುತ್ತಿದೆ.
7: ಹಾಗಾಗಿ ನನ್ನ ಒಳದನಿಯನ್ನು ತಿರಸ್ಕರಿಸಿ ಮುಂದಿನ ಹೆಜ್ಜೆ ಇಟ್ಟೆ. ಆಗ ನನ್ನ ಸನಿಹದಲ್ಲೇ ದೊಡ್ಡ ಕೊಂಬೆಯೊಂದು ಮುರಿದು ಬಿದ್ದ ಸದ್ದಾಯಿತು. ಸೌದೆಗೆ ಬಂದ ಜೇನು ಕುರುಬರಿರಬಹುದು. ಖಚಿತಪಡಿಸಿಕೊಳ್ಳಲು ಕದಲದೆ 2 ನಿಮಿಷ ನಿಂತೆ. ಇನ್ನೇನು ಮುಂದೆ ಹೊರಡಬೇಕು ಎನ್ನುವಾಗ ಪುಸ್ ಎಂದು ದೊಡ್ಡ ಬಳುಕುವ ಪೈಪ್ನಿಂದ ಜೋರಾಗಿ ಗಾಳಿ ಹೊರಬಂದಂಥ ಶಬ್ದ. ಅದು ಆನೆಯೊಂದರ ಸೊಂಡಿಲಿನಿಂದ ಬಂದ ಶಬ್ದ. ಸಂಶಯವೇ ಇರಲಿಲ್ಲ. ಆನೆಯ ಇರುವನ್ನು ಪುಷ್ಟೀಕರಿಸಲು ಅದಕ್ಕಿಂತ ಹೆಚ್ಚಿನ ಪುರಾವೆಗಳು ಬೇಕಿರಲಿಲ್ಲ. ನಾವು ಕಾಡು ಕುರುಬರೊಂದಿಗೆ ಕಾಡು ಮೇಡು ಅಲೆದುಕೊಂಡು ಆಗಲೇ 6-7 ವರ್ಷಗಳು ಕಳೆದಿದ್ದೆವು. ಹಾಗಾಗಿ ಕಾಲ್ನಡಿಗೆಯಲ್ಲಿರುವಾಗ ಮನಸ್ನಿಮಿತ ಕಳೆದುಕೊಂಡು ಕಾಡಾನೆಗಳನ್ನು ಕೆರಳಿಸದಂತೆ ದಾಟಿಕೊಳ್ಳುವ ಕಲೆ ಕರಗತವಾಗಿತ್ತು. ಆನೆಗಳು ಚದುರಿದಂತೆ ಮೇಯುತ್ತಿದ್ದರೆ ಅವುಗಳ ಮಧ್ಯದಿಂದ ದಾಟಬೇಕಾಗುತ್ತದೆ. ಅದು ಅಪಾಯಕಾರಿ ಸಹ. ಆದರೆ ನನಗೆ ಅನ್ಯ ಮಾರ್ಗವಿರಲಿಲ್ಲ. ಮೊದಲಿಗೆ ಆನೆಗಳು ಎಲ್ಲಿರಬಹುದೆಂದು ತಿಳಿಯಲು ಸ್ವಲ್ಪ ಮುಂದಡಿ ಇಟ್ಟೆ. ಅಲ್ಲಿ ಇನ್ನೊಂದು ಕಾಲುದಾರಿ ಬಲಭಾಗದಿಂದ ಬಂದು ಸೇರಿತು. ಹುಲಿ ಕೂಡ ಅದೇ ದಾರಿಯಲ್ಲಿ ಸಾಗಿತ್ತು. ಬಹುಶಃ ಆನೆಗಳನ್ನು ಅನವಶ್ಯಕವಾಗಿ ಗಾಬರಿಗೊಳಿಸುವುದನ್ನು ತಪ್ಪಿಸಲು ಹುಲಿ ತನ್ನ ವಾಸನೆ ಸಿಗದಂತೆ ಸಾಗಿರಬಹುದು. ನನಗಿದು ಒಳ್ಳೆಯದೇ ಆಯಿತು. ಆ ಕಾಲುದಾರಿ ಹೆಚ್ಚು ಸವೆದಿರಲಿಲ್ಲ ಹಾಗೂ ಬಹಳ ಕಿರಿದಾಗಿತ್ತು. ಸಮಾಧಾನಕರ ಸಂಗತಿಯೆಂದರೆ ನಾನು ಆನೆಗುಂಪಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದೆ. ಬೀಸುತ್ತಿದ್ದ ಗಾಳಿ ಕೂಡ ನನಗೆ ಅನುಕೂಲಕರವಾಗಿತ್ತು. ನನ್ನ ವಾಸನೆ ಅವುಗಳಿಗೆ ಸಿಗುತ್ತಿರಲಿಲ್ಲ. ಸುತ್ತಲೂ ಕಣ್ಣಾಡಿಸುತ್ತಾ ಪ್ರತಿ ಹೆಜ್ಜೆಯನ್ನು ಅಳೆದು ತೂಕ ಮಾಡಿ ಯೋಚಿಸಿ ಎಚ್ಚರಿಕೆಯಿಂದ ಇಡಲಾರಂಭಿಸಿದೆ. ನೆಲದಲ್ಲಿ ಬಿದ್ದಿದ್ದ ಒಣಕಡ್ಡಿಗಳನ್ನು ಅಪ್ಪಿತಪ್ಪಿಯೂ ತುಳಿಯುವಂತಿರಲಿಲ್ಲ. ಆನೆಗಳು ಏನಾದರೂ ಸದ್ದು ಮಾಡಿದಾಗ ಆ ಸದ್ದಿನೊಂದಿಗೆ 3-4 ಹೆಜ್ಜೆಗಳನ್ನಿರಿಸಿ ಮುಂದೆ ಸಾಗಿದೆ. ಕಾಲುದಾರಿಗೆ ಅಡ್ಡವಿದ್ದ ಮುಳ್ಳು ಬಳ್ಳಿಗಳಿಂದ ತಪ್ಪಿಸಿಕೊಳ್ಳಲು ನೆಲಕ್ಕೆ ಕೈಯೂರಿ ಕೆಲವೊಮ್ಮೆ ಮಂಡಿಯೂರಿ ಸಾಗುತ್ತಾ ಮುಂದಿನ 100 ಮೀಟರ್ ಕ್ರಮಿಸಲು 15 ನಿಮಿಷಗಳು ಬೇಕಾದವು. ಸಮಯ ವಿಪರೀತವಾಗಿ ಹೀಗೆ ಯುಗಗಳೇ ಕಳೆದಂತಹ ಅನುಭವ ಅದಾಗಿತ್ತು. ನಿಧಾನವಾಗಿ ಆನೆಗಳ ಗುಂಪಿನಿಂದ ದೂರ ಸರಿದಂತೆ ಮತ್ತೆ ಹುಲಿಯ ಹೆಜ್ಜೆಗಳ ಮೇಲೆ ನನ್ನ ಗಮನ ಕೇಂದ್ರೀಕರಿಸಿದೆ. ಈಗ ದಾರಿ ಸ್ವಲ್ಪ ಅಗಲವಾಗಿ ಒಂದು ದೊಡ್ಡ ಹುಣಸೆ ಮರವನ್ನು ಬಳಸಿ ಸಾಗಿತ್ತು. ನಮ್ಮ ಕಾಡುಗಳಲ್ಲಿ ನೈಸರ್ಗಿಕವಾಗಿ ಹುಣಸೆ ಮರಗಳು ಬೆಳೆಯುವುದಿಲ್ಲ. ಯಾವುದೋ ಕಾಲದಲ್ಲಿ ಇಲ್ಲೊಂದು ಹಳ್ಳಿ ಇದ್ದಿರಬಹುದು. ಎಲ್ಲೆಡೆ ಹುಲಿಗಳನ್ನು ಒಕ್ಕಲೆಬ್ಬಿಸಿ ಮನುಷ್ಯ ತನ್ನ ನಿಯಂತ್ರಣ ಸಾಧಿಸುತ್ತಿರುವಾಗ ಇಲ್ಲಿ ಮನುಷ್ಯನನ್ನು ಓಡಿಸಿ ಹುಲಿ ತನ್ನ ಸಾಮ್ರಾಜ್ಯವನ್ನು ಮರುಸ್ಥಾಪಿಸಿರಬಹುದೆಂಬ ಕಲ್ಪನೆ ನನಗೆ ಕೆಟ್ಟ ಖುಷಿಯನ್ನು ಕೊಟ್ಟಿತು. ಇಲ್ಲಿ ಹುಲಿಯ ಕಡು ವಾಸನೆ ದಟ್ಟವಾಗಿತ್ತು. ಮಳೆಯಲ್ಲಿ ತೊಯ್ದ ಬೀದಿ ನಾಯಿಯ ವಾಸನೆಯಂತೆ. ನನ್ನ ಕಾಲುಗಳು ಏಕೋ ಮುಂದಿನ ಹೆಜ್ಜೆ ಇಡಲು ನಿರಾಕರಿಸಿದವು. ಹಾಗೆ ನಿಂತಲ್ಲಿಂದಲೇ ದೃಷ್ಟಿ ಹಾಯಿಸಿದೆ. ಹುಲಿಯ ಹೆಜ್ಜೆಗಳು ಕಾಲುದಾರಿಂದ ಒಮ್ಮೆಲೆ ಕಾಣೆಯಾಗಿದ್ದವು. ಮೆಲ್ಲನೆ ಕತ್ತು ತಿರುಗಿಸಿ ಹುಣಸೆ ಮರದ ಸುತ್ತಲ ಹುಲ್ಲಿನತ್ತ ದೃಷ್ಟಿಸಿದೆ. ಹುಲಿ ಹುಲ್ಲಿನ ಮೇಲೆ ನಡೆದು ಹೋಗಿರಬಹುದು. ಬಹುಶಃ ಆ ಹುಲ್ಲುಗಳು ಏನಾದರೂ ಗುಟ್ಟು ಬಿಟ್ಟು ಕೊಡಬಹುದೇನೋ ಎಂದು ದಿಟ್ಟಿಸುತ್ತಾ ನಿಂತೆ. ಎಷ್ಟೋ ಸಮಯ ಕಳೆಯಿತು. ಅಂದರೆ 5-6 ಸೆಕೆಂಡ್ಗಳಾಗಿರಬಹುದು. ಒಂದು ಹುಲ್ಲಿನ ಗರಿ ಮೆಲ್ಲನೆ ಎದ್ದು ನಿಂತಿತು. ನನ್ನ ಕೂದಲುಗಳು ಎದ್ದು ನಿಂತವು. ಆಗ ಅಲ್ಲಿ ಗಾಳಿ ಬೀಸುತ್ತಿರಲಿಲ್ಲ. ಆದರೆ ನೋಡುತ್ತಿರುವುದನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಬಹಳ ಸಮಯ ಹಿಡಿಯಿತು. ತುಳಿತಕ್ಕೆ ಸಿಕ್ಕು ಮುದುಡಿದ್ದ ಆ ಹುಲ್ಲಿನ ಎಸಳುಗಳು ಎದ್ದು ನಿಲ್ಲಲು ಹರಸಾಹಸ ಪಡುತ್ತಿದ್ದವು. ಆ ಋತುವಿನಲ್ಲಿ ಆ ಜಾಗದಲ್ಲಿ ತುಳಿತಕ್ಕೆ ಸಿಕ್ಕ ಆ ಜಾತಿಯ ಹುಲ್ಲು ಮತ್ತೆ ನಿಲ್ಲಲು ಎಷ್ಟು ಸಮಯ ಬೇಕು ಎಂದು ನನಗಂತೂ ಅರಿವಿರಲಿಲ್ಲ. ಆದರೆ ಕೆಲವೇ ನಿಮಿಷಗಳ ಹಿಂದೆ ಹುಲಿ ಅಲ್ಲಿಂದ ನಿರ್ಗಮಿಸಿರುವುದರಲ್ಲಿ ಯಾವ ಸಂದೇಹವೂ ಇರಲಿಲ್ಲ. ಬಗ್ಗಿ ಹತ್ತಿರದಿಂದ ಆ ಜಾಗವನ್ನು ನೋಡಿದೆ. ಅಲ್ಲೊಂದು ಇಲ್ಲೊಂದು ಹುಲಿಯ ಕೂದಲುಗಳು ಹುಲ್ಲಿಗೆ ಅಂಟಿದ್ದು ಕಂಡಿತು. ಅಲ್ಲಿನ ಚಿತ್ರಣ ಸ್ವಲ್ಪ ಸ್ವಲ್ಪವಾಗಿ ನನ್ನ ಕಣ್ಣು ಮುಂದೆ ಮೂಡತೊಡಗಿತು. ಹುಲಿ ಹುಲ್ಲಿನ ಮೇಲೆ ಹಲವಾರು ಬಾರಿ ಉರುಳಾಡಿದೆ. ಅನಂತರ ಬಾಲವನ್ನು ಹಲವಾರು ಬಾರಿ ಆಡಿಸಿ ಒಮ್ಮೆ ಜೋರಾಗಿ ನೆಲಕ್ಕೆ ಬಡಿದಿದೆ. ಮುದುಡಿದ್ದ ಒದ್ದೆ ಹುಲಿನಲ್ಲಿ ಬೀಸಿದ ಬಾಲದ ಗುರುತು ಸ್ಪಷ್ಟವಾಗಿ ದಾಖಲಾಗಿತ್ತು. ಆ ಹುಲಿ ಪ್ರಾಯಶಃ ಯಾರ ಮೇಲೂ ತನ್ನ ಅಸಹನೆ ಸಿಟ್ಟು ವ್ಯಕ್ತಪಡಿಸಿದಂತೆ ಕಂಡಿತು. ಆದರೆ ಆಗ ಅಲ್ಲಿ ಬೇರೆ ಯಾರೂ ಬಂದಿರಲು ಸಾಧ್ಯವಿರಲಿಲ್ಲ, ನನ್ನ ಹೊರತಾಗಿ. ಹಾಗೆ ನೋಡುತ್ತಿದ್ದಾಗ ಹುಲ್ಲಿನ ಹೆಸರೊಂದು ನನ್ನ ಗಮನ ಸೆಳೆಯಿತು. ಒಂದು ಕೆಂಪನೆಯ ಕಲೆ ಅದರ ಮೇಲೆ ಮೂಡಿತು. ಮುಟ್ಟಿ ನೋಡಿದೆ. ರಕ್ತ, ಇನ್ನೂ ಹಸಿಯಾಗಿದ್ದ ರಕ್ತ. ನನ್ನ ಹೃದಯ ಬಡಿತ ಸ್ತಿಮಿತಕ್ಕೆ ಬಂದು ಮುಂದಿನ ಚಿತ್ರಣ ಸ್ಪಷ್ಟಗೊಳ್ಳುವ ವೇಳೆಗೆ ಎಷ್ಟೋ ನಿಮಿಷಗಳು ಕಳೆದಿದ್ದವು. ಹಲವೆಡೆ ಹುಲಿ ತನ್ನ ಮೂತಿಯನ್ನು ಉಜ್ಜಿದೆ. ಬಹುಶಃ ಅದರ ಬಾಯಲ್ಲಿದ್ದ ರಕ್ತದ ಕಣಗಳು ಹುಲ್ಲಿಗೆ ಅಂಟಿಕೊಂಡಿವೆ. ಅದು ಹುಲಿ ಆ ರಾತ್ರಿ ಭೇಟಿಯಾಡಿದ್ದ ಪ್ರಾಣಿಯ ರಕ್ತವಿರಬಹುದು. ಅಂದರೆ ಅದು ಚೆನ್ನಾಗಿ ತಿಂದು ಬಂದಿದೆ. ನನ್ನ ಲೆಕ್ಕಾಚಾರವೆಲ್ಲ ಸರಿಯಾಗಿದ್ದರೆ ಅದು ನೇರವಾಗಿ ಕೆರೆಯ ನೀರಿಗೆ ಹೋಗುವ ಸಾಧ್ಯತೆಗಳು ಹೆಚ್ಚು. ಇಷ್ಟೆಲ್ಲ ಆಗುವ ಹೊತ್ತಿಗೆ ನನ್ನ ಆರಂಭದ ಸಂಭ್ರಮ ಉತ್ಸಾಹಗಳೆಲ್ಲ ಉಡುಗಿ ಹೋಗಿದ್ದವು. ನನ್ನ ಮನಸ್ಸು ದೇಹಗಳೆರಡೂ ಹಿಂದಿರುಗಲು ಕಾರಣ ಹುಡುಕುತ್ತಿದ್ದವು. ನಾನಿದ್ದಲ್ಲಿಂದ ಕೆರೆ ಅರ್ಧ ಕಿಲೋಮೀಟರ್ ಕೂಡ ಇರಲಿಲ್ಲ. ಅಲ್ಲಿ ಸ್ವಲ್ಪ ಬಯಲಿದೆ, ಬಹುಶಃ ಕೆರೆಯ ನೀರಿನಲ್ಲೋ ಅಥವಾ ಅದರ ಪಕ್ಕದಲ್ಲಿರುವ ಬಸರಿಗಿಡದ ಬುಡದಲ್ಲೋ ಹುಲಿ ಮಲಗಿರುತ್ತದೆ. ಆಗ ನಾನು ಹಿಂದೆ ಸರಿದರೆ ಜೀವಮಾನವಿಡೀ ಪಶ್ಚಾತ್ತಾಪ ಪಡುವುದಂತೂ ಗ್ಯಾರಂಟಿ. ಈ ಹುಲಿ ಮುಂದಿನ ಹಲವಾರು ವರ್ಷಗಳು ಇಲ್ಲಿ ಆಧಿಪತ್ಯ ನಡೆಸಬಹುದು. ನಮ್ಮ ಮನೆ ಸಹ ಅದರ ರಾಜ್ಯಕ್ಕೆ ಸೇರುತ್ತದೆ. ನಮ್ಮನ್ನು ಆಳುವ ಹುಲಿಯನ್ನೇ ನೋಡಿಲ್ಲವೆಂದರೆ ಎಂತಹ ಅವಮಾನ! ಇಷ್ಟು ಒಳ್ಳೆಯ ಅವಕಾಶ ಮತ್ತೆ ಸಿಗುವುದೋ ಇಲ್ಲವೋ ಎಂದು ಯೋಚಿಸಿದೆ. ಮತ್ತೆ ಗೊಂದಲ ಮೂಡಿತು. ಮನಸ್ಸು ಒಡೆದು ಎರಡಾಯಿತು. ವಾದ ಮರುವಾದಗಳು ನಡೆದು ಅಂತಿಮವಾಗಿ ಹುಲಿಯ ಜಾಡಿನಲ್ಲಿ ಮುಂದುವರಿಯಲು ನಿರ್ಣಯಿಸಿದೆ. ಕೆರೆ ತಲುಪಲು ಕೇವಲ 100 ಮೀಟರ್ಗಳಿದ್ದಾಗ ಜಾಡಿನ ಎರಡು ಬದಿಯಲ್ಲಿ ಪೊದೆಗಳು ದಟ್ಟವಾಗಿ ಬೆಳೆದು ಸುರಂಗ ಮಾರ್ಗದಂತಾಯಿತು. ಒಂದು ಸಮಯ ಹುಲಿ ಇರುವಿಕೆಯನ್ನು ಗಣನೆಗೆ ತೆಗೆದುಕೊಳ್ಳದಿದ್ದರೂ ಈ ಹಾದಿಯನ್ನು ದಾಟುವಾಗ ಮೈಯೆಲ್ಲ ಕಿವಿಯಾಗಿಸಿಕೊಂಡು ಎಚ್ಚರಿಕೆಯಿಂದ ನಡೆಯಬೇಕಿತ್ತು. ಆ ದಾರಿಯಲ್ಲಿ ಎಲೆಗಳು ಬಿದ್ದು ಕೊಳೆತಿದ್ದರಿಂದ ಹೆಜ್ಜೆ ಗುರುತುಗಳು ಸ್ಪಷ್ಟವಾಗಿರಲಿಲ್ಲ. ಹಿಂದಿನ ಹೆಜ್ಜೆಯ ಆಧಾರದ ಮೇಲೆ ಮುಂದಿನ ಹೆಜ್ಜೆಯ ಗುರುತನ್ನು ಊಹಿಸಿ ಹಿಂಬಾಲಿಸಬೇಕಿತ್ತು. ಒಂದು ಹೆಜ್ಜೆಯನ್ನು ತಪ್ಪಾಗಿ ಅರ್ಥೈಸಿದರೆ ಲೆಕ್ಕಾಚಾರಗಳೆಲ್ಲ ತಪ್ಪಾಗುವ ಸಾಧ್ಯತೆಗಳಿದ್ದವು. ನೆಲದಲ್ಲಿ ಬಿದ್ದಿದ್ದ ಎಲೆಗಳ ಮೇಲೆ ಹುಲಿಯ ಪಾದದಿಂದ ಜಾರಿದ್ದ ಮಣ್ಣಿನ ಕಣಗಳಿದ್ದವು. ಗಾಳಿಯಲ್ಲಿ ಹುಲಿಯ ವಾಸನೆ ಇನ್ನೂ ಸುಳಿದಾಡುತ್ತಿತ್ತು. ಹುಲಿ ನನಗಿಂತ ಮುಂದೆ ಸಾಗಿರುವ ಸುಳಿವನ್ನು ಅದು ನೀಡುತ್ತಿತ್ತು. ಆದರೂ ಪ್ರತಿ ಹೆಜ್ಜೆಯ ಗುರುತುಗಳನ್ನು ಮತ್ತೆ ಮತ್ತೆ ಖಚಿತಪಡಿಸಿಕೊಳ್ಳುತ್ತಾ ನಾನು ಮುನ್ನಡೆದೆ. ಏಕೆಂದರೆ ಹುಲಿ ನನ್ನನ್ನು ಮುಂದೆ ಬಿಟ್ಟು ಹಿಂದಿನಿಂದ ಬರುತ್ತಿದೆ ಎಂದು ನನ್ನ ಸುಪ್ತ ಪ್ರಜ್ಞೆ ಖಚಿತವಾಗಿ ನಂಬಿತು. ಬಹಳ ನಿಧಾನವಾಗಿ ಮುಂದುವರೆದೆ. ದಾರಿಯ ಬದಿಯ ತಡಸಲು ಮರಕ್ಕೆ ಹುಲಿ ತನ್ನ ಸೆಂಟ ಸಿಂಪಡಿಸಿ ಹೋಗಿತ್ತು. ಅದು ಬಿರಿಯಾನಿಗೆ ಬಳಸುವ ಅಕ್ಕಿಯ ವಾಸನೆಯಂತಿತ್ತು. ಅದೆಷ್ಟು ತೀವ್ರವಾಗಿತ್ತೆಂದರೆ ನನ್ನೆಲ್ಲ ಇಂದ್ರಿಯಗಳು ಹುಲಿಯ ಇರುವಿಕೆಯನ್ನು ಸಾರಿ ಸಾರಿ ಹೇಳಿ ಮುಂದಡಿ ಇಡದಂತೆ ತಡೆಯುತ್ತಿದ್ದವು. ಆ ವಾಸನೆಯ ಗೋಡೆ ಮತ್ತೆ ನನ್ನನ್ನು ತಡೆದು ನಿಲ್ಲಿಸಲು ಯಶಸ್ವಿಯಾಗಿತ್ತು. ಹೆಚ್ಚು ಕಡಿಮೆ 1 ನಿಮಿಷದಲ್ಲಿ ನನ್ನ ಹೃದಯ ಆಲೋಚನೆಗಳು ತಹಬದಿಗೆ ಬಂದವು. ಬಹುಶಃ ನಾನು 1 ಹೆಜ್ಜೆ ಮುಂದಿಟ್ಟಿರಬಹುದು. ನನ್ನ ಹಿಂದೆ ಕಡ್ಡಿಯೊಂದು ಮುರಿದ ಸದ್ದಾಯಿತು. ಇದ್ದ ಭಂಗಿಯಲ್ಲೇ ಮರಗಟ್ಟಿ ಹೋದೆ. ಯಾವುದೋ ಭಾರೀ ಪ್ರಾಣಿ ಒಣಗಿದ ಕಟ್ಟಿಯ ಮೇಲೆ ಕಾಲಿಟ್ಟಿರಬಹುದು. ಅದು ನನ್ನಿಂದ ಹಿಂದೆ ಸುಮಾರು 50 ಮೀಟರ್ ದೂರದಲ್ಲಿರಬಹುದು. ಕಾಡಿನ ಆ ಕಾಲುದಾರಿಯಲ್ಲಿ ನನ್ನ ಹಿಂದೆ ಆನೆ, ಮುಂದೆ ಹುಲಿ. ನಾನು ಶೀಘ್ರದಲ್ಲಿ ಹೊಟ್ಟೆ ಮೇಲಾಗಿ ಬಿದ್ದಿದ್ದ ಆ ಕಪ್ಪೆಯ ಸ್ಥಿತಿ ತಲುಪುವ ಎಲ್ಲ ಸಾಧ್ಯತೆಗಳಿದ್ದವು. ಆನೆ ಹಿಂದಿನಿಂದ ಬಂದರೆ ಏನು ಮಾಡುವುದು? ಪಕ್ಕದ ಪೊದರುಗಳಲ್ಲಿ ಓಡುವುದಿರಲಿ, ನನಗೆ ನುಸುಳಲೂ ಸಾಧ್ಯವಿರಲಿಲ್ಲ. ಹುಲಿಯ ಕಡೆಗೆ ಓಡುವುದೊಂದೇ ಉಳಿದ ದಾರಿ. ಆದರೆ ಯಾವುದಾದರೂ ಒಂದು ಸದ್ದು, ಏನಾದರೂ ಸುಳಿವು ನೀಡಬಹುದೆಂದು ಸ್ವಲ್ಪ ಕಾಲ ಕಾಯ್ದೆ. ಸ್ಕಿಮಿಟರ್ ಬಾಬ್ಲರ್ ಹಕ್ಕಿಯ ಹಾಡು ಕೆರೆಯ ದಿಕ್ಕಿನಿಂದ ಕೇಳಿಬರುತ್ತಿತ್ತು. ಅದನ್ನು ಬಿಟ್ಟು ಬೇರೇನೂ ಕೇಳಲಿಲ್ಲ. ಅಸಹನೀಯವಾದ ನಿಶಬ್ದ, ನನ್ನ ಉಸಿರಾಟದ ಸದ್ದೇ ನನ್ನ ಕಿವಿಗಳಿಗೆ ಅಡಚಣೆ ಉಂಟು ಮಾಡುತ್ತಿದೆ ಎಂಬ ಭಾವನೆ. ಯಾವುದೋ ಕ್ಷಣದಲ್ಲಿ ನನ್ನ ಮನಸ್ಸು ಮತ್ತೆ ಸ್ಥಿಮಿತಕ್ಕೆ ಬಂದು ಸ್ಪಷ್ಟವಾಗಿ ಯೋಚಿಸಲಾರಂಭಿಸಿತು. ಹುಲಿಯ ಘಾಟು ತೀವ್ರವಾಗಿದೆ, ಹಾಗಾಗಿ ನನ್ನ ಮುಂದಿನಿಂದ ಯಾವುದೇ ಪ್ರಾಣಿ ಬರುವ ಸಂಭವವಿಲ್ಲ. ಹುಲಿಯಂತೂ ಚೆನ್ನಾಗಿ ತಿಂದಿದೆ, ಹಾಗಾಗಿ ಅದು ಇನ್ನೊಂದು ಊಟದ ಬಗೆಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಹಿಂದಿನಿಂದ ಆನೆಯೇ ಬರುತ್ತಿದ್ದರೆ ಶೀಘ್ರವಾಗಿ ಮುಂದೆ ಸಾಗುವುದೇ ಕ್ಷೇಮ ಎಂಬ ತೀರ್ಮಾನಕ್ಕೆ ಬಂದೆ. ಆಗಾಗ್ಗೆ ಹಿಂದೆ ತಿರುಗಿ ನೋಡುತ್ತಾ ಹೆಜ್ಜೆ ಇಟ್ಟೆ. ಸದ್ದಿಲ್ಲದೆ ನಿಧಾನವಾಗಿ ಆದರೆ ಚುರುಕಾಗಿ ನಡೆದು ಕೆರೆಯ ಬಳಿ ಕಾಡು ತೆರೆದುಕೊಳ್ಳುವ ಮುನ್ನ ಸ್ವಲ್ಪ ನಿಂತು ಗಿಡದ ಮರೆಯಿಂದ ಸೂಕ್ಷ್ಮವಾಗಿ ಪರಿಶೀಲಿಸಿದೆ. ಕೆರೆಯ ಆಚೆ ಬದಿಯಿಂದ ಹಾರಿಹೋಗಿದ್ದ ಟ್ರೀಪೈ ಹಕ್ಕಿಯೊಂದನ್ನು ಬಿಟ್ಟು ಬೇರೇನೂ ಕಾಣಲಿಲ್ಲ. ಆದರೆ ಈ ಟ್ರೀಪೈ ಹಕ್ಕಿಗಳು ಕೆಲವೊಮ್ಮೆ ಮಾಂಸಾಹಾರಿ ಪ್ರಾಣಿಗಳನ್ನು ಹಿಂಬಾಲಿಸುತ್ತವೆ. ಮತ್ತೊಮ್ಮೆ ದೃಷ್ಟಿ ಕೀಲಿಸಿ ಎಲ್ಲೆಡೆ ನೋಡಿ ನಿಧಾನವಾಗಿ ಕೆರೆಯ ಅಂಗಳಕ್ಕೆ ಬಂದೆ. ನೀರ ಬದಿಯ ಕೆಸರಿನಲ್ಲಿ ಹುಲಿ ಬಂದಿದ್ದ ಸೂಚನೆಗಳೇನೂ ಸಿಗಲಿಲ್ಲ. ಕೆರೆಯನ್ನು ಒಂದು ಸುತ್ತು ಹೊಡೆದು ಇನ್ನೊಂದು ಭಾಗಕ್ಕೆ ಬಂದೆ. ಅಲ್ಲಿ ಕೆಸರಿನಲ್ಲಿ ಹುಲಿಯ 1 ಹೆಜ್ಜೆ ಮೂಡಿತು. ಹೊಸದಾಗಿ ಮೂಡಿದ ಆ ಹೆಜ್ಜೆಯ ಗುರುತಿನಲ್ಲಿ ಆಗಷ್ಟೇ ನೀರು ತುಂಬಿಕೊಳ್ಳುತ್ತಿತ್ತು. ಹುಲಿಯ ಹಿಂದೆ ಬಿದ್ದು ಆಗಲೇ 1.5 ಗಂಟೆಯಾಗಿತ್ತು. ಸತತ ಒತ್ತಡ ಮತ್ತು ಉದ್ವೇಗದ ಸನ್ನಿವೇಶಗಳು ನನ್ನ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮ ಬೀರಿ ಅಜಾಗರೂಕತೆಗೆ ಅವಕಾಶ ಕಲ್ಪಿಸಿದ್ದವು. ಕೆಸರಿನಲ್ಲಿ ಸಿಕ್ಕಿಕೊಂಡ ನನ್ನ ಚಪ್ಪಲಿಯನ್ನು ಬಿಡಿಸಿಕೊಳ್ಳಲು ಹಠಾತ್ ಚಲಿಸಿದೆ. ಸರಿಯಾಗಿ ಅದೇ ಕ್ಷಣದಲ್ಲಿ ಪಕ್ಕದ ಕಾಡಿನ ಒಳದಾರಿಯಲ್ಲಿ ಏನೋ ಸರಿದದ್ದನ್ನು ನನ್ನ ಎಡಗಣ್ಣಿನ ಅಂಚು ನೋಡಿತು. ತಕ್ಷಣ ಆ ಹಾದಿಯ ಕಡೆಗೆ ಓಡಿದೆ. ಆ ಕಾಲುದಾರಿಯಲ್ಲಿದ್ದ ಒಂದು ಸಣ್ಣ ತಗ್ಗಿನಲ್ಲಿ ನೀರು ನಿಂತಿತ್ತು. ಆ ನೀರು ಕದಡಿ ಕೆಂಪಾಗಿತ್ತು. ಹುಲಿ ಆಗತಾನೆ ಅಲ್ಲಿಂದ ಎದ್ದು ಹೋಗಿತ್ತು. ಕದಡಿದ್ದ ಆ ನೀರಿನಲ್ಲಿ ತೆಳ್ಳನೆಯ ತರಂಗಗಳು ಚಲಿಸುತ್ತಿದ್ದವು. ಹೊಂಡದಿಂದ ಮುಂದುವರೆದಿದ್ದ ಕಾಲು

0: ದಾರಿಯಲ್ಲಿ ಹುಲಿಯ ರೋಮಗಳಿಂದ ಜಾರಿಬಿದ್ದ ಹನಿಗಳಿನ್ನೂ ಒಣಗಿರಲಿಲ್ಲ. ಈ ಎಲ್ಲ ಸಾಕ್ಷ್ಯಗಳು ಆಗಷ್ಟೇ ಅಲ್ಲಿಂದ ತೆರಳಿರುವ ಹುಲಿಯನ್ನು ಸ್ಪಷ್ಟವಾಗಿ ಪ್ರಸ್ತುತಪಡಿಸಿದ್ದವು. ಇಡೀ ಸನ್ನಿವೇಶದ ಚಿತ್ರಣವನ್ನು ದಕ್ಕಿಸಿಕೊಂಡ ಆ ಗಳಿಗೆಯಲ್ಲಿ ಆ ಹುಲಿಯನ್ನು ನೋಡಲೇಬೇಕೆಂದಿರಲಿಲ್ಲ. ನಮ್ಮ ಹುಲಿಯನ್ನು ನೋಡಲೇಬೇಕೆಂದು ಹುಚ್ಚು ಹಂಬಲದಿಂದ ಪ್ರಯತ್ನಿಸಿದ್ದೇ ನಿಜ. ಆದರೆ ಅಂತಿಮವಾಗಿ ಆ ಹುಲಿಯನ್ನು ನೋಡಿದನೋ ಇಲ್ಲವೋ ನನಗೆ ತಿಳಿಯಲಿಲ್ಲ. ಆದರೆ ಈಗ ನನ್ನ ಮನಸ್ಸು ಸಹಜ ಸ್ಥಿತಿಗೆ ಮರಳಿತು. ಮತ್ತೊಮ್ಮೆ ನನ್ನೊಳಗಿನ ಭೀತಿಯ ಬಗ್ಗೆ ಗೌರವ ಮೂಡಿತು. ಹಿಂದಿರುಗಲು ನಿರ್ಧರಿಸಿ ಆನೆಗಳನ್ನು ತಪ್ಪಿಸಲು ಬೇರೆ ಕಾಲುದಾರಿ ಹಿಡಿದು ಸಾಗಿದೆ. ದೂರದಲ್ಲಿ ಹುಲಿ ನಡೆದು ಸಾಗಿದ್ದ ದಿಕ್ಕಿನಿಂದ ಜಿಂಕೆಗಳ ಎಚ್ಚರಿಕೆಯ ಕೂಗು ಕೇಳಿಬರುತ್ತಿತ್ತು. ಜೀಪಿನಲ್ಲಿ ಸುರಕ್ಷಿತವಾಗಿ ಕುಳಿತು ಕಾಡಿನ ರಸ್ತೆಯಲ್ಲಿ ಸಾಗುವಾಗ ಈ ಕರೆಗಳು ರೋಮಾಂಚನಕಾರಿ ಎನಿಸದಿರಬಹುದು. ಸನಿಹದಲ್ಲಿ ಬೆತ್ತಲೆಯಾಗಿ ಕುಳಿತ ಹುಲಿಯನ್ನು ನೋಡುವುದು ರೋಚಕವೆನಿಸಬಹುದು. ಆದರೆ ನಾನಿದ್ದ ಪರಿಸ್ಥಿತಿಯಲ್ಲಿ ದೂರದಿಂದ ಕೇಳಿಬರುತ್ತಿದ್ದ ಆ ಕರೆಗಳು ಕೇವಲ ಕರೆಗಳಾಗಿರಲಿಲ್ಲ, ಆಶ್ವಾಸನೆ ಮತ್ತು ಭರವಸೆಯ ಸಂಕೇತಗಳಾಗಿದ್ದವು.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಕೇಳಿದರೆ ಈ ಬೆಳಗ್ಗೆ 10:30 ಮಕ್ಕಳ ಮಂಟಪ. ಇದರಲ್ಲಿ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ ಮತ್ತು ಮಕ್ಕಳು ಈ ಕುರಿತು ಯೋಗ ಶಿಕ್ಷಕಿ ಆಶಾದೇವಿ ಎನ್ ಅವರೊಂದಿಗೆ ಮಾತುಕತೆ ಆಲಿಸಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರ ವನಿತಾ ವಿಹಾರ. ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗೆ ಮಾತುಕತೆ ಮೂಡಿ ಬರಲಿದೆ. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ರಜತ್ ಎಸ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 12:45 ಚಾಮರಾಜನಗರ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರಿಂದ ಜನಪದ ಸಂಗೀತ.

ಕೇಳುಗರೆ, ಇದುನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6 ಕಂಪನಾಂಕಗಳಲ್ಲಿ ಸಮಯ ಸರಿಯಾಗಿ 7:30. ಸೇವಾ ವಾಹಿನಿ

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ಶ್ರೀಮತಿ ಕಮಲಮ್ಮ, ಶ್ರೀ ಜಿ ಎ ಶಿವಲಿಂಗಯ್ಯ ಧಾರ್ಮಿಕ ದತ್ತಿ ಸಂಸ್ಥೆ, ಡಿ ಸುಬ್ಬಯ್ಯ ರಸ್ತೆ, 1ನೇ ಕ್ರಾಸ್, ಚಾಮರಾಜ ಮೊಹಲ್ಲಾ, ಮೈಸೂರು, ಇವರ ವತಿಯಿಂದ ಶ್ರೀಮತಿ ಜಿ ಎಸ್ ವಿಜಯಲಕ್ಷ್ಮಿ, ಕಾದಂಬರಿಗಾರ್ತಿ ಮತ್ತು ಲೇಖಕಿ, ಇವರ ಸ್ಮಾರಕ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣೆ ಹಾಗೂ ಸಾಧಕರ ಸನ್ಮಾನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಸಮಯ ಇಂದು ಬೆಳಗ್ಗೆ 11 ಗಂಟೆಗೆ, ಸ್ಥಳ ರೋಟರಿ ಶಾಲಾ ಸಭಾಂಗಣ, JLB ರಸ್ತೆ, ಮೈಸೂರು. ಸರ್ವರಿಗೂ ಪ್ರವೇಶ ಉಚಿತವಿದ್ದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪೊಲೀಸ್ ಆಯುಕ್ತರವರ ಕಚೇರಿ ಮೈಸೂರು ನಗರ, ಇಲ್ಲಿಂದ ಬಂದ ಒಂದು ಪ್ರಕಟಣೆ ಹೀಗಿದೆ. ದಿನಾಂಕ 16/6/2026, ಅಂದರೆ ಇಂದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರ ವತಿಯಿಂದ ಮೈಸೂರು ನಗರದ 9 ಪರೀಕ್ಷಾ ಕೇಂದ್ರಗಳಲ್ಲಿ MBA

ಸಿಎ ಕೋರ್ಸ್ಗಳಿಗೆ ಪಿಜಿಸಿಇಟಿ 2026 ಪರೀಕ್ಷೆ ನಡೆಯಲಿದ್ದು, ಸದರಿ ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸುವ ಉದ್ದೇಶದಿಂದ ಪರೀಕ್ಷಾ ಕೇಂದ್ರದ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಹಾಗೂ ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿ ಪ್ರದೇಶದ ಸುತ್ತಲೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ರೀತಿಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಹೆಸರು ಮಹಾರಾಜ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಿಎಲ್ಬಿ ರಸ್ತೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪೀಪಲ್ಸ್ ಪಾರ್ಕ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅನಿಕೇತನ ರಸ್ತೆ ಕುವೆಂಪು ನಗರ, ದೇವರಾಜ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದೇವರಾಜ್ ಮೊಹಲ, ಎಸ್ಬಿಆರ್ಆರ್ ಮಹಾಜನ ಪದವಿ ಪೂರ್ವ ಕಾಲೇಜು ಜಯಲಕ್ಷ್ಮೀಪುರಂ, ಶಾರದಾ ವಿಲಾಸ ಪದವಿ ಪೂರ್ವ ಕಾಲೇಜು ಕೃಷ್ಣಮೂರ್ತಿಪುರಂ, ಮಹಾರಾಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎನ್ ನಾರಾಯಣ ಶಾಸ್ತ್ರಿ ರಸ್ತೆ, ಮರಿಮಲ್ಲಪ್ಪ ಪದವಿ ಪೂರ್ವ ಕಾಲೇಜು ಸೀತಾವಿಲಾಸ ರಸ್ತೆ, ವಿಭಜಿತ ಮಹಾರಾಜ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಜರ್ಬಾದ್. ಈಗ ಹೇಳಿದ ಪರೀಕ್ಷಾ ಪ್ರದೇಶಗಳಲ್ಲಿ ಪರೀಕ್ಷಾರ್ಥಿಗಳು ಹಾಗೂ ಪರೀಕ್ಷಾ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಇತರೆ ಅನಧಿಕೃತ ವ್ಯಕ್ತಿಗಳು ಸಂಚರಿಸಬಾರದು ಎಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಸೇವಾವಾಹಿನಿ ಪ್ರಸಾರವಾಯಿತು.

0: ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನ್ನೋವೇಟಿವ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಆಫ್ಘಾನಿಸ್ತಾನದ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಮೊರಾಕೊ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ ಎರಡು ರಾಷ್ಟಗಳ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಫ್ರಾನ್ಸ್ನ ನೈಸ್ ತಲುಪಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಪ್ರಧಾನಿಯವರು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇಂದು ಉಭಯ ನಾಯಕರು ಭಾರತ್ ಇನ್ನೋವೇಟ್ಸ್ ಅನ್ನು ಜಂಟಿಯಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮ ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಮತ್ತು G7 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕೂ ಮುನ್ನ ನೈಸ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅನಿವಾಸಿ ಭಾರತೀಯರು ಆತ್ಮೀಯವಾಗಿ ಸ್ವಾಗತ ಕೋರಿದರು. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಹೊಂದಿದ್ದೇವೆ ಎಂದು ಭಾರತೀಯ ಬಾಹ್ಯಾಕಾಶ

0: ರಾಷ್ಟ್ರ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಸಿಎಸ್ಐಆರ್ ಆರ್ಐಎಸ್ಇ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದ್ದಾರೆ. ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಿ ಚಂದ್ರನ ಮೇಲೆ 200 ದಿನಗಳವರೆಗೆ ಬದುಕಬಲ್ಲ ಚಂದ್ರ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಹೇಳಿದ್ದಾರೆ. ಇರಾನ್ ಜೊತೆಗಿನ ಯುದ್ಧವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ದೇಶಗಳಿಗೂ ಕೂಡ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ನಡುವೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಭಗೈ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಣೆ ಮಾಡಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಲಾಗಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಹೆಚ್ಚು ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿವೆ ನಿಂತಿದೆ ಎಂದು ಹೇಳಿದ್ದಾರೆ. ಐಐಟಿ ಮತ್ತು ಏಮ್ಸ್ ಸೇರಿದಂತೆ 1,200ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು, 1,000ಕ್ಕೂ ಹೆಚ್ಚು ಖೇಲೋ ಇಂಡಿಯಾ ಕೇಂದ್ರಗಳು ಮತ್ತು 34 ರಾಜ್ಯ ಶ್ರೇಷ್ಠತಾ ಕೇಂದ್ರಗಳೊಂದಿಗೆ ಯುವಕರು ಕ್ರೀಡಾ ಕ್ಷೇತ್ರದಲ್ಲಿ ಅದಮ್ಯ ಸಾಧನೆ ಮೆರೆಯುತ್ತಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ನೌಕಾ ಸಂಸ್ಥೆಯ ಅತ್ಯಾಧುನಿಕ ಯುದ್ಧ ನೌಕೆ ಐಎನ್ಎಸ್ ತರ್ಕಶ್ ಸೆಷಲ್ಸ್ ಪೋರ್ಟ್ ವಿಕ್ಟೋರಿಯಾವನ್ನು ತಲುಪಿದೆ. ನೈಋತ್ಯ ಹಿಂದೂ ಮಹಾಸಾಗರ ವಲಯದಲ್ಲಿ ನಿಯೋಜನೆಗೊಂಡಿರುವಂತಹ ಈ ನೌಕೆಯು ಪ್ರವಾಸದ ಭಾಗವಾಗಿ ಸೆಷಲ್ಸ್ ತೀರಕ್ಕೆ ಆಗಮಿಸಿದೆ. ಕೋಲ್ಕತ್ತಾದಲ್ಲಿ ನವೀಕರಣಗೊಂಡಿರುವಂತಹ ಸೆಷಲ್ಸ್ ಕರಾವಳಿ ಕಾವಲು ಪಡೆಯ ಪಿಎಸ್ ಜೋರೋ ಆಸ್ಟರ್ ನೌಕೆಗೆ ಭಾರತದಿಂದ ಸೆಷಲ್ಸ್ವರೆಗಿನ ಸಮುದ್ರಯಾನದಲ್ಲಿ ಐಎನ್ಎಸ್ ತರ್ಕಶ್ ಯಶಸ್ವಿಯಾಗಿ ಬೆಂಗಾವಲು ಸೇವೆ ಒದಗಿಸಿದೆ. ಈ ಉಭಯ ನೌಕೆಗಳ ಜಂಟಿ ಯಾನವು ಹಡಗು ನಿರ್ಮಾಣ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಸೆಷಲ್ಸ್ ನಡುವೆ ಇರುವಂತಹ ದೀರ್ಘಕಾಲೀನ ಕಡಲ ಸಹಭಾಗಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಹಿಮಾಚಲ ಪ್ರದೇಶ ಅಸೋಸಿಯೇಷನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಳೆಯಿಂದ ಬಾಧಿತವಾದ 3 ಪಂದ್ಯಗಳ ಕ್ರಿಕೆಟ್ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಆಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 195 ರನ್ಗಳನ್ನು ಬೆನ್ನತ್ತಿದಂತಹ ಭಾರತ ತಂಡ 22.5 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. ಭಾರತದ ನಾಯಕ ಶುಭ್ಮನ್ ಗಿಲ್ 66 ಎಸೆತಗಳಲ್ಲಿ ಅಜಯ 84 ರನ್ನನ್ನು ಗಳಿಸಿದರು. ಮೊದಲು ಬ್ಯಾಟಿಂಗ್ ಮಾಡಿದ ಆಫ್ಘಾನಿಸ್ತಾನದ ತಂಡ 24.5 ಓವರ್ಗಳಲ್ಲಿ 194 ರನ್ಗಳಿಗೆ ಆಲೌಟ್ ಆಯಿತು. ಶುಭ್ಮನ್ ಗಿಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಆಫ್ಘಾನಿಸ್ತಾನ ಪರ ರಹಮಾನುಲ್ಲಾ ಗುರ್ಬಾಸ್ 51 ಎಸೆತಗಳಲ್ಲಿ 102 ರನ್ ಗಳಿಸುವ ಮೂಲಕ ಅದ್ಭುತ ಶತಕವನ್ನು ಸಿಡಿಸಿದರು. ಭಾರತದ ಪರ ಚೊಚ್ಚಲ ಆಟಗಾರ ಹರ್ಷ್ ದುಬೆ ಮತ್ತು ಗುರ್ನೂರ್ ಬ್ರಾರ್ ತಲಾ 3 ವಿಕೆಟ್ಗಳನ್ನು ಕಬಳಿಸಿದರು. ಭಾರತ ಮತ್ತು ಆಫ್ಘಾನಿಸ್ತಾನ ತಂಡ ನಡುವಿನ 2ನೆಯ ಏಕದಿನ ಪಂದ್ಯ 17 ಜೂನ್ ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಅಮೆರಿಕ ನ್ಯೂಜರ್ಸಿಯ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನಡೆದಂತಹ ಸಿ ಗುಂಪಿನ ಪಂದ್ಯದಲ್ಲಿ ಬ್ರೆಜಿಲ್ ತಂಡ ಮೊರಾಕೋ ವಿರುದ್ಧ 1-1 ಡ್ರಾದ ಜೊತೆಗೆ ತನ್ನ ಅಭಿಯಾನವನ್ನು ಆರಂಭ ಮಾಡಿತು. ಬ್ರೆಜಿಲ್ ಪರವಾಗಿ ವಿನಿಸಿಯಸ್ ಜೂನಿಯರ್ 32ನೇ ನಿಮಿಷದಲ್ಲಿ ಸಮಬಲದ ಗೋಲನ್ನು ಗಳಿಸಿದರು. ಇದಕ್ಕೂ ಮೊದಲು ಅಮೆರಿಕ ತಂಡ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ಕತಾರ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಡುವಿನ ಬಿ ಗುಂಪಿನ ಪಂದ್ಯದಲ್ಲಿ 1-1 ಡ್ರಾನಲ್ಲಿ ಕೊನೆಗೊಂಡಿತು. ಈ ನಡುವೆ ಇಂದು ನಡೆಯುವ ಡಿ ಗುಂಪಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಟರ್ಕಿ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಪಂದ್ಯ 9:30 ಆರಂಭವಾಗಲಿದೆ. ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವಂತಹ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭಗೊಳ್ಳಲಿದೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಂನ ಎಡ್ಜ್ ಬ್ಯಾಸ್ಟನ್ನಲ್ಲಿ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನವನ್ನು ಆರಂಭ ಮಾಡಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ದ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇಂದು ನಡೆಯುವ ಮತ್ತೊಂದು ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ಇಂಗ್ಲೆಂಡ್ನ ಸೌತ್ಹ್ಯಾಂಟನ್ನಲ್ಲಿ ಇಂದು ನಡೆದಂತಹ ಬಿ ಗುಂಪಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಹಾಲಿ ಚಾಂಪಿಯನ್ ನ್ಯೂಜಿಲೆಂಡ್ ತಂಡವನ್ನು 7 ಮಣಿಸಿದೆ. ನ್ಯೂಜಿಲೆಂಡ್ ತಂಡ 6 162 ರನ್ ಗಳಿಸಲು ಶಕ್ತವಾಯಿತು. ಈ ಗುರಿಯನ್ನು ಬೆನ್ನತ್ತಿದಂತಹ ವೆಸ್ಟ್ ಇಂಡೀಸ್ ತಂಡ 1 ಬಾಕಿ ಇರುವಾಗಲೇ ತನ್ನ ಗುರಿಯನ್ನು ತಲುಪಿತು. ಶಮೈನ್ ಕ್ಯಾಂಪೆಲ್ 90 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಮತ್ತೊಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ತನ್ನ ಟಿ20 ವಿಶ್ವಕಪ್ ಅಭಿಯಾನವನ್ನು ಆರಂಭಿಸಿತು. ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆದಂತಹ ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ 65 ರನ್ಗಳ ಜಯವನ್ನು ದಾಖಲಿಸಿತು. ಆಸ್ಟ್ರೇಲಿಯಾ 8 172 ರನ್ ಗಳಿಸಲು ಹೋರಾಡಿತ್ತು. ಈ ಗುರಿಯನ್ನು ಬೆನ್ನತ್ತಿದಂತಹ ಪ್ರೋಟಿಯಸ್ 16.4 ಓವರ್ಗಳಲ್ಲಿ 107 ರನ್ ಗಳಿಸಿತು. ಜಾರ್ಜಿಯಾ ವೇರ್ಹ್ಯಾಮ್ 22 ಎಸೆತಗಳಲ್ಲಿ 32 ರನ್ ಗಳಿಸಿ ಆಲ್ರೌಂಡ್ ಪ್ರದರ್ಶನ ನೀಡಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಬಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲ್ಯಾಂಡ್ ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ಐರ್ಲೆಂಡ್ ತಂಡವನ್ನು 40 ರನ್ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಸ್ಕಾಟ್ಲೆಂಡ್ ತಂಡ 20 ಓವರ್ಗಳಲ್ಲಿ 5 161 ರನ್ ಗಳಿಸಿತು. ನಂತರ ಐರ್ಲೆಂಡ್ 19.1 ಓವರ್ಗಳಲ್ಲಿ 121 ರನ್ಗಳಿಗೆ ಆಲ್ಔಟ್ ಆಯಿತು. ಸ್ಕಾಟ್ಲೆಂಡ್ ನಾಯಕಿ ಕ್ಯಾಥರಿನ್ ಬ್ರೈಸ್ 60 ರನ್ ಗಳಿಸಿ 2 ಪಡೆದು ಆಲ್ರೌಂಡ್ ಪ್ರದರ್ಶನ ನೀಡಿದ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೇಶದಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ದ ಭಾರತಕ್ಕೆ 7 ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಮೊರಾಕೋ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 7:45:20. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಕೇಳೋಣ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿರುವ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಗೀತೆಯೊಂದನ್ನು.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ ಶಿಕ್ಷಕಿ ಎನ್ ಆಶಾದೇವಿ ಅವರೊಂದಿಗೆ ಯೋಗ ಮತ್ತು ಮಕ್ಕಳು ಈ ಕುರಿತು ಮಾತುಕತೆಯನ್ನು ಆಲಿಸುವಿರಿ.
4: ಅಷ್ಟಾಂಗ ಯೋಗ ಅಂದರೆ 8 ಅಂಗಾಂಗಗಳನ್ನು ಅಲ್ಲಿ 8 ಸ್ಟೆಪ್ಸನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ.
3: ತಪ್ಪದೇ ಕೇಳಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
5: ಮುಂದಿನ ಗೀತೆ ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಜಿ ಸದಾಶಿವಯ್ಯ ಹಾಗೂ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ ಎಂಆರ್ ಸತ್ಯಂ. ಚಿತ್ರ ಕೃಷ್ಣ ರುಕ್ಮಿಣಿ ಸತ್ಯಭಾಮಾ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2461

ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಪಿಲೀಲಾ ಮತ್ತು ಸಂಗಡಿಗರ ಧ್ವನಿಯಲ್ಲಿದ್ದ ಶ್ರೀ ಪುರಂದರದಾಸರು ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: The vibrant reception reflected the strong cultural and people-to-people ties between India and France. Our correspondent has the details.
1: Prime Minister Narendra Modi will today join French President Emmanuel Macron for the inauguration of Bharat Innovates at the Palais des Expositions in Nice. The event will showcase India's startup and innovation ecosystem with around 120 Indian startups presenting innovations to global investors and technology leaders. Following the event, Prime Minister Modi and President Macron will hold bilateral talks at Villa Kirlos. The meeting will be the first since India and France elevated their ties to a special global strategic partnership earlier this year. The two leaders are expected to discuss cooperation in defense, technology, trade and innovation, besides exchanging views on key regional and global development. The Prime Minister will later depart for Slovakia for the second leg of his visit. This is Shailesh Menon for Akashvani News, Nice, France.
0: Indian Ambassador to Slovakia Apurva Srivastav said that Prime Minister Narendra Modi's visit to Slovakia would open new avenues of cooperation between the two countries and help deepen economic ties. She was speaking to Akashvani correspondent in Bratislava, Slovakia.
2: So the visit of Prime Minister to Slovakia is going to be a historical one because this will be the first ever visit by any Indian Prime Minister to Slovakia. So we are all looking forward for this visit, and this is likely to enhance not only the political relations but also deepen economic engagements and open new avenues for cooperation in various sectors like defense, clean technologies, cybersecurity, tourism and people-to-people contact.
0: The White House has said that US President Donald Trump will meet Prime Minister Narendra Modi and other world leaders during next week's G7 summit in France. A senior administration official said discussions are expected to focus on economic growth, supply chains, artificial intelligence, investment partnerships, and a range of global security challenges. Indian Space Research Organization Chairman V. Narayanan has informed that they have collaborated with the Department of Atomic Energy to develop an advanced artificial heating system that can protect lunar lander from the freezing weather of the moon. Addressing the CSIR RISE conclave in Bengaluru, ISRO chief explained that Chandrayaan 3 lander Vikram, fueled by solar energy, operated only for 14 days on moon. ISRO will now work with Atomic Energy Department to develop a lunar lander that can survive on the moon for up to 200 days. This is Akashvani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. The India Meteorological Department has forecast heavy rainfall over parts of the northeastern region, Andaman and Nicobar Islands, Kerala, Mahi, Odisha, Tamil Nadu, Puducherry and Karaikal today. Conditions are favourable for the further advance of southwest monsoon into some more parts of Karnataka, Telangana, Andhra Pradesh, additional parts of Odisha and parts of Chhattisgarh during the next 2 to 3 days. India has undergone a remarkable transformation driven by the principles of Sabka Saath, Sabka Vikas, Sabka Vishwas and Sabka Prayas under the visionary leadership of Prime Minister Narendra Modi in the last 12 years. During this period, the Modi government carried out many flagship initiatives for the welfare and empowerment of the poor, farmers, women and youth. Akashvani News brings you a special feature, 12 Saal, Vishwas Ke, Vikas Ke, Jan Kalyan Ke. Today, we focus on the steps taken by the government to bring ease of living in the lives of the country's citizens.
3: Twelve years of reforms have become 12 years of trust. Whether it is GST, faceless tax or Digital India, every step has made citizens feel that they too are nation builders. Comprehensive revisions to income, tax slabs and rates in the Union Budget 25-26 have been designed to benefit all taxpayers. No income tax is payable under the new tax regime on an annual income of up to 12 lakh rupees. 88% of taxpayers earn up to 12 lakh rupees and are receiving direct benefits. The number of income tax filers rose from 6.9 crores in the financial year 2022 to 9.2 crores in financial year 2025. Next generation GST has simplified taxation and made life easier for citizens. The tax structure is now primarily based on 5% and 18% slabs, resulting in a broader taxpayer base. GST collections reached 2.42 lakh crore rupees in April this year, the highest level ever recorded. Talking to Akashvani News, film producer and distributor Sameer Dixit said GST reforms are one of the biggest policy decisions of this government.
4: The GST has completed 10 years and now we have got a very better structure of GST for the all services and products. And as far as the film production and the other things are concerned, so that way now the GST becoming more and more the user friendly and it is fully online. It's a good and simple tax and that is now it is happening.
3: Narendra Modi government has embraced digital technology and has leveraged this technology within both the realms of politics and policy making. 5G services have reached 99.6% of the country's districts in just 22 months. The cost of internet data has dropped by 97.07%, making internet more affordable and accessible. 7.22 lakh kilometers of optical fiber cable have been laid under BharatNet scheme. India is poised to become a global leader in 6G technology. The goal is to contribute approximately 10% to global patents related to 6G. Talking to Akashvani News, Mahendra Tiwari, CEO of Ethernet Express, said Digital India is helping people living in remote areas and people who are at the bottom of the pyramid.
5: Digital India is going to shape up the country of ours. This paradigm shift is truly worth appreciating. The initiative like BharatNet, which is being complemented by the infrastructure which is being created by telcos or the infra providers, is something which is going to surely pave path for a glorious future of India.
3: Over the past 12 years, NDA government has envisioned the nation's dreams on a grand scale and worked to ensure saturation of programs designed to enhance public amenities. Ease of living is no longer just a phrase, it has become the government's guiding mantra. Suparna Saikya, Akashvani News, Delhi.
0: US President Donald Trump has said a deal to end the war with Iran will be signed today and the strategic Strait of Hormuz will be open to all immediately afterwards. He made this announcement on a social media post. At the same time, Trump kept the threat of fresh attacks dangling if the deal failed to pan out as expected. He said, hopefully this process will work out. If it doesn't, they have the ultimate alternative. The US president also contrasted the proposed agreement with the 2015 Joint Comprehensive Plan of Action. Meanwhile, Iran's foreign ministry spokesperson Ismail Baghai has said the signing of any agreement is unlikely to take place immediately, stating that it will not happen today and may take place in the coming days. Iranian authorities have announced a schedule for the farewell, procession and burial ceremonies of the late Supreme Leader Ayatollah Ali Khamenei. According to Iran's news agency, farewell ceremonies for the late Khamenei will be held on July 4th and 5th at Imam Khomeini prayer grounds in Tehran. He will be buried at the holy shrine of Imam Reza in Mashhad on July 9th. On to sports. In men's cricket, India defeated Afghanistan by 7 wickets in a rain-affected first one-day international of the three-match series in Dharamshala, Himachal Pradesh last night. Chasing 195 runs, India overhauled the target in 22.5 overs. Indian skipper Shubman Gill scored unbeaten 84 of 66 balls. Earlier put into bat, Afghanistan were bowled out for 194 in 24.5 overs. Shubman Gill was adjudged player of the match. In the ICC Women's T20 World Cup, India will begin their campaign against arch-rivals Pakistan in Group A fixture at Edgbaston in Birmingham today. The match will start at 7 p.m. Indian Standard Time. India holds a strong record against Pakistan in Women's T20 Internationals, winning 13 of their 16 encounters. The Ministry of Ayush, in collaboration with Morarji Desai National Institute of Yoga and Habilt, organized a landmark global online yoga session this morning as part of the celebrations leading up to the International Day of Yoga. The event, which witnessed participation from more than 130 countries, was held with the aim to create a new Guinness World Record for the most viewers on a YouTube live yoga stream. And now, for a look at today's newspapers, it's over to Tanvi Khurana.
6: Thank you, Shagun.
0: Trump-Modi meeting on cards. PM lands in France, reads a headline in Hindustan Times. While the Economic Times reports Modi-Macron to inaugurate Bharat Innovates today, the event to help deep tech startups attract knowledge partnerships and funds. India flays lethal action on mariners. Jaishankar raises issue with Rubio, who warns against violations in Hormuz. Headlines The Pioneer. Lieutenant General Dheeraj Seth appointed next Army Chief. Will assume office on 30th of June, informs The Statesman. Rajnath praises rise in women's strength in IAF. Indian Air Force sees the commissioning of its first batch of women officers. Defence Minister says Operation Sindoor showed the forces' capability to destroy enemy infrastructure with precision, cites The Hindu. Hindustan Times informs Anthropic has disabled its two most powerful AI models, Fable 5 and Mythos 5, on a US government order under the headline, In a First, AI model pulled offline after US government intervenes. FSSAI bans use of pins, metallic wires in food packaging, reads a front page story in the Times of India. The FIFA World Cup 2026 may be attracting over 5 million strong live audience, but match attendees from India to be only about 30,000, far less than previous edition in 2022. High average costs, travel hurdles, results in tepid interest from Indian travellers, writes the Financial Express. And finally, in a piece titled Fashion to Furnace, some luxe gold watches fail the test of time. The Economic Times writes, as yellow metal price hit record high, vintage pieces are being melted down as the gold content value outstrip their resale worth. And with that, it's back to you, Shagun.
6: Thank you, Tanvi. And now, before we end the bulletin, the headlines once again. Prime Minister Narendra Modi to hold talks with French President Emmanuel Macron and jointly inaugurate Bharat Innovates event in Nice today. Indian Space Research Organization developing long-life moon landers capable of surviving up to 200 days, says ISRO Chairman V. Narayanan. IMD says conditions are favourable for further advance of southwest monsoon into Karnataka, Telangana, Andhra Pradesh, Odisha and South Chhattisgarh during next 2 to 3 days. US President Donald Trump claims deal to end war with Iran will be signed today and Strait of Hormuz will be open to all immediately afterwards. India beat Afghanistan by 7 wickets in rain-affected first one-day international cricket at Dharamshala. And in ICC Women's T20 World Cup, India to begin their campaign against arch-rivals Pakistan in Birmingham this evening. And with that, we end the morning news. Have a nice day.
7: ಸಮಯ ಸರಿಯಾಗಿ 8:30
8: ಆಕಾಶವಾಣಿ ಮೈಸೂರು ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಪ್ರಸ್ತುತಿ ಡಾಕ್ಟರ್ ಎಎಸ್ ಚಂದ್ರಶೇಖರ್
9: ಇನ್ನು ಸ್ವಾಮಿ ವಿವೇಕಾನಂದರು 1888-89 ಮೈಸೂರಿಗೆ ಬಂದಾಗ ಸದ್ವಿದ್ಯಾ ಪಾಠಶಾಲೆಯಲ್ಲಿ ಯೋಗ ವೇದಾಂತ ಉಪನಿಷತ್ಗಳ ಬಗ್ಗೆ ಉಪನ್ಯಾಸ ನೀಡಿದರು. ಶೇಷಾದ್ರಿ ಅಯ್ಯರವರ ಸಂಪರ್ಕಕ್ಕೆ ಅವರು ಬಂದಾಗ ಜಯಚಾಮರಾಜೇಂದ್ರ ಒಡೆಯರವರು ಅವ್ರನ್ನ ಭೇಟಿ ಮಾಡಿಸ್ತಾರೆ. ಈ ಶೇಷಾದ್ರಿ ಅಯ್ಯರವ್ರ ಹತ್ರ ಮನೆ ಹಿಂಭಾಗದಲ್ಲೇ ಅವರು ವಾಸವಾಗಿರ್ತಾರೆ. ಜಯಚಾಮರಾಜೇಂದ್ರ ಒಡೆಯರ ಹತ್ರ ಭೇಟಿ ಕರ್ಕೊಂಡೋದಾಗ ತತ್ವಚಿಂತನ ನಡೆಸಿ ತಮ್ಮ ಒಂದು ಶಾಸನ ಹೇಗೆ ನಡೀತಾ ಇದೆ ಅನ್ನೋದನ್ನು ತಿಳಿಸ್ಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾರೆ. ಇಲ್ಲ ಇಲ್ಲ, ಇಲ್ಲಿರ್ತಕ್ಕಂಥವ್ರೆಲ್ಲ ಪಂಡಿತರು ಅಂತ ನೀವು ಅಂದ್ಕೊಂಡಿದ್ದೀರಿ, ಇವ್ರು ಯಾರಿಗೂ ಪ್ರಾಕ್ಟಿಕಲ್ ನಾಲೆಡ್ಜ್ ಕಡಿಮೆ, ಆದರೆ ಇವರೆಲ್ಲ ಸುಮ್ಮನೆ ಹೇಳ್ತಾರಷ್ಟೇ, ಶಾಸ್ತ್ರ ಹೇಳ್ತಾರಷ್ಟೇ, ಅದನ್ನು ತಮ್ಮ ಜೀವನದಲ್ಲೂ ಅಳವಡಿಸ್ಕೊಂಡಿಲ್ಲ ಅಂಥೇಳಿ ಒಂದು ಸಭೆಯಲ್ಲಿ ಹೇಳಿಬಿಡ್ತಾರೆ. ಆಗ ಜಯಚಾಮರಾಜೇಂದ್ರ ಒಡೆಯರವರು ಒಳಗೆ ಕರೆದು ಹತ್ರ ಎಲ್ಲರೆದುರಿಗೆ ಹಾಗೆ ಹೇಳಬೇಡಿ, ನಿಮಗೆ ವಿರೋಧಿಗಳು ಜಾಸ್ತಿ ಆಗಿಬಿಡ್ತಾರೆ, ನೀವು ಮುಂದೆ ತೊಂದರೆಗೆ ಸಿಕ್ಕಾಕೋತೀರ ಅಂದಾಗ ನಾನು ಸತ್ಯವನ್ನು ಮಾತ್ರ ಹೇಳಕ್ಕೆ ತಯಾರಿದ್ದೀನಿ ಅಂತ ಹೇಳಿ ರಾಜರ ಮುಂದೆ ಕೂಡ ಸತ್ಯವನ್ನು ಮಾತ್ರ ಹೇಳ್ತಾರೆ. ಇಂಥ ಮಾಹಿತಿಗಳೆಲ್ಲ ಇವತ್ತು ಆ ಪುಸ್ತಕಗಳಲ್ಲಿ ಸಿಗುತ್ತೆ ನಮಗೆ. ಇದಾದ ನಂತರ ಋಷಿ ಪ್ರಭಾಕರ್ ಅವರು ಮೈಸೂರಿಗೆ ಬಂದಿದ್ದರು. ಇವರು ಕೂಡ ಕರ್ನಾಟಕದಿಂದ SPSSY ಅಂತ ಸಿದ್ಧಿ ಸಮಾಧಿ ಯೋಗ ಅನ್ನುವಂಥ ಹೆಸರಿನಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಆಹಾರ ವಿಹಾರ ಆಚಾರ ವಿಚಾರಗಳು ಹೇಗಿರಬೇಕು, ಆಹಾರ ತಗೊಳ್ಳುವಾಗ ಯಾವ ಆಹಾರ ಯೋಗಕ್ಕೆ ಒಳ್ಳೆಯದು ಯಾವುದು ಕೆಟ್ಟದು ಇವುಗಳನ್ನೆಲ್ಲ ಪ್ರಚಾರ ಮಾಡಿದ್ರು ಮತ್ತು ಯೋಗವನ್ನು ಕೂಡ ಹೇಳಿಕೊಟ್ಟರು, ಧ್ಯಾನವನ್ನು ಹೇಳಿಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಬೇರೆ ಬೇರೆ ಬಡಾವಣೆಗಳಲ್ಲಿ 15 ದಿವಸದ ಒಂದು ಶಿಕ್ಷಣವನ್ನು ಏರ್ಪಡಿಸ್ಬಿಟ್ಟು ಲಕ್ಷಾಂತರ ಜನರಿಗೆ ಆರೋಗ್ಯ ಆಯುಷ್ಯವನ್ನು ವೃದ್ಧಿಸುವಂತಹ ಒಂದು ಚಮತ್ಕಾರಿಕ ಪ್ರಯೋಗವನ್ನು ಇವರು ಮಾಡಿದ್ದಾರೆ. ಇನ್ನು ಶ್ರೀ ಜಗ್ಗಿ ವಾಸುದೇವ್ ಅವರು, ಅವರು ಕೂಡ ಮೈಸೂರಿನಲ್ಲೇ ಹುಟ್ಟಿದ್ದು, ಅನೇಕ ವರ್ಷ ವಿದೇಶದಲ್ಲಿದ್ದು ಇನ್ನರ್ ಇಂಜಿನಿಯರಿಂಗ್ ಅನ್ನುವಂಥ ವಿಷಯನ ಇಟ್ಕೊಂಡು ಲಕ್ಷಾಂತರ ಜನರಿಗೆ ಯೋಗ, ಪರಿಸರ, ನೀರಿನ ಬಗ್ಗೆ ಕಾಳಜಿ ಇದನ್ನೆಲ್ಲ ಮಾಡಿ ಪ್ರಸ್ತುತ ಕೊಯಮತ್ತೂರಿನಲ್ಲಿ ಇಶಾ ಫೌಂಡೇಶನ್ ಅನ್ನುವಂಥ ಕೇಂದ್ರದಿಂದ ಶಿಕ್ಷಣವನ್ನು ಸಾವಿರಾರು ಜನಕ್ಕೆ ಕೊಡ್ತಾಯಿದ್ದಾರೆ. ಇದೇ ಇಶಾ ಫೌಂಡೇಶನ್ ಮೈಸೂರಿನಲ್ಲಿ ಕೂಡ ಒಂದು ಬ್ರ್ಯಾಂಚ್ ಇದೆ. ಶ್ರೀ ವಾಸುದೇವ್ ಜಗ್ಗಿಯವರು ಮೈಸೂರಿಗರೇ ಆಗಿದ್ದರೂ ಸಹ ಅವರ ಕೇಂದ್ರವನ್ನು ಇತ್ತೀಚೆಗೆ ಸ್ಥಾಪನೆ ಮಾಡಲಾಯಿತು. ಇನ್ನು ಶ್ರೀ ರಾಮದೇವ್ ಬಾಬಾರವರು ಇಡೀ ದೇಶಾದ್ಯಂತ ಪ್ರಯಾಣ ಮಾಡ್ತಾ ಪ್ರತಿದಿನ 6 ಕಡೆ ಸ್ವದೇಶಿ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ ಆಯುರ್ವೇದದ ಮಹತ್ವವನ್ನು ಎಲ್ಲ ಕಡೆ ಸಾರ್ತಾ ಯೋಗನ ವಿಶ್ವಮಾನ್ಯವಾಗುವಂತೆ ಶಿಬಿರಗಳನ್ನು ಏರ್ಪಡಿಸ್ತಾ ಇರ್ತಾರೆ. 50 ವರ್ಷಗಳ ಹಿಂದೆ ಮೈಸೂರಿನವರೇ ಆದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ದತ್ತಾತ್ರೇಯ ದೇವಸ್ಥಾನವನ್ನು ಸ್ಥಾಪಿಸಿ ದತ್ತಪೀಠ ಅನ್ನುವಂಥ ಹೆಸರಿನಲ್ಲಿ ಅವಧೂತರಾಗಿ ದೇಶ ವಿದೇಶಗಳಲ್ಲಿ ಯೋಗ ವೇದಗಳ ಪ್ರಚಾರ ಮಾಡ್ತಾ ಸಾವಿರಾರು ಭಕ್ತರನ್ನು ಹೊಂದಿದ್ದು ಮೈಸೂರಿನ ಎಲ್ಲ ಯೋಗ ಬಂಧುಗಳಿಗೂ ಸಹಕಾರ ಕೊಡ್ತಾ ಇದ್ದಾರೆ. ನಿತ್ಯ ಅನ್ನದಾನ ಮಾಡ್ತಾ ಶ್ರೀ ವೆಂಕಟೇಶ್ವರ, ಶ್ರೀ ಆಂಜನೇಯ, ಧನ್ವಂತರಿ ದೇವಸ್ಥಾನಗಳನ್ನು ಸ್ಥಾಪಿಸಿ ಪ್ರವಾಸಿಗರಿಗೆ ನೋಡುವ ತಾಣ ಆಗುವಂತೆ ಮಾಡಿದ್ದಾರೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ಪ್ರಾರಂಭವಾಗಿದ್ದು ಸಹಜ ರಾಜಯೋಗ ಅನ್ನುವಂಥ ಮಾರ್ಗವನ್ನು ಇವರು ರೂಢಿಸಿಕೊಂಡು ದೇಶ ವಿದೇಶಗಳಲ್ಲಿ ಇದರ ಒಂದು ಸಂಶೋಧನಾ ಕೇಂದ್ರಗಳನ್ನು ಕೂಡ ಸ್ಥಾಪಿಸಿ ಮೈಸೂರಿನಲ್ಲೂ ಕೂಡ 8 ಕಡೆಗಳಲ್ಲಿ ಶಾಖೆಗಳನ್ನು ತೆರೆದು ಚಾಮುಂಡಿ ಬೆಟ್ಟದ ಮೇಲೂ ಒಂದು ಶಾಖೆ ತೆರೆದಿದ್ದು ಆಧ್ಯಾತ್ಮಿಕ ಪ್ರದರ್ಶನವನ್ನು ಹಮ್ಮಿಕೊಳ್ತಾ ಬರ್ತಾಯಿದ್ದಾರೆ. ಇದೇ ಪರಂಪರೆ ಕೊಂಡಿಯಲ್ಲಿ ಡಾಕ್ಟರ್ ಪಿ ಗಣೇಶ್ ಕುಮಾರ್ ಅವರು PhD ಪಡೆದುಕೊಂಡು ಯೋಗ, ನೃತ್ಯ, ಕ್ಲಿಷ್ಟ ಆಸನಗಳ ಪ್ರದರ್ಶನಕ್ಕೆ ಹೆಚ್ಚು ಒತ್ತು ಕೊಟ್ಟು ಎಸ್ ವ್ಯಾಸ್ ವಿಶ್ವವಿದ್ಯಾನಿಲಯದಿಂದ ಅನೇಕ ಕೋರ್ಸ್ಗಳನ್ನು ಪ್ರಾರಂಭಿಸಿದ್ದಾರೆ. ವಿಜಯನಗರ ಮೈಸೂರಿನಲ್ಲಿ ವಿವೇಕಾನಂದ ಅನುಸಂಧಾನ ಕೇಂದ್ರವನ್ನು ಸ್ಥಾಪಿಸಿ ಹಲವಾರು ಗಣ್ಯರಿಂದ ಉಪನ್ಯಾಸ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಬಂದಿರ್ತಾರೆ. ಇದಿಷ್ಟೇ ಅಲ್ಲದೆ ಅನೇಕರು ಈ ರೀತಿ ಬೇರೆ ಬೇರೆ ಯೋಗ ಶಾಲೆಗಳಿಗೆ ಜೋಡಿಸ್ಕೊಳ್ತಾ ಬಾಲಕರಿಂದ ವಯೋವೃದ್ಧರವರೆಗೂ ಕೂಡ ಯೋಗ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಮೈಸೂರಿನ ನಮ್ಮೆಲ್ಲರಿಗೂ ಹೆಮ್ಮೆ ಏನು ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಇವರು ಯೋಗಕ್ಕೆ ಜೋಡಿಸ್ಕೊಂಡಿರ್ತಾರೆ. ಶ್ರೀಯುತ ಅಜಿತ್ ಕುಮಾರ್ ಅವರು ಆನೇಕಲ್ನ ಗುಡಿಬಂಡೆಯಲ್ಲಿ ಜನಿಸಿ 2 ಇಂಜಿನಿಯರಿಂಗ್ ಪದವಿ, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಅದು ಎರಡರಲ್ಲೂ ಗೋಲ್ಡ್ ಮೆಡಲನ್ನು ಪಡ್ಕೊಂಡಿರ್ತಕ್ಕಂಥ ಮಹಾನ್ ಪ್ರತಿಭಾವಂತ ವಿದ್ಯಾರ್ಥಿ. ಇಷ್ಟೆಲ್ಲ ರ್ಯಾಂಕ್ ಗಳಿಸಿದರೂ ಸಹ ಅವರು ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಡಬೇಕು ಅಂತ BKS ಅಯ್ಯಂಗಾರ್ ಹತ್ರ ಹೋಗಿ ಯೋಗವನ್ನು ಕಲ್ತ್ಕೊಂಡು ಬರ್ತಾರೆ. ಹಿಂದೂ ಸೇವಾ ಪ್ರತಿಷ್ಠಾನ ಅನ್ನುವಂಥ ಸಂಸ್ಥೆಯಲ್ಲಿ ತೊಡಗಿಸ್ಕೊಂಡು ಉದ್ಯೋಗಕ್ಕೆ ಸೇರದೆ ಪೂರ್ಣ ಸಮಯವನ್ನು ಸಮಾಜಕ್ಕೆ ಕೊಟ್ಟರು. BKS ಅಯ್ಯಂಗಾರ್ ಅವರಲ್ಲಿ ಯೋಗ ಶಿಕ್ಷಣವನ್ನು ಪಡೆದಿದ್ದಷ್ಟೇ ಅಲ್ಲದೆ ಅವರು ಅನೇಕ ರೀತಿಯಾದಂತಹ ಯೋಗದಿಂದ ಚಿಕಿತ್ಸೆಗಳನ್ನು ಕೊಡುವಂಥದ್ದು, ಪ್ರಾಣಾಯಾಮದಿಂದ ಇರ್ಬೋದು ಅಥವಾ ಯೋಗದ ಆಸನಗಳಿಂದ ಇರ್ಬೋದು ಚಿಕಿತ್ಸೆ ಕೊಡುವಂಥದ್ದನ್ನು ಸಹ ಕಲ್ತ್ಕೊಂಡು ಮೈಸೂರಿಗೆ ಬರ್ತಾರೆ. ಇಲ್ಲಿ ಸಾವಿರಾರು ಜನಕ್ಕೆ ಈ ಶಿಕ್ಷಣವನ್ನು ದಾರಿ ಎರೀತಾರೆ. ಜೀವನವನ್ನೇ ಯೋಗ ಮಾಡಿಕೊಂಡು ಗಂಟೆಗಟ್ಟಲೆ ಅಭ್ಯಾಸವನ್ನು ಮಾಡಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ನಿರುದ್ಯೋಗಿಗಳಿಗೆ ದೇಶ ಸೇವೆಗೆ ಕರೆ ಕೊಟ್ಟು ಪ್ರಸನ್ನ ಆಪ್ತ ಸಲಹಾ ಕೇಂದ್ರ ಅಂತ ಹೇಳಿಬಿಟ್ಟು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಹಲವಾರು ಕುಟುಂಬಗಳ ಸಮಸ್ಯೆಗೆ ಪರಿಹಾರ ಸಿಗೋ ರೀತಿ ಮಾಡ್ತಾರೆ. ರಸ್ತೆ ಅಪಘಾತದಲ್ಲಿ 8/12/1990 ನಿಧನ ಹೊಂದಿ ಆ ದಿನವನ್ನು ಇವತ್ತು ಸಹ ಸೇವಾ ದಿನ ಅನ್ನೋ ಹೆಸರಿನಲ್ಲಿ ಕರೆಯಲಾಗ್ತಾ ಇದೆ. ಸಾವಿರಾರು ಸೇವಾ ಪ್ರತಿಗಳನ್ನು ತಯಾರು ಮಾಡಿ ದೇಶ ಪ್ರೇಮದ ಕಡೆಗೆ ಅವರನ್ನು ತೊಡಗಿಸಿಕೊಂಡಿರೋಂಥದ್ದನ್ನು ನಾವು ಗಮನಿಸ್ತೀವಿ. ಶರೀರ ಶಿಲ್ಪ, ಯೋಗ ಪ್ರವೇಶ ಅನ್ನುವಂಥ 2 ಪುಸ್ತಕಗಳನ್ನು ಕೂಡ ಬರೆದು ಲಕ್ಷಾಂತರ ಪುಸ್ತಕಗಳು ಮಾರಾಟ ಆಗಿದೆ. ಯೋಗ ಪ್ರೇಮಿಗಳಿಗೆ ಇದು ಪ್ರೇರಕವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಸಾವಿರಾರು ಹಳ್ಳಿಗಳಲ್ಲಿ ಸೇವಾ ಕಾರ್ಯಕ್ಕೆ ಸೇವಾ ವೃತ್ತಿಗಳನ್ನು ತೊಡಗಿಸಿ ಅನೇಕ ವ್ಯಕ್ತಿಗಳ ಬಾಳನ್ನು ಬೆಳಗಿಸಿದ್ದಾರೆ. ನಿಮಗೆಲ್ಲ ಒಂದು ವಿಷನ್ ಕೊಡ್ತೀನಿ ಬನ್ನಿ, ಸೈಟ್ ಕೊಡ್ತೀನಿ ಬನ್ನಿ ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ಹಾಕಿದಾಗ ಅನೇಕ ಸೇವಾ ವೃತ್ತಿಗಳು ಅಂದ್ಕೊಳ್ತಾರೆ ಇಲ್ಲಿ ನಮಗೆ ಸೈಟ್ ಸಿಗುತ್ತೆ, ನಾವೊಂದು ಮನೆ ಕಟ್ಕೋಬೋದು ಅಂತ. ಅವರೆಲ್ಲ ಬಂದಾಗ ಎಷ್ಟು ಅಡಿ ಸೈಟ್ ಕೊಡ್ತೀರಾ, 30-40 ಕೊಡ್ತೀರಾ, 40-60 ಕೊಡ್ತೀರಾ, ಯಾವ ರೀತಿ ಸೈಟ್ ಕೊಡ್ತೀರಾ, ಈ ಥರ ಅಡ್ವರ್ಟೈಸ್ ಮಾಡಿದ್ರಲ್ಲ ಅಂದಾಗ ಸೈಟ್ ಅಂದರೆ ನಿಮಗೆ ವಿಷನ್ ಕೊಡುವಂಥದ್ದು ಅಂತ ಹೇಳಿ ಅವರು ಅವರಿಗೆ ತಿಳಿಸ್ಕೊಡ್ತಾರೆ. ಮತ್ತು ಇಂಥ ಒಂದು ಹಿಂದೂ ಸೇವಾ ಪ್ರತಿಷ್ಠಾನ ಅನ್ನುವಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಸಾವಿರಾರು ಜನ ಉಚಿತವಾಗಿ ಕೆಲಸವನ್ನು ಮಾಡಿದ್ದನ್ನು ನಾವು ನೋಡ್ತೀವಿ. ಇದಲ್ಲದೆ ಶ್ರೀ ಕೆ ಪಟ್ಟಾಭಿ ಜೋಯಿಸ್ರವರು ಕೃಷ್ಣಮಾಚಾರ್ಯರ ಶಿಷ್ಯರಾಗಿದ್ದರಿಂದ ಅಷ್ಟಾಂಗ ವಿನ್ಯಾಸ ಯೋಗ ಅನ್ನುವಂಥ ಹೆಸರಲ್ಲಿ ಶಾಲೆ ತೆಗೆದುಬಿಟ್ಟು ಲಕ್ಷ್ಮೀಪುರಂನಲ್ಲಿ ಯೋಗ ಸೆಂಟರ್ನ ನಡೆಸ್ತಾ ಇದ್ರು. ಇಂಥ ಒಂದು ತರಗತಿಗಳಲ್ಲಿ ಸಾವಿರಾರು ಜನ ವಿದೇಶಿಗರು ಬಂದಿದ್ರು. ಕಾಲಾನಂತರದಲ್ಲಿ ಅವರು ಮೊಮ್ಮಗ ಶರತ್ ಜೋಯಿಸ್ರವರು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಈ ರೀತಿ ಬೇರೆ ದೇಶಗಳಿಂದ ಬಂದಂತಹ ಯೋಗ ವಿದ್ಯಾರ್ಥಿಗಳು ಅವರನ್ನ ಕರ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಕೂಡ ಯೋಗವನ್ನ ಸುಪ್ರಸಿದ್ಧವನ್ನಾಗಿ ಮಾಡಿದಂಥದ್ದನ್ನು ನೋಡ್ತೀವಿ ನಾವು. ಮೈಸೂರಿನ ಸುಪ್ರಸಿದ್ಧ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ನೈತಿಕ ಮೌಲ್ಯಗಳ ತರಗತಿಗಳನ್ನು ಪ್ರತಿ ವರ್ಷ ಒಂದು ತಿಂಗಳ ಕಾಲ ನಡೆಸ್ತಾ ಬಂದಿರ್ತಾರೆ.

ಇವತ್ತಿಗೂ ಕೂಡ ಬಿ ಎಡ್ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ, ಬಿ ಎಡ್ ಆಗಿರ್ತಕ್ಕಂಥವ್ರು, ಗ್ರ್ಯಾಜುಯೇಟ್ ಬೇರೆ ಬೇರೆ ಬಿ ಎಸ್ ಸಿ ಬಿ ಎ ಈ ಥರ ತರಗತಿಗಳಿಗೆ ಹೋಗ್ತಾ ಇರ್ತಕ್ಕಂಥವ್ರಿಗೂ ಸಹ ಒಂದು ತಿಂಗಳ ಒಂದು ಕಾರ್ಯಾಗಾರವನ್ನು ಅಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲಿ ಯೋಗ ಕಂಪಲ್ಸರಿ ಇದ್ದು ಬೆಳಗ್ಗೆ ಹೊತ್ತು ಯೋಗವನ್ನು ಪ್ರತಿಯೊಬ್ಬರೂ ಒಂದು ಗಂಟೆ ಮಾಡಬೇಕು, ಮತ್ತು ಅದರಲ್ಲಿ ಅನೇಕ ವಿದ್ವಾಂಸರು ಬಂದು ಉಪನ್ಯಾಸಗಳನ್ನು ಕೂಡ ಏರ್ಪಡಿಸ್ತಾ ಇರೋದನ್ನು ನಾವು ಕಾಣ್ತೀವಿ. ಪ್ರಪಂಚದಾದ್ಯಂತ ಹರಡಿರ್ತಕ್ಕಂಥ ರಾಮಕೃಷ್ಣ ಮಠದಲ್ಲಿ ಮೈಸೂರಿನ ಯೋಗ ಪರಂಪರೆ, ಯೋಗಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಅವರು ಪ್ರಕಟಪಡಿಸಿರೋದು ನಮಗೆಲ್ಲ ಗೊತ್ತಿದೆ. ಇದರಲ್ಲಿ ಪ್ರಮುಖವಾಗಿ ಪತಂಜಲಿ ಯೋಗ ಸೂತ್ರಗಳು, ಭಗವದ್ಗೀತೆ ಇಂಥದನ್ನು ಈ ಯೋಗಕ್ಕೆ ಸೀಮಿತವಾದಂಥ ಅನೇಕ ಗ್ರಂಥಗಳನ್ನು ಕೂಡ ಅವರು ರಚಿಸಿದ್ದಾರೆ. ಅದನ್ನು ಸಾವಿರಾರು ಜನಗಳಿಗೆ ಬಹಳ ಕಡಿಮೆ ದರದಲ್ಲಿ ಕೂಡ ಇವತ್ತಿಗೂ ಕೂಡ ಸಿಗುವಂತೆ ಮಾಡಿದ್ದಾರೆ. ಬೇಲೂರು ಮಠದ ಅಧೀನದಲ್ಲಿ ಇರ್ತಕ್ಕಂಥ ಈ ಎಲ್ಲ ಮಠಗಳು ಅನೇಕ ಬ್ರಹ್ಮಚಾರಿಗಳನ್ನು ತಯಾರು ಮಾಡಿ ಆ ಬ್ರಹ್ಮಚಾರಿಗಳು ಈ ಶಾಲೆಗಳನ್ನು ನಡೆಸ್ತಾ ಸಾರ್ವಜನಿಕವಾಗಿ ನಿಧಿಯನ್ನು ಸಂಗ್ರಹಿಸ್ತಾ ಸುಸಜ್ಜಿತವಾದ ಕಟ್ಟಡಗಳಲ್ಲಿ ಮಕ್ಕಳಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮತ್ತು ಊಟ ಉಪಚಾರಗಳ ವ್ಯವಸ್ಥೆ, ಆಟಕ್ಕೆ ಬೇಕಾದಂಥ ದೊಡ್ಡ ಮೈದಾನಗಳನ್ನು ಇಟ್ಟು ಬೇಕಾದಷ್ಟು ವಿದ್ಯಾರ್ಥಿಗಳು ಇದರೊಳಗೆ ತಯಾರಾಗಿ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಹೋಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಸ್ವಾಮಿ ಚಿನ್ಮಯಾನಂದರು ಕೇರಳದಲ್ಲಿ ಅವರು ಒಂದು ಹೋಟೆಲ್ನಲ್ಲಿ ಸಪ್ಲೈಯರ್ ಕೆಲಸ ಮಾಡ್ತಿದ್ದವರು, ಇದ್ದಕ್ಕಿದ್ದಂಗೆ ಮುಂಬೈ ಟ್ರೈನ್ ಹತ್ಬಿಡ್ತಾರೆ. ಅಲ್ಲಿ ಟ್ರೈನ್ಗೆ ಟಿಕೆಟ್ ತೊಗೊಳೋಕ್ಕೂ ಸಹ ಅವ್ರ ಹತ್ರ ಹಣ ಇರಲ್ಲ. ಅಂಥ ಸಂದರ್ಭದಲ್ಲಿ ಮುಂಬೈಗೆ ಬಂದು ಅಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಅದು ಯಾವುದೋ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಒಲವನ್ನು ಹೆಚ್ಚಿಸ್ಕೊಳ್ತಾರೆ. ಅಲ್ಲಿನ ಆಧ್ಯಾತ್ಮಿಕ ಪ್ರಪಂಚದಲ್ಲಿದ್ದಂಥ ಅನೇಕ ದೇಶದವರು ಅಲ್ಲಿ ಬಂದಿದ್ದಂಥ ಜಾಗಗಳಲ್ಲಿ ಸಂಚಾರ ಮಾಡಿ ಅಲ್ಲೆಲ್ಲ ಹೋಗಿ ಗೀತಾಜ್ಞಾನ ಯಜ್ಞ ಅನ್ನುವಂಥ ಹೆಸರಿನಲ್ಲಿ ಯೋಗವನ್ನು ಪ್ರಸಾರ ಮಾಡ್ತಾ ಭಾಳ ಅತ್ಯುನ್ನತವಾದಂಥ ಒಂದು ಶ್ರೇಣಿಯನ್ನು ಅವರು ಪಡ್ಕೊಳ್ತಾರೆ. ಅವರು ಕಾಲಾನಂತರದಲ್ಲಿ ಚಿನ್ಮಯ ಮಿಷನ್ ಅನ್ನುವಂಥ ಹೆಸರಿನಲ್ಲಿ ಮೈಸೂರಿನಲ್ಲಿ ಕೂಡ ಹಲವು ಬಡಾವಣೆಗಳಲ್ಲಿ ಇವತ್ತಿಗೂ ಸಹ ಪ್ರತಿನಿತ್ಯ ಅನೇಕ ಕಾರ್ಯಕ್ರಮಗಳು ನಡೀತಾ ಇರೋದನ್ನು ನಾವು ನೋಡ್ತೀವಿ. ಅವರ ಶಿಷ್ಯಂದ್ರೆ ಇವತ್ತು ಪ್ರಪಂಚದಾದ್ಯಂತ ಪ್ರವಾಸ ಮಾಡ್ತಾ ಬಂದಿರೋದನ್ನ ಕೂಡ ಇವತ್ತಿಗೂ ಸಹ ನಾವು ನೋಡ್ಬೋದು. ಮೈಸೂರಿನ ಸೀಮನ್ ಮಹಾರಾಜರು, ಜಯಚಾಮರಾಜೇಂದ್ರ ಒಡೆಯರವರು ಇವರ ಸಂಪರ್ಕಕ್ಕೆ ಬಂದು ಅನೇಕ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಚಿನ್ಮಯಾನಂದರು ಬೆಂಗಳೂರಿನಲ್ಲೂ ಸಹ ಒಂದು ತಿಂಗಳು ಮಲ್ಲೇಶ್ವರಂ ಗ್ರೌಂಡ್ಸಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಂಥದ್ದನ್ನು ನಾವು ಗಮನಿಸ್ತೀವಿ. ಈ ಯೋಗ ಪರಂಪರೆಯಲ್ಲಿ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಅಂತೇಳಿ 1980ರಲ್ಲಿ ಮೈಸೂರಿನ ಆಯುರ್ವೇದಿಕ್ ಕಾಲೇಜ್ನಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಅನ್ನುವಂಥ ಒಂದು ವಿಭಾಗವನ್ನು ತೆರೆದು ಪಟ್ಟಾಭಿ ಜೋಯ್ಸ್, ಶಂಕರನಾರಾಯಣ ಜೋಯ್ಸ್ ಮುಂತಾದ ದಿಗ್ಗಜರನ್ನು ಒಳಗೊಂಡಂತಹ 2 ವರ್ಷದ ಶಿಕ್ಷಣವನ್ನು ನೀಡಲಾಗ್ತಾ ಇತ್ತು. ಸುಮಾರು 8 ವರ್ಷಕಾಲ ಈ ಶಿಕ್ಷಣವನ್ನು ಪ್ರತಿ ವರ್ಷಕ್ಕೆ 25 ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು BA MS ಪದವಿ ಪಡೆದವರಿಗೆ ಮಾತ್ರ ಇದು ಸೀಮಿತವಾಗಿ ಸೀಟುಗಳನ್ನು ಕೊಡ್ತಾ ಇದ್ರು. ಅದಾದ ನಂತರ ಪತಂಜಲಿ ಯೋಗ ಸೂತ್ರಗಳು, ಆಸನ, ಪ್ರಾಣಾಯಾಮ, ಧ್ಯಾನ, ಪ್ರಾತ್ಯಕ್ಷಿಕೆ, ಮನಃಶಾಸ್ತ್ರ ಮುಂತಾದ ವಿಷಯಗಳಲ್ಲಿ ದೀರ್ಘವಾದಂಥ ಅಧ್ಯಯನಕ್ಕೆ ಬೇಕಾದಂಥ ಸಿಲೆಬಸ್ ಅನ್ನು ಕೂಡ ಅದರೊಳಗೆ ಅಳವಡಿಸಿದ್ರು. ಕರ್ನಾಟಕ ಸರ್ಕಾರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ಶಿಕ್ಷಣಕ್ಕೆ ಅಂತಲೇ ಮೈಸೂರಿನಲ್ಲಿ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಕಾಲೇಜುಗಳನ್ನು ಮಾಡಬೇಕು ಅಂತೇಳಿ 1998ರಲ್ಲಿ 25 ವಿದ್ಯಾರ್ಥಿಗಳಿಗೆ 5 ವರ್ಷದ ಶಿಕ್ಷಣ PUC ನಂತರ ಕೊಡೋದಕ್ಕೆ ತೀರ್ಮಾನಿಸ್ತು. 100 ವಿದ್ಯಾರ್ಥಿಗಳು ಇಂದು ಈ ಪರಂಪರೆಯಲ್ಲಿ ಉಪಯೋಗವನ್ನು ಪಡ್ಕೊಳ್ತಾ ಯೋಗವನ್ನು ಅಭ್ಯಾಸ ಮಾಡ್ತಿರೋ ನಮಗೆಲ್ಲರಿಗೂ ಇದೊಂದು ಸೌಭಾಗ್ಯ. ಬಿಜಾಪುರದ ಜ್ಞಾನಯೋಗಾಶ್ರಮದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು, ವೇದಾಂತ ಕೇಸರಿ, ಶ್ರೀ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳ ದಿವ್ಯ ಮಾರ್ಗದರ್ಶನದಲ್ಲಿ ಸರ್ವಧರ್ಮ ಸಾರವನ್ನು ಹೀರಿ ಬೆಳೆದವರು. ಪ್ರತಿ ವರ್ಷ 15 ದಿವಸ ಶ್ರೀ ಸುತ್ತೂರು ಮಠ ಮತ್ತು ಮೈಸೂರಿನ ಅನೇಕ ಸಂಘ ಸಂಸ್ಥೆಗಳ ಆವರಣಗಳಲ್ಲಿ ಉಚಿತ ಉಪನ್ಯಾಸ ನೀಡ್ತಾ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ನೀಡ್ತಾ ಬಂದಿರ್ತಾರೆ. ಭಗವತ್ ಚಿಂತನೆ ಅನ್ನುವಂಥ ಒಂದು ಗ್ರಂಥವನ್ನು ಕೂಡ ಬರೆದು 1000 ವ್ಯಕ್ತಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಯೋಗದ ಹಲವಾರು ಆಯಾಮಗಳ ಪರಿಚಯವನ್ನು ಮಾಡಿಸ್ತಾ ಆಧ್ಯಾತ್ಮಿಕ ಸಾಧಕರ ಪರಿಚಯನ ತಮ್ಮ ತಮ್ಮ ಉಪನ್ಯಾಸದಲ್ಲಿ ನೀಡುತ್ತಾ ಬಂದಿರ್ತಾರೆ. ಇತ್ತೀಚೆಗೆ ಯೋಗದ ಬೆಳವಣಿಗೆಯನ್ನು ಅರಿತ ಸರ್ಕಾರ ಕ್ರೀಡಾ ಯೋಗ ಅನ್ನುವಂಥ ಹೆಸರಿನಲ್ಲಿ ಹಣನ ಮೀಸಲಿಟ್ಟು ಗ್ರಾಮಾಂತರ ಪ್ರದೇಶಗಳಿಗೂ ಯೋಗದ ಮಹಿಮೆಯನ್ನು ಪಸರಿಸಲು ತೀರ್ಮಾನಿಸಿದೆ. ಕ್ರೀಡಾ ಭಾರತಿ ಎನ್ನುವಂಥ ಸಂಸ್ಥೆ ಸಹ ಯೋಗವನ್ನು ಅತ್ಯಂತ ಯಶಸ್ವಿಯಾಗಿ ಗ್ರಾಮೀಣ ಪ್ರದೇಶಗಳಿಗೆ ಮುಟ್ಟಿಸ್ತಾ ಇದೆ. ಸರಳ ಜೀವನ, ಉನ್ನತ ಚಿಂತನ ಅನ್ನುವಂಥ ಧ್ಯೇಯವನ್ನು ಇಟ್ಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಬಂದಿರತಕ್ಕಂಥವರು ಸಿದ್ದೇಶ್ವರ ಸ್ವಾಮಿಗಳು. ಅವರು ಅನೇಕ ಶಾಲಾ ಕಾಲೇಜುಗಳು ಹಾಗೆಯೇ ಬೇರೆ ಬೇರೆ ಹಳ್ಳಿಗಳಲ್ಲಿ ಅನೇಕ ಜನ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಇವತ್ತಿಗೂ ಕೂಡ ಯೋಗದ ಮಹಿಮೆಯನ್ನು ತಿಳಿಸ್ಕೊಡ್ತಾ ಬಂದಿರತಕ್ಕಂಥದ್ದು ನಮಗೆಲ್ಲರ ಗಮನಕ್ಕೆ ಬಂದಿದೆ.

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಎಎಸ್ ಚಂದ್ರಶೇಖರ್.
1: ನಡೆಯುವ ಮುಂದೆ ಮುಂದೆ ನಡೆಯುವ ನಡೆಯುವ ನಡೆಯುವ ಮುಂದೆ ಮುಂದೆ ನಡೆಯುವ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿ ಬಂತು.
2: ಕೇಳುಗರೆ, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6 ಕಂಪನಾಂಕಗಳಲ್ಲಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭಕ್ಕೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಬಂಧನ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಹಲೋ,
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ?
3: ಏನಾಯ್ತಪ್ಪ?
0: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ ಶಿಕ್ಷಕಿ ಎನ್ ಆಶಾದೇವಿ ಅವರೊಂದಿಗೆ ಯೋಗ ಮತ್ತು ಮಕ್ಕಳು ಈ ಕುರಿತು ಮಾತುಕತೆಯನ್ನು ಆಲಿಸುವಿರಿ.
6: ಅಷ್ಟಾಂಗ ಯೋಗ ಅಂದರೆ 8 ಅಂಗಾಂಗಗಳನ್ನು ಅಲ್ಲಿ 8 ಸ್ಟೆಪ್ಸನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ.
5: ತಪ್ಪದೇ ಕೇಳಿ ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
7: ಕೇಳುಗರೆ, ಇಂದು ಬೆಳಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನ ಮಹಾದಾನ ಈ ಕುರಿತು ಮೈಸೂರಿನ JSS ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪಲ್ಲವಿ ಪಿ ಅವರೊಂದಿಗೆ ಮಾತುಕತೆಯನ್ನು ಆಲಿಸಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಹೇಮಂತ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿರುವ ಕಠಾರಿವೀರ ಸುರಸುಂದರಾಂಗಿ ಚಿತ್ರದ ಗೀತೆಯೊಂದನ್ನು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಕೇಳುಗರೆ ಈಗ ಒಂದು ಪ್ರಕಟಣೆ ಶ್ರೀಮತಿ ಕಮಲಮ್ಮ ಶ್ರೀ ಜಿ ಎ ಶಿವಲಿಂಗಯ್ಯ ಧಾರ್ಮಿಕ ದತ್ತಿ ಸಂಸ್ಥೆ ಡಿ ಸುಬ್ಬಯ್ಯ ರಸ್ತೆ 1ನೇ ಕ್ರಾಸ್ ಚಾಮರಾಜ ಮೊಹಲ್ಲಾ ಮೈಸೂರು ಇವರ ವತಿಯಿಂದ ದಿವಂಗತ ಶ್ರೀಮತಿ ಜಿ ಎಸ್ ವಿಜಯಲಕ್ಷ್ಮಿ ಕಾದಂಬರಿಗಾರ್ತಿ ಮತ್ತು ಲೇಖಕಿ ಇವರ ಸ್ಮಾರಕ ಸಾಹಿತ್ಯ ಪ್ರಶಸ್ತಿ ಪ್ರದಾನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣೆ ಹಾಗೂ ಸಾಧಕರ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಸಮಯ ಇಂದು ಬೆಳಗ್ಗೆ 11 ಗಂಟೆಗೆ ಸ್ಥಳ ರೋಟರಿ ಶಾಲಾ ಸಭಾಂಗಣ ಜೆಎಲ್ಬಿ ರಸ್ತೆ ಮೈಸೂರು ಸರ್ವರಿಗೂ ಪ್ರವೇಶ ಉಚಿತವಿದ್ದು ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ ಪ್ರಕಟಣೆ ಕೇಳಿದಿರಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿದೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರದು ಚಿತ್ರ ಟೋನಿ

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಈ ಡಿಸಿಷನ್ ನ ಕೊಟ್ಟಿದ್ದಾರೆ, ಯಾಕೆ ಅಂದ್ರೆ ನಿಮ್ಮ ಹೆಂಡತಿ ನಿಮ್ಮ ಜೀವನ ಸಂಗಾತಿಯೇ ಹೊರತು ಆಕೆ ಮನೆ ಕೆಲಸದಾಳಲ್ಲ, ಮನೆ ಕೆಲಸ ಮಾಡಲ್ಲ ಅನ್ನೋದು ಕ್ರೌರ್ಯ ಅನ್ನಿಸ್ಕೊಳ್ಳಲ್ಲ. ಏನು 498 ಏನಲ್ಲಿ ಕ್ರೌರ್ಯ ಅನ್ನೋದ್ರ ಬಗ್ಗೆ, ಕ್ರುಯಲ್ಟಿ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಇದೆ
0: ಕೇಳಿ. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಮುಂದಿನ ಗೀತೆ ವಿ ಹರಿಕೃಷ್ಣ ಅವರ ಧ್ವನಿಯಲ್ಲಿದೆ. ಯೋಗರಾಜ್ ಭಟ್ಟವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ಚಿತ್ರ ಸಕ್ಕರೆ.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ನಿಮ್ಮ ಶ್ರವಣ ದೋಷಗಳ ಯಾವುದೇ ಸಮಸ್ಯೆಗಳಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಿ. ರಾಷ್ಟ್ರೀಯ ಶ್ರವಣ ದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನವಿರುವ ಪ್ರೇಮಲೋಕ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ವಿ ಸಾಹಿತ್ಯ ಯೋಗರಾಜ್ ಭಟ್ ಅವರದು, ಸಂಗೀತ ವಿ ಹರಿಕೃಷ್ಣ, ಅಧ್ಯಕ್ಷ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ವಿಜಯಪ್ರಕಾಶ್.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಮನಮೆಚ್ಚಿದ ಹುಡುಗಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಒಂದು ಗೀತೆಯನ್ನು ಕೇಳೋಣ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ಮುಂದಿನ ಗೀತೆಯನ್ನು ಹಾಡಿದ್ದಾರೆ ವಿ ಹರಿಕೃಷ್ಣ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹಂಸಲೇಖ. ಚಿತ್ರ ರಾಜಾ ಹುಲಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ

0: ಪದ್ಧತಿ
1: ಅನುಸರಿಸಿ.
2: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ, ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಮುಂದಿನ ಗೀತೆ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಚಿತ್ರ ಅನುಕೂಲ ಕೊಬ್ಬಗಂಡ.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿದ್ದ ರನ್ನಾ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಗ್ಗೆ 10:15 ಆಲಿಸಬಹುದು.

ಕೇಳುಗರೆ, ಇಂದು ಮಧ್ಯಾಹ್ನ 2:40 ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿ ಅನುರಕ್ತೆ, 3:40 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಪಡಿಸುತ್ತಾರೆ ಜಿ ಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಅಶ್ವಥ್ ನಾರಾಯಣ್ ಅವರ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳರ ರಚನೆಗಳನ್ನು ಆಲಿಸಬಹುದು.

0: ಸಮಯ ಸರಿಯಾಗಿ 9:40.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನ ಮಹಾದಾನ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾ ಪಲ್ಲವಿ ಪಿ ಅವರೊಂದಿಗೆ ಮಾತುಕತೆ.
2: ಕೇಳುಗ್ರೆ, ಜೂನ್ 14 ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡ್ತೀವಿ. ರಕ್ತದಾನ ಮಹಾದಾನ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈ ಕುರಿತು ಜನರಲ್ಲಿ ಇನ್ನೂ ಜಾಗೃತಿ ಬರಬೇಕಾಗಿದೆ. ಈ ರಕ್ತದಾನದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜೆಎಸ್ಎಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪಲ್ಲವಿ ಪಿ ಅವರು. ಡಾಕ್ಟರ್ ಪಲ್ಲವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಡಾಕ್ಟರ್ ಪಲ್ಲವಿ ಅವರೇ, ಹೇಳಿ, ಈ ಜೂನ್ 14 ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡ್ತೀವಿ, ಇದರ ಉದ್ದೇಶವೇನು, ರಕ್ತದಾನದ ಮಹತ್ವವೇನು, ಈ ಕುರಿತು ನಮಗೆ ತಿಳಿಸ್ಕೊಡಿ.
3: ಖಂಡಿತ. ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂದ್ರೆ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನ ನಾವು ವಿಶ್ವಾದ್ಯಂತ ಮೇನ್ಲಿ ಟು ಥ್ಯಾಂಕ್ ಆಲ್ ದಿ ವಾಲಂಟರಿ ರೆಗ್ಯುಲರ್ ಬ್ಲಡ್ ಡೋನರ್ಸ್ ಅಂದ್ರೆ ಸ್ವಯಂ ಪ್ರೇರಿತರಾಗಿ ಪ್ರತಿ 3 ರಕ್ತ ಕೊಡುವಂತ ದಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಉದ್ದೇಶಕ್ಕಾಗಿ, ಗೌರವವನ್ನು ಸಲ್ಲಿಸುವ ಉದ್ದೇಶಕ್ಕಾಗಿ ಈ ದಿನವನ್ನು ನಾವು ವಿಶ್ವಾದ್ಯಂತ ಆಚರಿಸುತ್ತೇವೆ. ಮತ್ತೆ ಇನ್ನೊಂದು ಏನಂದ್ರೆ ಜೂನ್ 14 ಬರ್ತ್ ಆನಿವರ್ಸರಿ ಆಫ್ ಕಾರ್ಲ್ ಲ್ಯಾಂಡ್ಸ್ಟೀನರ್ ಅಂದ್ರೆ ಈ ರಕ್ತ ಗುಂಪುಗಳನ್ನು ಕಂಡುಹಿಡಿದಂತಹ ಕಾರ್ಲ್ ಲ್ಯಾಂಡ್ಸ್ಟೀನರ್ ಸರ್ ಅವರ ಹುಟ್ಟುಹಬ್ಬದ ದಿನಾಚರಣೆಯಾಗಿ ನಾವು ಆಚರಿಸ್ತೀವಿ.
2: ಮೇಡಮ್, ಇವಾಗ ಒಬ್ಬ ವ್ಯಕ್ತಿ ರಕ್ತದಾನ ಮಾಡಬೇಕು ಅಂತ ಅಂದ್ರೆ ಅವನು ಏನೇನನ್ನ ಗಮನದಲ್ಲಿ ಇಟ್ಕೊಂಡು ಅವನು ರಕ್ತದಾನ ಮಾಡೋದಕ್ಕೆ ಮುಂದಾಗಬೇಕಾಗತ್ತೆ?
3: ಯಾರಾದರೂ ನಾನು ರಕ್ತದಾನ ಮಾಡ್ತೀನಿ ಅಂತ ಒಂದ್ಸಲ ಅಂದ್ಕೊಂಡ ತಕ್ಷಣನೇ ಇಟ್ ಇಸ್ ಅ ವೆರಿ ಗುಡ್ ಥಾಟ್. ಸೊ ನೀವು ಆ ಥಾಟ್ ಬಂದ ತಕ್ಷಣ ಯು ಥಿಂಕ್ ಆಫ್ ಸೇವಿಂಗ್ ಅ ಲೈಫ್. ಸೊ ಹಾಗಾಗಿ ಅವರು ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಹೀ ಹ್ಯಾಸ್ ಟು ಬಿ ವೆರಿ ರೆಸ್ಪಾನ್ಸಿಬಲ್. ಸೊ ಅವರು ಆ ಥರ ನನಗೆ ಒಂದು ಜೀವ ಉಳಿಸೋ ಒಂದು ಉದ್ದೇಶದಿಂದ ಬಂದಮೇಲೆ ಪ್ರತಿಯೊಂದು ಅವ್ರದ್ದು ಆರೋಗ್ಯದ ದೃಷ್ಟಿಯಿಂದ ಮತ್ತು ಅವ್ರದ್ದು ಏನು ಹ್ಯಾಬಿಟ್ಸ್ ಇದೆ ಅದನ್ನೆಲ್ಲ ಅವರು ಗಮನದಲ್ಲಿ ಇಟ್ಕೊಂಡು ನಮ್ಮ ಹತ್ರ ಮುಕ್ತವಾಗಿ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ಮತ್ತೆ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಅದರಲ್ಲಿ ಅವರು ಪಾಸ್ ಆದರೆ ದೆನ್ ಹಿ ಕ್ಯಾನ್ ಡೊನೇಟ್ ದಿ ಬ್ಲಡ್.
2: ಏನೇನು ಪ್ರಶ್ನೆ ಕೇಳ್ತೀರಿ ಅವರಿಗೆ?
3: ನಾವು ಅವ್ರಿಗೆ ಮೇನ್ಲಿ ನೀವು ಆರಾಮಾಗಿದ್ದೀರಾ ಅಂದರೆ ಹಿಸ್ ವೆಲ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ? ಯಾಕಂದರೆ 5-6 ಆಫ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಊಟ ಮಾಡ್ಕೊಂಡು ಬಂದಿದ್ದೀರಾ? ಆಮೇಲೆ ಅವ್ರಿಗೇನೆ ಏನು ಒಂದು ಶೀತ ಜ್ವರ ಆ ಥರದ್ದೇನು ಸಿಂಪ್ಟಮ್ಸ್ ಇರಬಾರ್ದು. ಆ್ಯಂಡ್ ದೆನ್ ವಿ ಆಸ್ಕ್ ಫಾರ್ ಸರ್ಟನ್ ರಿಸ್ಕ್ ಕ್ವೆಶನ್ಸ್ ಅಂತ ಹೇಳ್ತೀವಿ. ಅಂದರೆ ಅವ್ರಿಗೆ ಒಂದು HIV, ಹೆಪಟೈಟಿಸ್ ಬಿ ಆರ್ ಎನಿ ಅದರ್ ಇನ್ಫೆಕ್ಷನ್ ಇರೋ ಅಂತಹ ಲಕ್ಷಣಗಳು, ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ನಾವು ಒಂದಷ್ಟು ಕ್ವೆಶನ್ಸ್ ಕೇಳ್ತೀವಿ. ಸೊ ಅದಕ್ಕೆ ಮುಕ್ತವಾಗಿ ಆನ್ಸರ್ ಮಾಡಿ ಅದು ಎಲ್ಲ ನಮಗೆ ಓಕೆ ಅಂತ ಅನ್ಸಿದ್ರೆ ಮತ್ತೆ ಅವ್ರದ್ದು ಕನ್ಸೆಂಟ್ ಕೂಡ ತಗೋತೀವಿ ನಾವು. ಯಾಕೆಂದ್ರೆ ಬ್ಲಡ್ ಡೊನೇಟ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳಿದ್ದರೆ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿರ್ತೀವಿ. ಸೊ ಆ ಥರದಕ್ಕೆಲ್ಲ ಒಂದು ಕನ್ಸೆಂಟ್ ಅಂತ ತಗೊಂಡು ದೆನ್ ವಿ ವಿಲ್ ಪ್ರೊಸೀಡ್ ವಿತ್ ದಿ ಬ್ಲಡ್ ಡೊನೇಷನ್.
2: ಮತ್ತೆ ಈ ರಕ್ತದಾನ ಮಾಡೋದಕ್ಕೆ ತೂಕ ಇಷ್ಟು ಇರಬೇಕು ಅಂತಾನೂ ಒಂದು ಮಾನದಂಡ ಇದೆ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಅವರೇ ಅಂಡರ್ ವೆಯ್ಟ್ ಇದ್ದು ಅವರೇ ಮಾಲ್ ನ್ಯೂಟ್ರಿಷನ್ ಇಂದ ಬಳಲ್ತಾ ಇದ್ರೆ, ಅವರಿಗೆ ಅನಿಮಿಯಾ ಇದ್ರೆ ಅವರು ರಕ್ತವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ಕೊಳ್ತೀನಿ.
3: ಎಕ್ಸಾಕ್ಟ್ಲಿ. ಈಗ ನಾವು ಆಸ್ ಪರ್ ದಿ ಗೈಡ್ಲೈನ್ಸ್ ಏನ್ ಹೇಳ್ತೀವಿ, ಮಿನಿಮಮ್ 45-50 kg ಇರಬೇಕು. ಸೊ ಅವ್ರು ಅದಕ್ಕಿಂತ ಕಡಿಮೆ ಇದ್ರೆ ನಾವು ರಕ್ತನ ಅವರಿಂದ ತಗೊಳಕ್ಕಾಗಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯನಿಂದ ನಾವು 8-10% ಆಫ್ ಹಿಸ್ ಬ್ಲಡ್ ವಾಲ್ಯೂಮ್ ಅಷ್ಟು ರಕ್ತ ತಗೋಬಹುದು ಅಂತ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ 5 liters ಆಫ್ ಬ್ಲಡ್ ಇತ್ತು ಅಂತ ಅಂದ್ರೆ ನಾವೊಂದು 8-10% ಅಂದ್ರೆ 350-450 ml ಆಫ್ ಬ್ಲಡ್ ನ ನಾವು ಡೋನರ್ಸ್ ಇಂದ ತಗೋಬಹುದು. ಸೊ ಹಾಗಾಗಿ ಅವರು ಇಷ್ಟು ತೂಕ ಇರೋದು ನಮಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್. ಕಮ್ಮಿ ಇದ್ರೆ ನಾವು ತಗೊಳಕ್ಕಾಗಲ್ಲ.
2: ಜೊತೆಗೆ ವಯಸ್ಸಿನ ಮಿತಿ ಇಷ್ಟು ವರ್ಷದ ಒಳಗೆ ಅಥವಾ ಇಷ್ಟು ವರ್ಷದ ನಂತರ ಅಂತ ಏನಾದರೂ ಇದೆಯಾ?
3: ಖಂಡಿತ, ಅದು ಇದೆ. 18 ಕಂಪ್ಲೀಟ್ ಆಗಿರಬೇಕು. ಅಂದರೆ ಫಾರ್ ಹಿಮ್ ಟು ಬಿ ಲೀಗಲಿ ಎಲಿಜಿಬಲ್ ಟು ಗಿವ್ ದಿ ಕನ್ಸೆಂಟ್ ಇಸ್ 18. ಸೊ 18 ಕಂಪ್ಲೀಟ್ ಆಗಿರಬೇಕು, ನಾಟ್ ರನ್ನಿಂಗ್. ಸೊ ಹಿ ಶುಡ್ ಬಿ 18 completed years. ಆ್ಯಂಡ್ ದೆನ್ ಅಪ್ಪರ್ ಏಜ್ ಲಿಮಿಟ್ ಇಸ್ 65. ಯೂಶಲಿ 60 ತನಕ ಫಸ್ಟ್ ಟೈಮ್ ಡೊನೇಷನ್ ಮಾಡ್ಬೋದು. 60-65 ಮುಂಚೆ ಕೊಟ್ಟಿದ್ರೆ, ಅನುಭವ ಇದ್ರೆ ಆಮೇಲೆ ಅಲ್ಲಿ ತನಕನೂ ಕೊಡ್ಬೋದು.
2: ಮೇಡಮ್, ಮಹಿಳೆಯರು ಪೀರಿಯಡ್ಸ್ ಟೈಮ್ನಲ್ಲಿ ರಕ್ತದಾನ ಮಾಡಬಹುದಾ?
3: ಫೀಮೇಲ್ ಡೋನರ್ಸ್ ತುಂಬ ಕಡಿಮೆ. ಆ್ಯಕ್ಚುಲಿ ನಾವು ನೋಡೋದಲ್ಲಿ ಆಲ್ಮೋಸ್ಟ್ 1-5% ಆಫ್ ಏನು 100 ಬ್ಲಡ್ ತಗೊಂಡ್ರೆ 5 ಮಾತ್ರ ಹೆಣ್ಮಕ್ಳಿರ್ತಾರೆ.
2: ಸಾಮಾನ್ಯವಾಗಿ ಅವರೇ ಅನಿಮಿಯಾದಿಂದ
3: ಅನಿಮಿಕ್ ಇರ್ತಾರೆ. ಎಸ್, ಸೊ ಅವ್ರು ರಕ್ತ ಕೊಡಬೇಕು ಅಂದ್ರೆ ಒಂದು ವೇಟ್ ಇಂಪ್ರೂವ್ ಮಾಡ್ಕೋಬೇಕು, ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡ್ಕೋಬೇಕು. ಸೊ ಈ ತರದೆಲ್ಲ ಅವ್ರಿಗೆ ತೊಂದರೆಗಳಿರುತ್ತೆ. ಬಟ್ ಅವರು ಬ್ಲಡ್ ಕೊಡಬೇಕು ಅಂತ ಮುಂದೆ ಬಂದಾಗ ಹಿಮೋಗ್ಲೋಬಿನ್ ಚೆಕ್ ಆದಾಗ ಅವರು ಕಮ್ಮಿ ಇದೆ ಅಂದಾಗ ವೆನ್ ದೇ ಟೇಕ್ ಕೇರ್ ಇಟ್ಸ್ ಒನ್ ಆಫ್ ದಿ ಗುಡ್ ಪ್ರಿವೆಂಟಿವ್ ಮೆಷರ್ಸ್. ಸೊ ಅದು ಇದೆ. ಅಂಡ್ ದೆನ್ ಮೋಸ್ಟ್ ಕಾಮನ್ಲಿ ಆಸ್ಕ್ ಕ್ವೆಶನ್ ಇಸ್ ನೀವು ಕೇಳ್ದಂಗೆ ಪೀರಿಯಡ್ಸ್ ಟೈಮಲ್ಲಿ ಕೊಡ್ಬೋದಾ ಅಂತ. ಸೊ ಫ್ಲೋ ಆಗಬೇಕಾದ್ರೆ ನಾವು ಪ್ಲೀಸ್ ಡೋಂಟ್ ಡೊನೇಟ್, ಆ ಟೈಮಲ್ಲಿ ಡೊನೇಟ್ ಮಾಡೋದು ಬೇಡ ಅಂತೀವಿ. ಯಾಕಂದರೆ ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್ ವಿಚ್ ಇಸ್ ಗೋಯಿಂಗ್ ಆನ್ ಆಫ್ಟರ್ ಆ್ಯಂಡ್ ಬಿಫೋರ್ ದರ್ ಇಸ್ ನೋ ಎನಿ ರಿಸ್ಟ್ರಿಕ್ಷನ್ಸ್ ಟು ಡೊನೇಟ್ ಬ್ಲಡ್. ಸೊ ಮೇ ಬಿ 3-5 ಏನಿರುತ್ತೋ ಆ ಟೈಮಲ್ಲಿ ಬೇಡ.
2: ಮತ್ತೆ ಬ್ಲಡ್ ಡೊನೇಷನ್ ಮಾಡೋದಕ್ಕೆ 24 ಮುಂಚೆ ಅವರು ಧೂಮಪಾನ ಮದ್ಯಪಾನ ಎಲ್ಲ ಮಾಡಿರಬಾರದು ಅನ್ನೋದು ಒಂದು ನಿಯಮ ಇದೆ.
3: ಹೌದು, ಆಕ್ಚುಲಿ ಅವ್ರೇನಾದ್ರು ಬ್ಲಡ್ ಡೊನೇಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಅವಾಯ್ಡ್ ಆಲ್ಕೋಹಾಲ್ ಆರ್ ಸ್ಮೋಕಿಂಗ್. ಬಟ್ ನಮ್ಮಲ್ಲಿ ಬಂದಾಗ ಏನೋ ಸ್ಮೋಕಿಂಗ್ ಮಾಡಿಬಿಟ್ಟಿರ್ತಾರೆ ಇಲ್ಲ ಏನೋ ಒಂದು ಪೇನ್ ಕಿಲ್ಲರ್ ಏನೋ ತೊಗೊಂಡಿರ್ತಾರೆ ಅಂದರೆ ನಾವು ಯೂಶಲಿ ಪ್ಲೇಟ್ಲೆಟ್ಸ್ ಅಂತ ಏನು ಹೇಳ್ತೀವಿ ಪ್ಲೇಟ್ಲೆಟ್ಸ್ ಸಪ್ರೇಟ್ ಮಾಡೋ ಅಂಥ ಪ್ರಾಸೆಸ್ನ ನಾವು ಮಾಡಲ್ಲ, ಅದನ್ನು ಅವಾಯ್ಡ್ ಮಾಡ್ತೀವಿ.
2: ಈ ರಕ್ತದಾನ ಮಾಡಿದ ನಂತರ ಆ ರಕ್ತದಾನ ಮಾಡಿದವರು ಎಷ್ಟು ಆರೈಕೆಯನ್ನು ಮಾಡ್ಕೋಬೇಕಾಗತ್ತೆ?
3: ರಕ್ತದಾನ ಮಾಡಿದ್ಮೇಲೆ ನಾವು ಯೂಶಲಿ ಒಂದು ಡೋನರ್ ಕೇರ್ ಡೋನರ್ ಕೌನ್ಸಿಲಿಂಗ್ ಅಂತ ಏನು ಮಾಡ್ತೀವಿ ಕೊಟ್ಟು ಆದಮೇಲೆ ಅವತ್ತಿನ ದಿನ ಸ್ಟ್ರೇನಿಯಸ್ ಎಕ್ಸಸೈಸ್ನ ಮಾಡಬೇಡಿ ಅಂತ ಹೇಳ್ತೀವಿ. ತುಂಬ ಡ್ರೈವಿಂಗ್ ಏನಾದ್ರು ಹೆವಿ ವೆಹಿಕಲ್ ಡ್ರೈವಿಂಗ್ ಎಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಜಿಮ್ಗೆ ಹೋಗೋದು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಮೇನ್ಲಿ 1-24 ಅವ್ರ ಬಾಡಿ ಅವರು ಬ್ಲಡ್ ಕೊಟ್ಟಾದ್ಮೇಲೆ ದಟ್ ಬಾಡಿ ನೀಡ್ಸ್ ಟು ಗೆಟ್ ಅಕಸ್ಟಮ್ಡ್. ಒಂದು ದಿನ ಆಲ್ಮೋಸ್ಟ್ ನೀವು ರೆಸ್ಟ್ ಮಾಡಿ ಮತ್ತೆ ಚೆನ್ನಾಗಿ ಫ್ಲೂಯಿಡ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. 4-5 ಆಫ್ ಫ್ಲೂಯಿಡ್ಸ್ ಯಾವುದಾದ್ರೂ ವಾಟರ್ ಜ್ಯೂಸ್ ಎನಿಥಿಂಗ್ ಅದು ತಗೊಳ್ಳಿ ಅಂತ ಹೇಳ್ತೀವಿ. ಮತ್ತೆ ನಾವೇನು ಬ್ಲಡ್ ತಗೊಂಡಿರ್ತೀವಿ ಆ ಜಾಗದಲ್ಲಿ ಒಂದು ಬ್ಯಾಂಡೇಜ್ ಅಂತ ಇರುತ್ತೆ ಅದನ್ನು ಸ್ವಲ್ಪ 1-2 ಇರಲಿ ಆಮೇಲೆ ಇದು ಮಾಡಿ ಅಂತ ಹೇಳ್ತೀವಿ. ಸೊ ದೋಸ್ ಆರ್ ದಿ ಪ್ರಿಕಾಷನ್ಸ್ ವಿ ಗಿವ್ ದೆಮ್. ಆ್ಯಂಡ್ ನ್ಯೂಟ್ರಿಷಿಯಸ್ ಫುಡ್ ಖಂಡಿತವಾಗ್ಲೂ ಬೇಕಾಗತ್ತೆ. ಅವರು ಬ್ಲಡ್ ಕೊಟ್ಟಿರ್ತಾರೆ ತಿರ್ಗಾ ಅವ್ರ ಬಾಡಿ ರಿಪ್ಲಿನಿಷ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಹೆಲ್ತಿ ಆ್ಯಂಡ್ ನ್ಯೂಟ್ರಿಷಿಯಸ್ ಫುಡ್ ಬೇಕಾಗತ್ತೆ. ಸೊ ಅದ್ರ ಬಗ್ಗೆನೂ ನಾವು ಕೌನ್ಸಿಲಿಂಗ್ ಕೊಟ್ಟು ಕಳಿಸ್ತೀವಿ.
2: ಮತ್ತು ಇನ್ನೊಂದು ಸಾಮಾನ್ಯವಾಗಿ ತಪ್ಪು ಕಲ್ಪನೆ ಅಂತ ಅಂದರೆ ಸೋಂಕುಗಳು ಹರಡುತ್ತೆ ಅಂತ. ಮೊದಲು ಆಗ್ತಿತ್ತೇನೋ, ಆದರೆ ಈಗ ತಂತ್ರಜ್ಞಾನ ತುಂಬ ಮುಂದುವರೆದಿರೋದ್ರಿಂದ ಯಾವುದೇ ಸೋಂಕುಗಳು ಹರಡೋದಿಲ್ಲ ಅಂತ ಒಂದು ಮಾತು ನೀವೇ ಹೇಳಬೇಕಲ್ಲ?
3: ಖಂಡಿತವಾಗ್ಲೂ. ಯಾಕಂದರೆ ಈಗ ಸೋಂಕುಗಳು ಹರಡೋದು ಅಂದರೆ ಒಬ್ರಿಗೆ ಚುಚ್ಚಿರೋ ನೀಡಲ್ನ ಇನ್ನೊಬ್ರಿಗೆ ಚುಚ್ಚೋದ್ರಿಂದ ಈ ಸೋಂಕು ಹರಡುತ್ತೆ, ಅವ್ರ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾವು ಬ್ಲಡ್ ಬ್ಯಾಗ್, ಇವಾಗ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂದರೆ ವಿ ಆರ್ ಯೂಸಿಂಗ್ ಪ್ಲಾಸ್ಟಿಕ್ ಬ್ಯಾಗ್ಸ್. ಈಗ ಪ್ರತಿಯೊಂದು ಬ್ಯಾಗ್ನು ಡೋನರ್ ಮುಂದೆನೇ ನಾವು ತೆಗಿತೀವಿ. ಆ್ಯಂಡ್ ನೀಡಲ್ ಇಸ್ ಫ್ರೆಶ್ ನೀಡಲ್. ಸೊ ಆ ನೀಡಲಿಂದ ಅವ್ರಿಗೆ ಹಾಕೋದ್ರಿಂದ ಯಾವುದೇ ಥರದ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಇರೋದೇ ಇಲ್ಲ. ಆ್ಯಂಡ್ ದೆನ್ ರಕ್ತ ತಗೋಬೇಕಾದರೂ ಅಷ್ಟೇ, ನಾವು ಆ ಏರಿಯಾ ಏನಿರುತ್ತೆ ಫ್ಲೆಬಾಟಮಿ ಏರಿಯಾನ ಫುಲ್ಲಿ ಆ್ಯಂಟಿಸೆಪ್ಟಿಕ್ ಇದರಿಂದ ಎಲ್ಲ ಫುಲ್ಲು ರೆಡಿ ಮಾಡಿ ಆಮೇಲೆ ಬ್ಲಡ್ ತಗೊಳ್ಳೋದು. ಅಂದರೆ ಅವ್ರಿಗೂ ತೊಂದರೆ ಆಗಬಾರ್ದು, ನಾವು ತಗೋತಾ ಇರೋ ಬ್ಲಡ್ ಬ್ಯಾಗ್ ಒಳಗೂ ಆ ಇನ್ಫೆಕ್ಷನ್ ಏನಾದ್ರು ಸ್ಕಿನ್ನಲ್ಲಿ ಏನಾರು ಇದ್ದರೆ ಆಗಬಾರ್ದು ಅನ್ನೋ ಪ್ರಿಕಾಷನ್ಸ್ನ ನಾವು ತಗೊಂಡಿರ್ತೀವಿ. ಸೊ ದಿಸ್ ಇಸ್ ರಿಯಲಿ ಅ ಬಿಗ್ ಮಿತ್. ಅಂದರೆ ನಾನು ರಕ್ತ ಕೊಡೋದ್ರಿಂದ ನನಗೆ ಯಾವುದಾದ್ರೂ ಇನ್ಫೆಕ್ಷನ್ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ಇಲ್ಲ.
2: ಜೊತೆಗೆ ನೀವು ಬೇರೆ ರೋಗಿಗೆ ಕೊಡುವ ಮುನ್ನ, ರಕ್ತ ತಗೊಂಡು ಬೇರೆ ರೋಗಿಗೆ ಕೊಡುವ ಮುನ್ನ ಅದನ್ನ ಟೆಸ್ಟ್ ಮಾಡೇ ಕೊಡ್ತೀರಾ, ರೋಗಿಗೂ ಏನೂ ತೊಂದರೆ ಆಗಬಾರ್ದು ಅನ್ನೋದು?
3: ಅದು ಮ್ಯಾಂಡೇಟರಿ ಟೆಸ್ಟ್ ಅಂತ ಏನು ಹೇಳ್ತೀವಿ. ಇಟ್ಸ್ ನಮಗೆ, ನಾವು ಎಲ್ಲ ಬ್ಲಡ್ ಬ್ಯಾಂಕ್ ಅವರು ನಾವು ರಕ್ತ ತಗೊಂಡ್ಮೇಲೆ ಪೇಷಂಟ್ ಕೊಡೋಕ್ಕೂ ಮುಂಚೆ 5 ಇಂಪಾರ್ಟೆಂಟ್ ಟೆಸ್ಟ್ ನಾವು ಮಾಡಲೇಬೇಕಾಗತ್ತೆ. HIV, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಮಲೇರಿಯಾ, ಸಿಫಿಲಿಸ್, ಈ 5 ಇನ್ಫೆಕ್ಷನ್ಸ್ಗೆ ನಾವು ಟೆಸ್ಟ್ ಮಾಡಿನೇ ಇಲ್ಲ ಅಂದಮೇಲೆ ಮಾತ್ರ ನಾವು ಪೇಷಂಟ್ಸ್ಗಳಿಗೆ ಕೊಡ್ತೀವಿ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಯೂಶಲಿ ಏನಾದ್ರು ರಕ್ತ ತಗೋಬೇಕು ಅಂತಂದರೆ ಎಲ್ಲರಿಗೂ ಇರೋದೇನು, ನನಗೆ ರಕ್ತ ತಗೊಂಡ ಮೇಲೆ ನನಗೆ ಇನ್ಫೆಕ್ಷನ್ ಬಂದ್ಬಿಡುತ್ತೆ, ನನಗೆ HIV ಬರುತ್ತೆ, ಇಲ್ಲ ಹೆಪಟೈಟಿಸ್ ಬಿ ಆ ಥರ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಅದೊಂದು ಉದ್ದೇಶದಿಂದ ಈ ವರ್ಲ್ಡ್ ಬ್ಲಡ್ ಡೋನಾರ್ ಡೇ ಅಂದರೆ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ರೆಗ್ಯುಲರ್ ವಾಲಂಟ್ರಿ ನಾನ್ ರೆನ್ಯುಮರೇಟೆಡ್ ಡೋನರ್ಸ್. ಅಂದರೆ ಅವ್ರಾಗಿ ಅವರೇ ಕೊಡೋ ಅಂಥ ಪ್ರತಿಕ್ರಿಯೆ ಏನಕ್ಕೆ ಬೇಕು ಅಂದರೆ, ದಿಸ್ ಇಸ್ ಬಿಕಾಸ್ ಮೇನ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೀವು ಕೊಡೋ ಬ್ಲಡ್ ಯಾವುದೋ ಒಂದು ಚಿಕ್ಕ ಮಗುಗೆ ಹೋಗುತ್ತೆ, ಇಲ್ಲ ವಯಸ್ಸಾದ ದೊಡ್ಡವರಿಗೆ ಹೋಗುತ್ತೆ, ಯಾರಾದರೂ ಪೇಷೆಂಟ್ಸ್ ಹೋಗುತ್ತೆ. ಸೊ ನೀವು ಕೊಡಬೇಕಾದ್ರೆ ಯು ಆರ್ ಹೆಲ್ತಿ, ಯು ಆರ್ ಫ್ರೀ ಫ್ರಮ್ ಎನಿ ಆಫ್ ದಿ ಇನ್ಫೆಕ್ಷನ್ಸ್ ಅಂತ ಒಂದು ಪ್ರಜ್ಞೆ ನಿಮಗಿರಬೇಕು. ಸೊ ಅದು ಇಂಪಾರ್ಟೆಂಟ್. ಯಾಕಂದರೆ ನಾವು ಎಷ್ಟೇ ಟೆಸ್ಟ್ಗಳು ಮಾಡಿದ್ರೂ ಇಟ್ ಕ್ಯಾನ್ ಡಿಟೆಕ್ಟ್ 99.99% ಆಫ್ ದಿ ಇನ್ಫೆಕ್ಷನ್ಸ್. ಇನ್ನೂ ಸ್ವಲ್ಪ ಇನ್ಫೆಕ್ಷನ್ಸ್ ಡಿಟೆಕ್ಟ್ ಆಗೋದೇ ಇಲ್ಲ, ಅಂದರೆ ವಿಂಡೋ ಪೀರಿಯಡ್ ಅಲ್ಲಿ ಇದ್ರೆ, ಈಗ ಡೋನರ್ಗೆ ಏನೋ ಒಂದು ವೈರಸ್ ತಗಲಿದೆ, ಅವರು ಒಂದು ವಾರ ಬಿಟ್ಟು ನಮ್ಮಲ್ಲಿ ಬರ್ತಾರೆ, ಬ್ಲಡ್ ಡೊನೇಟ್ ಮಾಡ್ತಾರೆ. ನಾವು ತಗೋತೀವಿ, ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ, ಅದು ಕಂಡು ಬರೋದಿಲ್ಲ. ಅದೇ ಬ್ಲಡ್ ಇನ್ನೊಂದು ಪೇಷೆಂಟಿಗೆ ಹೋಗುತ್ತೆ. ಒಂದು ಎರಡು ತಿಂಗಳಾದ್ಮೇಲೆ, ಮೂರು ತಿಂಗಳಾದ್ಮೇಲೆ ವಾಪಸ್ ಬರ್ತಾರೆ, ಅವ್ರಿಗೆ ಏನಕ್ಕೋ ಟೆಸ್ಟ್ ಮಾಡಿದಾಗ ಹಿ ವಿಲ್ ಬಿ ಟೆಸ್ಟೆಡ್ ಹೆಚ್ ಐ ವಿ. ಏನಕ್ಕೆ ಅಂದರೆ ಈ 5-10 ದಿನದಲ್ಲಿ ವಿಂಡೋ ಪೀರಿಯಡ್ ಅಲ್ಲಿ ಯಾವುದೇ ತರಹದ ಟೆಸ್ಟಿಂಗ್ಗಳು ಇನ್ಫೆಕ್ಷನ್ ಪಿಕಪ್ ಮಾಡೋದಿಲ್ಲ. ಸೊ ದಟ್ ಇಸ್ ವೇರ್ ದಿ ರೆಗ್ಯುಲರ್ ಡೋನರ್ ಇಂಪಾರ್ಟೆನ್ಸ್, ವಾಲಂಟ್ರಿ ಡೋನರ್ಸ್ ಇಂಪಾರ್ಟೆನ್ಸ್ನ ನಾವು ಕಂಡುಕೊಳ್ಬೇಕಾಗತ್ತೆ.
2: ಮತ್ತೆ ಈ ರೇರ್ ಬ್ಲಡ್ ಗ್ರೂಪ್ಗಳದು ತುಂಬ ಇಂಪಾರ್ಟೆಂಟ್, ಯಾಕೆಂದ್ರೆ ಅದಕ್ಕೆ ಜನಾನೇ ಸಿಗಲ್ಲ, ನಿಮಗೂ ಕಷ್ಟ ಆಗ್ತಿರತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ. ಆದ್ರೆ ಇಂಪಾರ್ಟೆನ್ಸ್ ಹೇಳೋದಾದ್ರೆ
3: ಇದಂತೂ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ನಮಗೆ. ಈಗ ರೇರ್ ಬ್ಲಡ್ ಗ್ರೂಪ್ ಅಂದ್ರೆ ಯೂಶಲಿ ನೆಗೆಟಿವ್ ಬ್ಲಡ್ ಗ್ರೂಪ್ ಅಂತ ಏನ್ ಹೇಳ್ತೀವಿ. 80% ಆರ್ ಪಾಸಿಟಿವ್, ಅಂದ್ರೆ ಆರ್ ಎಚ್ ಡಿ ಪಾಸಿಟಿವ್ ಅಂತ ಹೇಳ್ತೀವಿ. ಇನ್ 20% ಆರ್ ಎಚ್ ಡಿ ನೆಗೆಟಿವ್. ಸೊ ಈ ನೆಗೆಟಿವ್ ಬ್ಲಡ್ ಗ್ರೂಪ್ ಅವ್ರದ್ದು ಇಟ್ಸ್ ಕಾಲ್ಡ್ ಆಸ್ ರೇರ್ ಬ್ಲಡ್ ಗ್ರೂಪ್. ಅವ್ರದ್ದು ನಮಗೆ ಸಾಮಾನ್ಯ ಪೇಷಂಟ್ಗಳಿದ್ದಾಗ ನಮಗೆ ಇನ್ ಟೈಮ್ ಬ್ಲಡ್ ಸಿಗೋದು ಸ್ವಲ್ಪ ಕಷ್ಟ. ಸೊ ನನ್ನ ಮೆಸೇಜ್ ಏನು ಈ ಮೂಲಕ ಅಂದರೆ, ಎಲ್ಲರೂ ಅವ್ರ ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡಿಸ್ಕೋಬೇಕು. ದೇ ಶುಡ್ ನೋ ದಿಯರ್ ಬ್ಲಡ್ ಗ್ರೂಪ್ ಆ್ಯಂಡ್ ಬ್ಲಡ್ ಗ್ರೂಪ್ ಶುಡ್ ಬಿ ಟೆಸ್ಟೆಡ್ ಇನ್ ಅ ರೆಪ್ಯೂಟೆಡ್ ಲ್ಯಾಬ್. ಇವಾಗ ಎಷ್ಟೊಂದು ಜನ ಓ ಪಾಸಿಟಿವ್ ಅಂತ ಇರ್ತಾರೆ, ದೇ ಡೋಂಟ್ ನೋ, ಅವರಲ್ಲೇ ರೇರ್ ಬ್ಲಡ್ ಗ್ರೂಪ್, ಬಾಂಬೆ ಬ್ಲಡ್ ಗ್ರೂಪ್ ಅಂತ ಬರುತ್ತೆ, ಅವರಿರುತ್ತೆ. ಸೊ ಬಾಂಬೆ ಬ್ಲಡ್ ಗ್ರೂಪ್ ಅವ್ರಿಗದು ಪ್ರಾಬ್ಲಮ್ ಏನಂದರೆ, ಏನೋ ಒಂದು ಆಕ್ಸಿಡೆಂಟ್ ಆಯಿತು ಇಲ್ಲ ಏನೋ ಒಂದು ಸರ್ಜರಿಗೆ ಬಂದಾಗ ಬರ್ತಾರೆ, ಅವ್ರದ್ದು ನಾವು ಟೆಸ್ಟ್ ಮಾಡಿ ನೀವು ಬಾಂಬೆ ಬ್ಲಡ್ ಗ್ರೂಪ್ ಅಂದರೆ ಅವ್ರು ಒಪ್ಕೊಳ್ಳೋಕೆ ರೆಡಿನೇ ಇರಲ್ಲ, ಅವ್ರು ಹೇಳ್ತಾರೆ ಇಲ್ಲ ಅಲ್ಲ ನಾವು ಓ ಗ್ರೂಪ್ ಅಂತ. ಸೊ ಯಾಕೆ ಅಂದರೆ ಎಲ್ಲ ಲ್ಯಾಬ್ಸಲ್ಲೂ ಆ್ಯಂಟಿ ಹೆಚ್ ಅನ್ನೋದೊಂದು ನಾವು ಉಪಯೋಗಿಸಿ ಅವರಲ್ಲಿ ಹೆಚ್ಚು ಆ್ಯಂಟಿಜನ್ ಇದೆಯೋ ಇಲ್ವೋ ಅಂತ ಕಂಡಿಡ್ಕೊಂಡಿರಲ್ಲ. ಹಾಗಾಗಿ ಎಲ್ಲರೂ ಅವ್ರವ್ರ ಬ್ಲಡ್ ಗ್ರೂಪ್ನ ತಿಳ್ಕೋಬೇಕು. ಆ್ಯಂಡ್ ಒನ್ ಇಫ್ ದೇ ಆರ್ ರೇರ್ ಬ್ಲಡ್ ಗ್ರೂಪ್, ದೇ ಶುಡ್ ಆಲ್ವೇಸ್ ಕ್ಯಾರಿ ದಟ್ ದೇ ಆರ್ ರೇರ್ ಬ್ಲಡ್ ಗ್ರೂಪ್ ಅಂತ ಅವ್ರ ಪಾಕೆಟಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ಈ ರೇರ್ ಬ್ಲಡ್ ಗ್ರೂಪ್ ಅವರು ಫ್ರೀಕ್ವೆಂಟ್ ಆಗಿ ಬ್ಲಡ್ ಕೊಡದೆ ಒಂದು ರಿಜಿಸ್ಟರ್ ಎಲ್ಲ ಯಾವುದಾದ್ರೂ ಬ್ಲಡ್ ಬ್ಯಾಂಕಲ್ಲಿ ಅವರು ವಾಲಂಟ್ರಿ ರಿಜಿಸ್ಟರ್ ಆಗಿ ಅವ್ರ ರಿಕ್ವೈರ್ಮೆಂಟ್ ಇದ್ದಾಗ ಹೋಗಿ ಕೊಡೋದು ಒಳ್ಳೆಯದು.
2: ಮತ್ತೆ ಮೇಡಮ್, ಈ ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಒಂದು ಮಾತು ನಮ್ಮ ಜನಗಳಿಗೆ ನೀವು ಹೇಳಬೇಕಲ್ಲ?
3: ಖಂಡಿತ. ಏನಂದ್ರೆ ಇವಾಗ ನಾವು ಯಾವುದೇ ಒಂದು ದಾನ ಮಾಡಿದಾಗ ನಮ್ಗೆ ಒಂದು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಈ ರಕ್ತದಾನ ಮಾಡಿದಾಗ ಒಂದಲ್ಲ ಎರಡಲ್ಲ ಮೂರು ಜೀವ ಉಳಿಸಿದೆ ಅನ್ನೋ ಒಂದು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ದಟ್ ಪೀಸ್ ಏನು ಬರುತ್ತೆ ಅದು ಒಂದು ಗ್ರೇಟ್ ಫೀಲಿಂಗ್ ಟು ಎನಿ ಆಫ್ ದಿ ಡೋನರ್ಸ್. ಅದು ಬಿಟ್ಟು ಅಫ್ಕೋರ್ಸ್ ನೀವು ಬ್ಲಡ್ ರೆಗ್ಯುಲರ್ ಆಗಿ ಕೊಡ್ತಾ ಇದ್ರೆ ನಮ್ಮ ಬಾಡಿಯಲ್ಲಿ ಐರನ್ ಕಂಟೆಂಟ್ ಏನಿದೆ ಅದು ರೆಗ್ಯುಲೇಷನ್ ಕರೆಕ್ಟ್ ಇದರಲ್ಲಿ ಇರುತ್ತೆ. ತೀರಾ ಕಮ್ಮಿ ಐರನ್ ಬಾಡಿಗೆ ಒಳ್ಳೇದಲ್ಲ, ಜಾಸ್ತಿ ಐರನ್ ಕಂಟೆಂಟು ಜಾಸ್ತಿ ಒಳ್ಳೇದಲ್ಲ. ಸೊ ಈ ಇವಾಗ ಹೇಳ್ತಾರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಬಾಡಿಯಲ್ಲಿ

0: ಏನಾಗತ್ತೆ ಅದಕ್ಕೆ, ಹಾರ್ಟ್ ಅಟ್ಯಾಕ್ಸು, ಸ್ಟ್ರೋಕ್ಸು, ಈ ಥರ ಎಲ್ಲ ಕೆಲವು ಸ್ಟಡೀಸ್ ಎಲ್ಲ ಹೇಳಿದೆ ಇದು ಸ್ವಲ್ಪ ಪ್ರಮಾಣದಲ್ಲಿ ರೆಡ್ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಥಿಂಗ್, ನೀವು ಡೊನೇಟ್ ಮಾಡಿದ್ಮೇಲೆ ನಿಮ್ಮ ಬಾಡಿಗೆ ಗೊತ್ತಾಗುತ್ತೆ ಯು ಹ್ಯಾವ್ ಲಾಸ್ಟ್ ಸಮ್ ಅಮೌಂಟ್ ಆಫ್ ಬ್ಲಡ್. ಸೊ ನಿಮ್ಮ ಬೋನ್ ಮ್ಯಾರೋನ ಸ್ಟಿಮ್ಯುಲೇಟ್ ಮಾಡಿ ಹೊಸ ಹೊಸ ರಕ್ತ ಕಣಗಳನ್ನ ಉತ್ಪತ್ತಿ ಮಾಡುತ್ತೆ. ಸೊ ಯು ವಿಲ್ ಬಿ ರಿಜಿನ್ಯೂಯೇಟೆಡ್ ವಿತ್ ಯುವರ್ ನ್ಯೂ ಬ್ಲಡ್ ಕಾಂಪೊನೆಂಟ್ಸ್ ಅಂತಲೂ ಹೇಳ್ಬೋದು. ಆ್ಯಂಡ್ ಆಫ್ ಕೋರ್ಸ್ ಮಿನಿ ಫಿಸಿಕಲ್ ಎಕ್ಸಾಮಿನೇಷನ್ ಆಗುತ್ತೆ, ನಿಮ್ಮ ಬಿ ಪಿ ಚೆಕ್ ಆಗುತ್ತೆ, ನಿಮ್ಮ ಹಿಮೋಗ್ಲೋಬಿನ್ ಚೆಕ್ ಆಗುತ್ತೆ. ಎಷ್ಟೋ ಜನ ಅನೀಮಿಯಾ ಒಂದೇ ಅಲ್ಲ, ಇವಾಗ ನಮಗೆ ಜಾಸ್ತಿ ಹಿಮೋಗ್ಲೋಬಿನ್ ಜಾಸ್ತಿ ಇರೋ ಡೋನರ್ಸ್ಗಳೇ ಕಂಡಿಡ್ಕೋತಾ ಇದ್ದೀವಿ, ಅಂದರೆ 18.5 ಗ್ರಾಮ್ಸ್ಗಿಂತ ಜಾಸ್ತಿ ಇರೋರು, ಅಂಥವರು ಬ್ಲಡ್ ರೆಗ್ಯುಲರಾಗಿ ಕೊಡಬೇಕು, ಅದೇ ಟ್ರೀಟ್ಮೆಂಟ್ ಅವರಿಗೆ. ಸೊ ಈ ಥರ ಎಷ್ಟೊಂದು ಡಿಸೀಸ್ನ ನಾವು ಕಂಡಿಡ್ಕೊಂಡು ಅವರಿಗೆ ಹೇಳ್ತಾ ಇದ್ದೀವಿ.
1: ಕಾರ್ಯಕ್ರಮದ ಕಡೆಯದಾಗಿ ರಕ್ತದಾನ ಮಹಾದಾನ ಅಂತ ನಮ್ಮ ಕೇಳುಗರಿಗೆ ಒಂದು ಸಂದೇಶ ಹೇಳೋದಾದರೆ,
0: ರಕ್ತದಾನ ಮಹಾದಾನ, ರಕ್ತದಾನ ಜೀವದಾನ. ಸೊ ವರ್ಲ್ಡ್ ಬ್ಲಡ್ ಡೋನರ್ ಡೇ 2026ನ ಘೋಷಣೆ ಏನಿದೆ, ಒನ್ ಡ್ರಾಪ್ ಆಫ್ ಹ್ಯುಮ್ಯಾನಿಟಿ ಗಿವ್ ಬ್ಲಡ್ ಸೇವ್ ಲೈಫ್ಸ್, ಅಂದ್ರೆ ನೀವು ಕೊಡೋ
1: ಒಂದು ತೊಟ್ಟು ರಕ್ತ
0: ರಕ್ತ ಒಂದು ಜೀವನ ಕಾಪಾಡತ್ತೆ. ಸೊ ಎವ್ರಿಬಡಿ ಶುಡ್ ಕಮ್ ಫಾರ್ವರ್ಡ್, ಅಂದ್ರೆ ಯಾರು ಕೇಳ್ದಾಗ ಮಾತ್ರ ರಕ್ತ ಡೊನೇಟ್ ಮಾಡಬೇಕು ಅಂತಿಲ್ಲ, ಯಾವಾಗ್ಲೂ ನಮಗೆ ನೆಸೆಸಿಟಿ ಇದೆ ಹಾಸ್ಪಿಟಲ್ ಅಲ್ಲಿ. ಇವಾಗ ಆಕ್ಸಿಡೆಂಟ್ಸ್ ಅಂತಾನೆ ಅಲ್ಲ, ಇಲ್ಲ ಕಿಮೋಥೆರಪಿ ಪೇಷಂಟ್ಸ್, ಇವಾಗ ಹೊಸದೇ ಅಂದ್ರೆ ಜೀರಿಯಾಟ್ರಿಕ್ ಪೇಷಂಟ್ಸ್, ತುಂಬಾ ವಯಸ್ಸಾದ ಪೇಷಂಟ್ಸ್ ಗಳು ಬರ್ತಾ ಇದಾರೆ, ಅವ್ರಿಗೆ ರಕ್ತದ ಅವಶ್ಯಕತೆ ಜಾಸ್ತಿ ಇದೆ, ಅವರಲ್ಲಿ ಯಾರು ಇರಲ್ಲ ಕೊಡಕ್ಕೆ ಇದು ಮಾಡಕ್ಕೆ. ಸೊ ಅವ್ರಿಗೋಸ್ಕರ ಎಲ್ಲ ಪೇಷಂಟ್ಸ್ಗೆ ಹೆಲ್ಪ್ ಮಾಡಲಿಕ್ಕೆ ಮೋರ್ ಆ್ಯಂಡ್ ಮೋರ್ ಪೀಪಲ್ ಶುಡ್ ಜಾಯಿನ್ ದಿಸ್ ಅವೇರ್ನೆಸ್ ಪ್ರೋಗ್ರಾಮ್ ಆ್ಯಂಡ್ ಬ್ಲಡ್ ಡೊನೇಷನ್, ವಾಲಂಟರಿ ಬ್ಲಡ್ ಡೊನೇಷನ್ ಪ್ರೋಗ್ರಾಮ್ ಅಂತ ನಾನು ಹೇಳ್ತೀನಿ.
1: ಖಂಡಿತವಾಗ್ಲೂ ನಮ್ಮ ಕೇಳುಗರು ನಿಮ್ಮ ಮಾತುಗಳಿಂದ ಪ್ರೇರಿತರಾಗಿ ರಕ್ತದಾನ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಬಂದು ನಮ್ಮ ಜೊತೆ ಇಷ್ಟೊತ್ತು ರಕ್ತದಾನ ಮಹಾದಾನ, ರಕ್ತದಾನ ಜೀವದಾನ, ನಿಮ್ಮ ಒಂದು ತೊಟ್ಟು ರಕ್ತ ಒಂದು ಜೀವವನ್ನು ಉಳಿಸುತ್ತೆ ಅಂತ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಡಾಕ್ಟರ್ ಪಲ್ಲವಿ ಅವರೇ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಈ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ನನ್ನ ಪಾರ್ಟಿಸಿಪೇಟ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನ ಮಹಾದಾನ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪಲ್ಲವಿ ಪಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಕೇಳುಗರೆ, ನಾಳೆ ಮಧ್ಯಾಹ್ನ 12:45 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಸಂರಕ್ಷಣೆ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪ್ರತಿಭಾ ಪೆರೇರಾ ಅವರೊಂದಿಗೆ ಮಾತುಕತೆಯನ್ನು ಆಲಿಸಬಹುದು. ನಾಳೆ ಮಧ್ಯಾಹ್ನ ಪ್ರಸಾರವಾಗುವ 12:45 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ

0: ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಕೋಗಿಲೇ ಓ ಕೋಗಿಲೇ, ಯಾವೂರ ಸುದ್ದಿಯ ಹೊತ್ತು ತಂದೆ.
2: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
3: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
2: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
3: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
2: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
3: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
2: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
3: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
2: ಮೇಲ್ ಕೂಡ ಮಾಡಬಹುದೇನೋ?
3: ಓ ಖಂಡಿತ, replyair@mysore.gmail.com.
2: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ಪ್ರತಿ ತಿಂಗಳ 2ನೇ ಶುಕ್ರವಾರ ಪ್ರಸಾರವಾಗಲಿದೆ ನಾದ ಲಯ ಸಂಗೀತವನ್ನೊಳಗೊಂಡ ಕಾರ್ಯಕ್ರಮ ಸಂಗೀತ ಸಂಭ್ರಮ. ಸಂಗೀತ ಸಂಭ್ರಮ ಕೇಳಲು ಮರೆಯದಿರಿ. ಪ್ರತಿ ತಿಂಗಳ 2ನೇ ಶುಕ್ರವಾರ ಬೆಳಗ್ಗೆ 11 ಸಂಗೀತ ಸಂಭ್ರಮ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
2: ವಚನ ಬಾನುಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 10:30. ಕಾರ್ಯಕ್ರಮ ಕೇಳಿ ಗಿಡಗಳೇ.

0: ಪ್ರೀತಿಯ ಮಕ್ಕಳೇ, ಕಥೆ ಕೇಳು ಪುಟ್ಟ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಿಂಗಳ ಎರಡನೇ ಭಾನುವಾರ ಬಂದೇ ಬಿಡ್ತು, ಕಥೆ ಕೇಳೋದಕ್ಕೆ ಕಾಯ್ತಾ ಇದ್ದೀರಾ ಪುಟಾಣಿಗಳೇ? ಈಗ ನಿಮಗಾಗಿ ಕಥೆ ಹೇಳ್ತಾ ಇದ್ದಾರೆ ಬಿಜಿ ಕವಿತಾ.
1: ಹಾಯ್ ಪುಟಾಣಿಗಳೇ, ಹೇಗಿದ್ದೀರಿ? ಶಾಲೆ ಶುರುವಾಯ್ತಾ? ಎಲ್ಲರೂ ಖುಷಿಯಾಗಿ ಮುಂದಿನ ತರಗತಿಗೆ ಹೋಗ್ತಾ ಇದ್ದೀರಾ ಅಲ್ವಾ? ಜಾಣ ಪಾಪಗಳು ನೀವೆಲ್ಲ. ಇವತ್ತು ನಿಮಗಾಗಿ ನಾನು ಹೇಳ್ತಾ ಇರೋ ಕತೆ ಯಾವುದು ಗೊತ್ತಾ? ಊರಿನ ಒಂಟೆ ಕಾಡಿನ ನರಿ ಅಂತ. ಒಂದು ಊರಿನಲ್ಲಿ ಒಂದು ಒಂಟೆ ಇತ್ತಂತೆ. ಆ ಒಂಟೆಗೆ ಊರಲ್ಲಿ ಯಾರೂ ಸ್ನೇಹಿತರಿರೋದಿಲ್ಲ, ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ಒಂಟೆ ಏನ್ಮಾಡತ್ತೆ, ಕಾಡಂಚಿಗೆ ಹೋಗತ್ತೆ. ಅಲ್ಲೇ ಕಾಡಂಚಿನಲ್ಲಿ ಅಡ್ಡಾಡ್ತಾ ಇದ್ದ ಕಾಡು ನರಿ ಜೊತೆಗೆ ಊರ ಒಂಟೆ ಸ್ನೇಹ ಮಾಡ್ಕೊಳತ್ತೆ. ನನಗೂ ಕೂಡ ಯಾರೂ ಗೆಳೆಯರಿರಲಿಲ್ಲ, ಒಂಟೆ ನೀನು ಬಂದಿದ್ದು ನಂಗೆ ತುಂಬ ಖುಷಿಯಾಯಿತು ಅಂತ ಕಾಡು ನರಿ ಕೂಡ ಹೇಳತ್ತೆ. ದಿನ ಆಗ್ಲೂ ಕಾಡಂಚಿನಲ್ಲಿ ಒಂಟೆ ಮತ್ತೆ ನರಿ ಇಬ್ಬರೂ ಸೇರಿ ಸ್ನೇಹಿತರು ಹಾಡಿ ಕುಣಿದು ಕುಪ್ಪಳಿಸಿ ಕಾಡಿನಲ್ಲಿ ಸಿಗ್ತಾ ಇದ್ದ ಹಣ್ಣು ಹಂಪಲು ತಿಂದ್ಕೊಂಡು ಖುಷಿಯಾಗಿರತ್ವೆ. ಒಂಟೆಗೆ ಒಂದು ದಿವಸ ಕಾಡ ಕವಳೆಕಾಯಿನ ತಿನ್ನಬೇಕು ಅಂತ ಅನಿಸತ್ತೆ. ಆಗ ಒಂಟೆ ತನ್ನ ಗೆಳೆಯ ನರಿಯನ್ನು ಕೇಳತ್ತೆ. ನರಿಯಣ್ಣ, ನೋಡು, ನನಗೆ ತುಂಬ ದಿವಸದಿಂದ ಕಾಡ ಕವಳೆಕಾಯಿನ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ನನಗೆ ತಂದು ಕೊಡ್ತೀಯಾ ನೀನು ಕಾಡು ಒಳಗಡೆಯಿಂದ ಅಂತ ಕೇಳತ್ತೆ. ಈ ಮಾತು ಕೇಳಿದ ತಕ್ಷಣ ನರಿ ಒಂಟೆಗೆ ಹೇಳತ್ತೆ, ಆಯಿತು ಒಂಟೆ, ನೀನು ಕೇಳೋದು ಹೆಚ್ಚೋ ನಾನು ತಂದು ಕೊಡೋದು ಹೆಚ್ಚೋ, ಖಂಡಿತವಾಗ್ಲೂ ತಂದು ಕೊಡ್ತೀನಿ ಅಂತ ಹೇಳತ್ತೆ. ಪುಟಾಣಿಗಳೇ, ಈ ಕವಳೆಕಾಯಿ ಹೇಗಿರುತ್ತೆ ಗೊತ್ತಾ? ಕಪ್ಪು ದ್ರಾಕ್ಷಿ ಥರ ಇರುತ್ತೆ. ಕಪ್ಪು

0: ನೀನು ನನಗೆ ತಂದುಕೊಟ್ಟೆ, ನಿನಗೇನಾದರೂ ಆಸೆ ಇದ್ರೆ ಹೇಳು, ನಾನು ಕೂಡ ಅದನ್ನು ತಂದುಕೊಡ್ತೀನಿ ಅಂದಾಗ ನರಿ ಹೇಳತ್ತೆ, ನಿಜವಾಗ್ಲೂ ತಂದುಕೊಡ್ತೀಯ ಒಂಟೆರಾಯ, ಆಮೇಲೆ ನಾನು ಹೇಳಿದ್ಮೇಲೆ ನೀನು ಆಗೋದಿಲ್ಲ ಅಂತ ಹೇಳಬಾರ್ದು ಗೊತ್ತಾಯ್ತಾ ಅಂತ ಹೇಳತ್ತೆ ಕಾಡು ನರಿ. ಇದರಲ್ಲಿ ಯಾತಕ್ಕೆ ನಿಂಗೆ ಅನುಮಾನ ನರಿರಾಯ, ಗೆಳೆಯರು ಅಂದಮೇಲೆ ನನಗಾಗಿ ನೀನು ತಂದುಕೊಟ್ಟಾಗ ನಿನಗಾಗಿ ನಾನು ಕೂಡ ತಂದುಕೊಡ್ಬೇಕು ಅಲ್ವಾ, ಸಂಕೋಚ ಪಟ್ಕೊಳ್ಬೇಡ, ನಿಂಗೇನಿಷ್ಟ ಅಂತ ಕೇಳು, ನಾನು ಖಂಡಿತ ತಂದುಕೊಡ್ತೀನಿ ಅಂತ ಹೇಳತ್ತೆ ಒಂಟೆ. ನರಿರಾಯ ಹೇಳತ್ತೆ, ಒಂಟೆರಾಯ, ಈ ನದಿಯ ಇನ್ನೊಂದು ದಡದಲ್ಲಿರೋ ಕಬ್ಬಿನ ಗದ್ದೆಗೆ ನನ್ನನ್ನು ಕರ್ಕೊಂಡು ಹೋಗು, ನಾನು ಅಲ್ಲಿ ಬೆಳೆದಿರೋ ರಸರಸವಾಗಿರೋ ಕಬ್ಬನ್ನು ಕಿತ್ತು ತಿನ್ನಬೇಕು ಅಂತ ನನಗೆ ತುಂಬ ಆಸೆ ಇದೆ, ಇದು ನಿಮಗೆ ಸಾಧ್ಯ ಆಗತ್ತಾ ಅಂತ ಕೇಳತ್ತೆ ನರಿ. ಒಂಟೆರಾಯ ಏನಪ್ಪ ಮಾಡೋದು ಇವಾಗ, ಯಾರ್ದೋ ಗದ್ದೆಗೆ ಹೆಂಗಪ್ಪ ಕರ್ಕೊಂಡು ಹೋಗಲಿ ಅಂತ ಯೋಚನೆ ಮಾಡ್ತಾ ಇದ್ದಾಗ ನರಿ ಹೇಳತ್ತೆ, ನೋಡ್ದ್ಯಾ ನೋಡ್ದ್ಯಾ ಒಂಟೆ, ನಾನು ನಿನಗೆ ಆವಾಗಲೇ ಹೇಳಿದೆ, ನಾನು ಕೇಳಿದ್ಮೇಲೆ ನೀನು ಇಲ್ಲ ಅನ್ನಬಾರ್ದು, ನೀನು ಬಲವಂತ ಮಾಡಿದ್ದಕ್ಕೋಸ್ಕರ ನಾನು ನನ್ನ ಆಸೆನ ನಿನಗೆ ತಿಳಿಸ್ದೆ, ಈಗ ನೋಡಿದ್ರೆ ಯೋಚನೆ ಮಾಡ್ತಾ ಇದೆಯಾ, ಏನಪ್ಪ ಮಾಡಲಿ ಏನಪ್ಪ ಹೇಳಲಿ ಅಂತ ಅಂದಾಗ ಒಂಟೆ, ಛೇಛೆ, ನನಗೋಸ್ಕರ ಕಷ್ಟಪಟ್ಟು ಕವಳೆಕಾಯಿ ತಂದುಕೊಟ್ಟಿದೆ ನರಿರಾಯ, ನಾನು ಖಂಡಿತ ಇವನ ಆಸೆನೂ ತೀರಿಸ್ಬೇಕು ಅಂತ. ಹಾಗಿಲ್ಲ ಅಂದ್ಕೋಬೇಡ ನರಿರಾಯ, ಖಂಡಿತವಾಗ್ಲೂ ನನ್ನ ಕೈಲಿ ಸಾಧ್ಯ ಆಗತ್ತೆ, ನಿನ್ನ ಆಸೆನ ನಾನು ಪೂರೈಸ್ತೇನೆ, ನಾಳೆ ಸಂಜೆ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ನೀನು ತಯಾರಾಗಿರು ಅಂತ ಹೇಳತ್ತೆ ಒಂಟೆ. ಆದರೆ ಒಂಟೆರಾಯ, ನನಗೆ ಈ ಜೊತೆಗೆ ಬರಲ್ಲ, ಈ ನದಿನ ದಾಟ್ಕೊಂಡು ಆ ಕಡೆ ಹೋಗೋದಾದರೂ ಹೇಗೆ ಅಂತ ಕೇಳತ್ತೆ. ಆಗ ಒಂಟೆ ಹೇಳತ್ತೆ, ನರಿ ನೀನೇನು ಯೋಚನೆ ಮಾಡಬೇಡ, ನಾನು ಬೆನ್ನಮೇಲೆ ನಿನ್ನನ್ನು ಕೂಡಿಸ್ಕೊಂಡು ನದಿ ದಾಟಿಸ್ತೀನಿ, ನಿನ್ನ ಮನಸೋ ಇಚ್ಛೆ ಕಬ್ಬನ್ನು ತಿನ್ನಬಹುದು ಅಂತ ಹೇಳಿ ಒಂಟೆ ಈಗ ನಾನು ಹೊರಡ್ತೀನಿ ಗೆಳೆಯ, ನಾಳೆ ಸಂಜೆ ಬರ್ತೀನಿ ಅಂತ ಹೇಳಿ ಊರೊಳಗೆ ಹೊರಟೋಗುತ್ತೆ. ಸರಿ, ಕಾಡು ನರಿ ಸಂತೋಷಕ್ಕೆ ಪಾರವೇ ಇರಲ್ಲ, ಆನಂದವಾಗಿ ಕಾಯ್ತಾ ಇರುತ್ತೆ, ಯಾವಾಗಪ್ಪ ನಾಳೆ ಸಂಜೆ ಆಗತ್ತೆ, ಯಾವಾಗಪ್ಪ ಒಂಟೆ ಬರುತ್ತೆ, ಯಾವಾಗಪ್ಪ ನನ್ನನ್ನು ಕರ್ಕೊಂಡು ಹೋಗುತ್ತೆ, ಯಾವಾಗಪ್ಪ ನಾನು ರಸರಸವಾಗಿರೋ ಕಬ್ಬನ್ನು ತಿಂತೀನಿ ಅಂತ ರಾತ್ರಿ ಕನಸಲ್ಲೆಲ್ಲ ಕಬ್ಬನ್ನೇ ನೋಡ್ತಾ ನಿದ್ದೆ ಮಾಡಿ ಬೆಳಿಗ್ಗೆ ಬೇಗ ಎದ್ದೇಳುತ್ತೆ. ಅಂದಹಾಗೆ ಚಿನ್ನಾರಿಗಳೇ, ನೀವು ಒಂಟೆನ ನೋಡಿದ್ದೀರಾ? ಒಂಟೆ ಬಹಳ ಎತ್ತರವಾಗಿರೋ ಪ್ರಾಣಿ, ಕಾಲು ಮತ್ತು ಕುತ್ತಿಗೆ ಎರಡೂ ತುಂಬ ಉದ್ದವಾಗಿರುತ್ತೆ. ಈ ಒಂಟೆ ಶರೀರದ ಮೇಲೆ ತುಂಬ ಕೂದಲಿರುತ್ತೆ, ಒಳ್ಳೆ ಹೊದ್ಗೆ ಥರ ಇರುತ್ತೆ, ನೀವು ಚಳಿಗಾಲದಲ್ಲಿ ಹೊದ್ಕೊಳ್ತಿರಲ್ಲ ಆ ಹೊದ್ಗೆ ಥರ ಇರುತ್ತೆ, ಅಷ್ಟೊಂದು ಕೂದಲಿರುತ್ತೆ ಈ ಒಂಟೆ ಮೈ ಮೇಲೆ. ಮೂಗು ಮೇಲ್ ನೋಡ್ತಾ ಇರುತ್ತೆ, ಅಂದರೆ ಮೇಲ್ಮುಖವಾಗಿರುತ್ತೆ. ಇದ್ರ ಮೂತಿ ಉದ್ದವಾಗಿರುತ್ತೆ, ಪುಟಾಣಿ ಕಿವಿ ಗೊತ್ತಾಯ್ತಾ, ಬೆನ್ನಿನ ಮೇಲೆ ಒಂದು ಡುಬ್ಬ ಇರುತ್ತೆ, ಇದೇನೆ ಒಂಟೆ. ಈ ಒಂಟೆ ಬೆನ್ನಿನ ಮೇಲೆ ಡುಬ್ಬ ಇದೆಯಲ್ಲ, ಅದು ಕೊಬ್ಬಿನಿಂದ ಕೂಡಿರುತ್ತೆ. ಇದು ಆಹಾರ ಮತ್ತು ನೀರಿನ ಕೊರತೆ ಆದಾಗ ಒಂಟೆ ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತಾ ಇರುತ್ತೆ. ಆಮೇಲೆ ಒಂಟೆ ತುಂಬ ದಿವಸಗಳವರೆಗೂ ನೀರಿಲ್ಲದೆ ಬದುಕೋಕ್ಕೆ ಸಾಧ್ಯ ಇರುತ್ತೆ, ಅಷ್ಟೊಂದು ಶಕ್ತಿ ಇದೆ ಈ ಒಂಟೆಗೆ ಗೊತ್ತಾ. ಮರುಭೂಮಿಯ ಮರಳಲ್ಲಿ ಸುಲಭವಾಗಿ ಓಡಾಡೋದಕ್ಕೆ ಸಾಧ್ಯ ಇದೆ ಈ ಒಂಟೆ ಕಾಲುಗಳಿಗೆ, ಅದಕ್ಕೆ ಇದನ್ನು ಮರುಭೂಮಿಯ ಹಡಗು ಅಂತಲೂ ಕರೀತಾರೆ. ಈ ಒಂಟೆಗಳು ಮೀನು, ಹಣ್ಣು, ಬೀಜ ಇವುಗಳನ್ನೇ ತಿನ್ನೋದು. ಆಮೇಲೆ ಆಹಾರ ಸಿಗದೇ ಇದ್ದ ಸಮಯದಲ್ಲಿ ಮರಳುಗಾಡಲ್ಲಿ ಬೆಳೆದಿರುತ್ತಲ್ಲ ಆ ಮುಳ್ಳಿನ ಗಿಡ, ಅದನ್ನೇ ತಿನ್ಬಿಡತ್ತೆ ಈ ಒಂಟೆಗಳು ಗೊತ್ತಾ. ಈ ಒಂಟೆ ಕೂದಲಿಂದ ಹಗ್ಗ, ಬಟ್ಟೆ, ಕಂಬಳಿ ಇದೆಲ್ಲವನ್ನು ತಯಾರು ಮಾಡ್ತಾರೆ ಮನುಷ್ಯರು. ಮರಳುಗಾಡಿನಲ್ಲಿ ಮನುಷ್ಯನಿಗೆ ಓಡಾಡೋದಕ್ಕೆ ಸಹಾಯ ಮಾಡೋ ಒಂದೇ ಒಂದು ಪ್ರಾಣಿ ಯಾವುದು ಅಂದರೆ ಅದು ಒಂಟೆ. ಈ ಒಂಟೆ ಚರ್ಮದಿಂದ ಪೆಟ್ಟಿಗೆಗಳನ್ನು, ಚೀಲಗಳನ್ನು ಕೂಡ ಮಾಡ್ತಾರೆ. ಆಮೇಲೆ ಪುಟಾಣಿಗಳೇ, ಹಸು ಎಮ್ಮೆ ಎಲ್ಲ ಹಾಲು ಕೊಡತ್ತಲ್ಲ, ಅದೇ ರೀತಿ ಈ ಒಂಟೆ ಕೂಡ ಹಾಲು ಕೊಡತ್ತೆ. ಇದರ ಹಾಲಿನಲ್ಲೂ ಕೂಡ ಸಾಕಷ್ಟು ಪೌಷ್ಟಿಕಾಂಶ ಇರುತ್ತೆ ಗೊತ್ತಾ.
1: ಅರೆ ಇದೇನಪ್ಪ, ಬರೀ ಒಂಟೆ ಬಗ್ಗೆನೇ ಹೇಳ್ತಾ ಇದ್ದಾರೆ, ಕತೆನೇ ಹೇಳ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಚಿನಾರಿಗಳೇ? ಇಲ್ಲ ಪುಟಾಣಿಗಳೇ, ಖಂಡಿತವಾಗ್ಲೂ ಕತೆ ಹೇಳೇ ಹೇಳ್ತೀನಿ.

0: ಈಗ ಕತೆ ಮುಂದುವರ್ಸೋಣವಾ?
1: ಇಂಥ ಚಂದದ ಒಂಟೆ ನರಿನ ತನ್ನ ಬೆನ್ಮೇಲೆ ಕೂಡಿಸ್ಕೊಂಡು ತನ್ನ ಉದ್ದನೆಯ ಕಾಲುಗಳ ಸಹಾಯದಿಂದ ನದಿನ ದಾಟಿ ಇನ್ನೊಂದು ದಡಕ್ಕೆ ಸೇರತ್ತೆ. ಕಬ್ಬಿನ ಗದ್ದೆನ ಸಂಜೆ ಮಬ್ಬು ಬೆಳಕಲ್ಲಿ ಹೋಗಿ ತಲುಪತ್ವೆ. ಗದ್ದೆ ತುಂಬ ಬೆಳೆದು ನಿಂತಿದ್ದ ಕಬ್ಬನ್ನ ನೋಡಿದ ತಕ್ಷಣ ನರಿಗೆ ಆನಂದವೋ ಆನಂದ. ಧನ್ಯವಾದ ಒಂಟೆ ನಿನಗೆ, ನನ್ನ ಆಸೆನ ಪೂರೈಸಿದ್ದಕ್ಕೆ ಅಂತ ಹೇಳತ್ತೆ. ಹೊಟ್ಟೆ ತುಂಬ ಮನಸೋ ಇಚ್ಛೆ ಕಬ್ಬನ್ನ ತಿನ್ನು ನರಿರಾಯ, ನಿನ್ನ ಆಸೆ ಪೂರೈಸೋಕ್ಕೋಸ್ಕರನೇ ನಾನಿಲ್ಲಿಗೆ ಕರ್ಕೊಂಡು ಬಂದಿರೋದು ಅಂತ ಒಂಟೆ ಹೇಳತ್ತೆ. ಒಂಟೆ ನಿಧಾನವಾಗಿ ಕಬ್ಬನ್ನ ತಿಂತಾ ಇದ್ರೆ ನರಿ ಬೇಗ ಬೇಗನೆ ಗಬ ಗಬ ಗಬ ಅಂತ ತಿಂತಾ ಇರತ್ತೆ. ರಸ ರಸವಾಗಿದ್ದ ಕಬ್ಬಿನ ಜಲ್ಲೆನ ಹೊಟ್ಟೆ ತುಂಬ ತಿಂದು ಖುಷಿಯಿಂದ ಜೋರ ಕೂಗೋದಕ್ಕೆ ಶುರು ಮಾಡಿಬಿಡತ್ತೆ ನರಿ. ತಕ್ಷಣ ಒಂಟೆ ಗಾಬರಿಯಿಂದ, ನರಿರಾಯ ನರಿರಾಯ ದಯವಿಟ್ಟು ಜೋರಾಗಿ ಕೂಗಬೇಡ, ಊರಿನ ಜನಕ್ಕೇನಾದರೂ ಕೇಳಿಸಿದ್ರೆ ಕಬ್ಬನ್ನ ತಿಂದಿರೋ ನಮ್ಮನ್ನ ಸಿಕ್ಕಾಪಟ್ಟೆ ಹೊಡಿತಾರೆ, ದಯವಿಟ್ಟು ನಿಲ್ಲಿಸು ನಿಲ್ಲಿಸು ಅಂತ ಬೇಡ್ಕೊಳ್ಳೋಕೆ ಶುರು ಮಾಡತ್ತೆ ಒಂಟೆ. ಆದರೆ ನರಿ ಖುಷಿಯಿಂದ ಕೂಗ್ತಾ ಇರತ್ತೆ. ಒಂಟೆ ಹೇಳಿದ ಮಾತುಗಳನ್ನು ಯಾವುದನ್ನು ಕಿವಿ ಮೇಲೆ ಹಾಕೊಳ್ಳೋದಿಲ್ಲ. ಅಯ್ಯೋ ಬಿಡು ಒಂಟೆ ರಾಯ, ಯಾರು ಬರ್ತಾರೆ, ಎಲ್ಲ ರಾತ್ರಿ ಆಗ್ತಾ ಬಂತು, ಎಲ್ಲರೂ ಮಲ್ಕೊಂಬಿಟ್ಟಿರ್ತಾರೆ, ನನ್ನ ಕಿರ್ಚಾಟ ಯಾರಿಗೂ ಕೇಳಿಸೋದಿಲ್ಲ, ನಿನ್ನೇನು ಯೋಚನೆ ಮಾಡಬೇಡ, ಅಕಸ್ಮಾತು ಜನ ಏನಾದರೂ ಬಂದರೆ ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ ನರಿರಾಯ ಹೇಳಿ ರಸರಸವಾಗಿರೋ ಕಬ್ಬಿನ ಜಲ್ಲೆ ತಿನ್ನಲ್ಲ ಅಂತ ಖುಷಿಯಾಗಿ ಮತ್ತು ಕಿರ್ಚಕ್ಕೆ ಶುರು ಮಾಡುತ್ತೆ. ಊರಿನ ಜನ ಎಲ್ಲ ಇದೇನಿದು, ನರಿ ಕಿರ್ಚ್ತಾ ಇರೋ ಹಾಗೆ ಕೇಳಿಸ್ತಾ ಇದೆಯಲ್ಲ ಅಂತ ಯೋಚನೆ ಮಾಡಿಕೊಂಡು ಊರು ಜನ ಎಲ್ಲ ಕೈನಲ್ಲಿ ದೊಡ್ಡ ದೊಡ್ಡ ದೊಣ್ಣೆ ಹಿಡ್ಕೊಂಡು ಗದ್ದೆ ಕಡೆಗೆ ಓಡಿ ಬರ್ತಾರೆ. ದೂರದಿಂದ ಜನ ಓಡಿ ಬರ್ತಾ ಇರೋದನ್ನ ನೋಡಿದ ನರಿ, ಓಹೋ ಇಲ್ಲಿದ್ದರೆ ನಾನು ಏಟ್ ತಿನ್ನೋದು ಗ್ಯಾರಂಟಿ ಅಂತ ಯೋಚನೆ ಮಾಡಿಕೊಂಡು ಒಂಟೆ ಒಂದನ್ನೇ ಅಲ್ಲೇ ಬಿಟ್ಟು ನರಿ ತನ್ನ ಕಾಲಿಗೆ ಬುದ್ಧಿ ಹೇಳಿ ಓಡ್ ಹೊಟ್ಟೋಗತ್ತೆ. ಆದ್ರೆ ಒಂಟೆಗೆ ಜೋರಾಗಿ ಓಡೋದಕ್ಕೆ ಆಗೋದಿಲ್ಲ, ಊರು ಜನರ ಕೈಲಿ ಸಿಕ್ಕಾಕೊಂಡ್ಬಿಡತ್ತೆ. ಜನಕ್ಕೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಅನ್ಯಾಯವಾಗಿ ಅಂಥ ಚೆನ್ನಾಗಿ ಬೆಳೆದಿದ್ದ ಕಬ್ಬನ್ನ ತಿಂದು ಗದ್ದೆ ಎಲ್ಲ ಹಾಳು ಮಾಡಿದ್ಯಾ ಅಂತ ಬೈದಾಡ್ತಾ ಒಂಟೆಗೆ ಎಲ್ಲರೂ ಸೇರಿಕೊಂಡು ಎಗ್ಗ ಮಗ್ಗ ಹೊಡಿತಾರೆ. ಪಾಪ ಒಂಟೆ ಹೊಟ್ಟೆ ಬಿರಿಯೇ ಕಬ್ಬನ್ನು ತಿಂದು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನೆಗ್ದಾಡ್ಕೊಂಡು ಗದ್ದೆನ ಹಾಳು ಮಾಡಿದ್ದು ನರಿ. ಆದರೆ ಏಟ್ ತಿಂದಿದ್ದು ಮಾತ್ರ ಒಂಟೆ. ನೋವಿಂದ ಮುಲುಕ್ತಾ ಇರತ್ತೆ. ಜನ ತಮಗೆ ಸಮಾಧಾನ ಆಗೋವರೆಗೂ ಒಂಟೆಗೆ ಚೆನ್ನಾಗಿ ಹೊಡೆದು ವಾಪಸ್ ಹೋಗ್ತಾರೆ. ಒಂಟೆಗೆ ಪಾಪ ಎದ್ದು ನಿಲ್ಲೋದಕ್ಕೂ ಆಗ್ತಾ ಇರಲ್ಲ. ಕಷ್ಟಪಟ್ಟು ತೇಳ್ಕೊಂಡು ನದಿ ತೀರಕ್ಕೆ ಬರತ್ತೆ. ಆಗ ಸುಸ್ತಾಗಿದ್ದ ಒಂಟೆ ಹತ್ರ ಬಚ್ಚಿಟ್ಕೊಂಡಿದ್ದ ನರಿರಾಯ ಬಂದು, ಒಂಟೆರಾಯ ಒಂಟೆರಾಯ ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು ಕೂಗಾಡದೆ ಹೋಗಿದ್ದಿದ್ರೆ ಆ ಜನ ಬರ್ತಾ ಇರಲಿಲ್ಲ, ನಿಂಗೆ ಹೊಡ್ತಾನೂ ಬೀಳ್ತಾ ಇರಲಿಲ್ಲ, ನಿನ್ನ ಮಾತನ್ನು ನಾನು ಕೇಳಬೇಕಾಗಿತ್ತು, ನನ್ನನ್ನು ಕ್ಷಮಿಸ್ಬಿಡು ಅಂತ ನರಿರಾಯ ಹೇಳತ್ತೆ. ಆದರೆ ಮನಸ್ಸಿನೊಳಗಡೆನೆ ಸದ್ಯಪ್ಪ ನಾನಂತೂ ತಪ್ಪಿಸ್ಕೊಂಡೆ, ಆಹಾ ಎಷ್ಟು ಚೆನ್ನಾಗಿತ್ತು ಕಬ್ಬು, ರಸರಸವಾಗಿತ್ತು, ಇನ್ನೊಂದು ಸರ್ತಿ ಯಾವಾಗಲಾದರೂ ಹೀಗೇನೆ ಈ ಒಂಟೆ ರಾಯಂಗೆ ಬೆಣ್ಣೆ ಹಚ್ಚಿ ಕರ್ಕೊಂಡು ಬಂದು ಇನ್ನೊಂದು ದಿವಸ ತಿನ್ನಬೇಕು ಅಂತ ಮನಸ್ಸಿನಲ್ಲೇ ಲೆಕ್ಕ ಹಾಕ್ತಾ ಇರತ್ತೆ ನರಿರಾಯ. ಆ ನರಿಗೆ ತನ್ನಿಂದಾಗಿ ಏಟ್ ತಿಂತಲ್ಲ ಒಂಟೆ ಅಂತ ಬೇಜಾರೇ ಆಗೋದಿಲ್ಲ. ಒಂಟೆಗೆ ತುಂಬ ಸಿಟ್ಟು ಬಂದ್ಬಿಡತ್ತೆ, ದುಃಖನೂ ಆಗತ್ತೆ, ಒಳುನೂ ಬರ್ತಾ ಇರತ್ತೆ, ಈ ನರಿಯಿಂದನೇ ನಾನು ಇಷ್ಟೆಲ್ಲ ಏಟು ತಿಂದಿದ್ದು, ಇರಲಿ ಬಿಡು ಈ ನರಿರಾಯಂಗೆ ನಾನು ಖಂಡಿತ ಬುದ್ಧಿ ಕಲಿಸ್ಬೇಕು ಅಂತ, ಇರಲಿ ಬಿಡು ನರಿರಾಯ ನೀನೇನು ಮಾಡೋಕ್ಕಾಗತ್ತೆ, ನೀನು ಆಸೆಯಿಂದ ಕೂಗಾಡ್ಬಿಟ್ಟು ನಾನು ಹೇಳಿದ ಮಾತು ನೀನು ಕೇಳಿಸ್ಕೊಳ್ಳಿಲ್ಲ, ನಿನ್ನ ಥರ ಓಡೋದಕ್ಕೆ ನನಗೆ ಬರೋದಿಲ್ಲ, ಹಾಗಾಗಿ ನಾನು ಏಟು ತಿನ್ನಬೇಕಾಯಿತು, ನಡಿ ಇವಾಗ ಮೊದಲು ನಿನ್ನನ್ನು ನದಿ ದಾಟಿಸಿ ಆ ಕಡೆ ಬಿಟ್ಬಿಡ್ತೀನಿ, ಅಕಸ್ಮಾತ್ ಜನ ಏನಾದರೂ ಬಂದು ನಿನ್ನ ನೋಡಿ ನಿನಗೂ ಹೊಡೆದ್ರೆ ಅನ್ಯಾಯವಾಗಿ ನೀನು ಏಟು ತಿನ್ನಬೇಕಾಗತ್ತೆ, ಬಾ ಕೂತ್ಕೋಬಾ ನನ್ನ ಬೆನ್ಮೇಲೆ ಅಂತ ನಿಧಾನವಾಗಿ ಆ ನರಿನ ತನ್ನ ಬೆನ್ಮೇಲೆ ಕೂಡಿಸ್ಕೊಂಡು ನೋವಾಗ್ತಾ ಇದ್ರೂ ಕೂಡ ನದಿನಲ್ಲಿ ನಡೆಯೋದಕ್ಕೆ ಶುರು ಮಾಡತ್ತೆ ಒಂಟೆ. ನದಿ ಮಧ್ಯಭಾಗಕ್ಕೆ ಹೋದ ತಕ್ಷಣ ಒಂಟೆ ನೀರೊಳಗೆ ಮುಳುಗಾಕ್ಬಿಡತ್ತೆ. ಆಗ ನರಿ ಪ್ರಾಣ ಭಯದಿಂದ,

0: ಒಂಟೆ, ಏನು ಮಾಡ್ತಾ ಇದೆಯಾ? ನಂಗೆ ಈಜೋದಕ್ಕೆ ಬರೋದಿಲ್ಲ, ನೀನು ಯಾಕೆ ಮುಳುಗ್ತಾ ಇದೆಯಾ? ನಾನು ಮುಳುಗೋಗ್ತೀನಿ ನೀರಿನಲ್ಲಿ ಅಂತ ಜೋರಾಗಿ ಕೂಗಕ್ಕೆ ಶುರು ಮಾಡತ್ತೆ. ಆಗ ಒಂಟೆ ಹೇಳತ್ತೆ, ನಾನು ನಿನಗೆ ಎಷ್ಟು ಬೇಡ್ಕೊಂಡೆ ಗದ್ದೆನಲ್ಲಿ ಕೂಗಬೇಡ ಕೂಗಬೇಡ ಅಂತ, ಆದರೆ ನೀನು ನನ್ನ ಮಾತು ಕೇಳಿದ್ಯಾ? ನೋಡು ನಾನು ಎಷ್ಟು ಏಟು ತಿಂದೆ, ನಾನು ವೇಗವಾಗಿ ಓಡೋದಕ್ಕಾಗೋದಿಲ್ಲ ಅಂತ ನಿಂಗೆ ಗೊತ್ತಿದ್ರೂ ಕೂಡ ನನ್ನ ಮಾತನ್ನ ನೀನು ಕೇಳಲಿಲ್ಲ. ಅನ್ಯಾಯವಾಗಿ ನಾನು ಏಟು ತಿಂದೆ, ಈಗ ನೀನು ಬುದ್ಧಿ ಕಲ್ತ್ಕೊ ಅಂತ ಹೇಳಿ, ನೀನು ಹೇಗಾದರೂ ಸೇರು ಆ ದಡನ, ನಾನಂತೂ ನಿಂಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳಿ ಒಂಟೆ ಏನು ಮಾಡತ್ತೆ, ತನ್ನ ಮೈ ಕೊಡುವಿ ನೀರೊಳಗೆ ನರಿಯನ್ನು ಬೀಳಿಸಿ ತನ್ನ ಪಾಡಕ್ಕೆ ತಾನು ಹಿಂದೆ ತಿರುಗೂ ಕೂಡ ನೋಡದೆ ಆ ಕಡೆ ದಡಕ್ಕೆ ಹೊರಟೋಗತ್ತೆ. ಆಗ ಆ ಮೋಸಗಾರನರಿಗೆ ಬುದ್ಧಿ ಬರುತ್ತೆ, ಆದರೆ ಏನು ಪ್ರಯೋಜನ? ಒಂಟೆ ಒಂಟಿಯಾಗಿ ಹೊರಟೋಗಿರತ್ತೆ, ನರಿ ನೀರೊಳಗೆ ಕೈಕಾಲು ಬಡಿತಾ ಇರತ್ತೆ. ಕತೆ ನೀತಿ ಏನು ಗೊತ್ತಾ ಪುಟಾಣಿಗಳೇ? ಯಾವಾಗಲೂ ನಾವು ಬೇರೆಯವರಿಗೆ ಹಾನಿ ಮಾಡಬಾರ್ದು, ಹಾಗೆ ಮಾಡಿದ್ರೆ ನಾವು ಕೂಡ ಒಂದಲ್ಲ ಒಂದು ರೀತಿ ಅಪಾಯಕ್ಕೆ ಸಿಕ್ಕಾಕೊಳ್ತೀವಿ. ನಮ್ಮನ್ನು ಕಾಪಾಡೋದಕ್ಕೆ ಆಗ ಯಾರೂ ಇರೋದಿಲ್ಲ. ಅರ್ಥ ಆಯ್ತಲ್ವಾ ಕತೆ? ಇಷ್ಟ ಆಯ್ತಾ ಚಿನ್ನರಿಗಳೇ? ಸರಿ, ಹಾಗಾದರೆ ಸಮಯ ಆಗೋಯ್ತು, ನಾನು ಮನೆಗೆ ಹೊರಡ್ತೀನಿ. ಮತ್ತೆ ಮುಂದಿನ ಸರ್ತಿ ಹೊಸ ಕತೆ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟಾಟಾ.
1: ಕಥೆ ಕೇಳಿದ್ರಿ ಅಲ್ವಾ ಪುಟಾಣಿಗಳೇ? ಈ ಕಥೆಯನ್ನ ನಿಮಗಾಗಿ ಹೇಳಿದವರು ಬಿಜಿ ಕವಿತಾ. ಮುಂದಿನ ಕಥೆ ಕೇಳು ಪುಟ್ಟ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ವಾ? ಟಾಟಾ, ಬಾಯ್ ಬಾಯ್.
2: ಕೇಳಿ ಗಿಳಿಗಳೇ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:15:50. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭಕ್ಕೆ ವಾದಿರಾಜ್ ಹಾಗೂ ಬಿಕೆ ಸುಮಿತ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆಯನ್ನು ಕೇಳೋಣ. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.
1: ಅಪ್ಪ ಅಮ್ಮ ಜಗಳದಲ್ಲಿ ಹೂಸು ಬಡವಾಯ್ತು,

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.
1: ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿ ಇರುವ ಹೃದಯದವ.
0: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
2: ಮುಂದಿನ ಗೀತೆ ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್. ಚಿತ್ರ ಜನ್ಮರಹಸ್ಯ.

0: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿದ್ದ ಒಂದು ಮುತ್ತಿನ ಕಥೆ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ ಶಿಕ್ಷಕಿ ಎನ್ ಆಶಾದೇವಿ ಅವರೊಂದಿಗೆ ಯೋಗ ಮತ್ತು ಮಕ್ಕಳು ಈ ಕುರಿತು ಮಾತುಕತೆಯನ್ನು ಆಲಿಸುವಿರಿ.
2: ಅಷ್ಟಾಂಗ ಯೋಗ ಅಂದರೆ 8 ಅಂಗಾಂಗಗಳನ್ನು ಅಲ್ಲಿ 8 ಸ್ಟೆಪ್ಸನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ.
1: ತಪ್ಪದೇ ಕೇಳಿ ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
4: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11:00 to 12:00
3: ಆಟದ ಗತ್ತು ಗಮ್ಮತ್ತು,
4: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
3: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
4: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
3: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
4: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
3: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
4: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 10:30.
1: ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ ಶಿಕ್ಷಕಿ ಎನ್ ಆಶಾದೇವಿ ಅವರೊಂದಿಗೆ ಯೋಗ ಮತ್ತು ಮಕ್ಕಳು ಈ ಕುರಿತು ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.
2: ಕೇಳಿದ ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ಮಾರ್ಗದರ್ಶಿ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರೋ ವಿಷಯ ಯೋಗ ಮತ್ತು ಮಕ್ಕಳು ಅಂಥೇಳಿ. ಮಕ್ಕಳಿದ್ದಾಗಲೇ ಕೂಡ ಯೋಗವನ್ನು ಆರಂಭ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ, ಅಂದರೆ ಏಕಾಗ್ರತೆಯ ಆರೋಗ್ಯದ ಹಿತದೃಷ್ಟಿಯಿಂದ ಯೋಗ ಬಹಳಷ್ಟು ಮುಖ್ಯ ಆಗಿದೆ. ಈಗಾಗಲೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು 2014 ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮೂಲ ಬೇರು ಅಂತ ಹೇಳಿದ್ರೆ ನಮ್ಮ ಭಾರತ. ಆ ನಿಟ್ಟಿನಲ್ಲಿ ನಾವು ಯಾವ ಯಾವ ರೀತಿಯ ಯೋಗಾಸನವನ್ನು ನಮ್ಮ ಮಕ್ಕಳು ಮಾಡಬಹುದು, ಯಾಕೆ ಮಾಡಬೇಕು, ಮಾಡಿದರೆ ಪ್ರಯೋಜನ ಏನು ಅನ್ನೋ ವಿಚಾರವನ್ನು ನಮ್ಮ ಜೊತೆ ತಿಳಿಸ್ಕೊಳ್ಳಿಕ್ಕಿದ್ದಾರೆ ಮೈಸೂರಿನ ಪುಷ್ಕರಣಿ ಶಾಲೆಯ ಯೋಗ ಶಿಕ್ಷಕರಾದಂಥ ಆಶಾದೇವಿ ಎನ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
3: ನಮಸ್ಕಾರ ಸರ್.
2: ಮೇಡಮ್, ತಾವು ಯೋಗ ಶಿಕ್ಷಕರಾಗಿ ಎಷ್ಟು ವರ್ಷದಿಂದ ಟೀಚ್ ಮಾಡ್ತಾ ಇದ್ದೀರಿ?
3: ನಾನು ಕಳೆದ 21 ವರ್ಷದಿಂದ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಭಾರತೀಯ ವಿದ್ಯಾಭವನ್ನಲ್ಲಿ 1-2 ವರ್ಷ ಕಾರ್ಯನಿರ್ವಹಿಸಿದ್ದೇನೆ. ಹಾಗೆ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಕಾಲೇಜ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ ಪಾರ್ಟ್ ಟೈಮ್ ಆಗಿ. ಈಗ ಫುಲ್ ಟೈಮ್ ಆಗಿ ನಾನು ಮಾನಸವ ಪುಷ್ಕರ್ಣಿ ವಿದ್ಯಾಶ್ರಮದಲ್ಲಿ ಕಳೆದ 18 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ.
2: 21 ವರ್ಷಗಳ ಅನುಭವ ಈ ಯೋಗ ಶಿಕ್ಷಣದಲ್ಲಿ. ತಮಗೆ ತಾವು ಕಲ್ತಿದ್ದು ಯಾರತ್ರ?
3: ನಾನು ಮೊದಲಿಗೆ ಬಾಲಾಜಿ ರಾವ್ ತೋಂಬ್ರೆ ಅಂತ ಹೇಳಿ ಅಗ್ರಹಾರದಲ್ಲಿದ್ದರು. ನನಗೇನಂತ ಹೇಳಿದ್ರೆ ಸ್ಟ್ರೆಸ್ ಲೆವೆಲ್, ನನಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ನನಗೆ ನನ್ನ ಮೊದಲನೇ ಮಗ ತೀರೋದ, ಆಗ ಒಂದು ಸ್ವಲ್ಪ ಡಿಪ್ರೆಷನ್ ತುಂಬ ಯೋಚನೆ ಆ ಥರ ಶುರು ಆಗಿತ್ತು. ನಾನು ಯೋಗ ಕಲಿತ್ರೆ ಸರಿ ಹೋಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಶಿವರಾತ್ರಿ ಮುಗಿಸ್ಕೊಂಡು ನೋಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ರೇಣುಕಾಚಾರ್ಯ ಟೆಂಪಲ್ನಲ್ಲಿ ಯೋಗಾಭ್ಯಾಸವನ್ನು ಹೇಳ್ಕೊಡ್ತಾ ಇದ್ರು. ಅಲ್ಲಿ ಪ್ರಸ್ತುತವಾಗಿ ಬಾಲಾಜಿರಾವ್ ತೋಂಬ್ರೆ ಅಂತ ಹೇಳಿ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ರು. ಹಾಗೆ ರಮೇಶ್ ಸರ್ ಅಂತ ಹೇಳಿಬಿಟ್ಟು ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರಲ್ಲಿ. ಹಾಗಾಗಿ ನಾನು ಬರೀ ಪ್ರಾಕ್ಟೀಸ್ನರ್ ಆಗಿ ಅಂತ ಹೋಗಿ ನಾನು ಕಲೀಲಿಕ್ಕೆ ಹೋಗಿದ್ದು. ಮಾಡ್ತಾ ಮಾಡ್ತಾ ಹೇಗೆ ನನಗೆ ಪ್ರೇರಣೆ ಆಯ್ತಂತ ಹೇಳಿದ್ರೆ, ಇಲ್ಲ ಬರೀ ನಾನು ಇಷ್ಟೇ ಕಲಿತ್ರೆ ಆಗಲ್ಲ, ನಾನು ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಬೇಕು, ನಾನು ಕಲಿಬೇಕು ಅಂತ ಆಸಕ್ತಿ ಮೂಡ್ತು. ತದನಂತರ ಕಾಂಪಿಟೇಷನ್ಸ್ ಅಂತ ಕಂಡಕ್ಟ್ ಮಾಡ್ತಾ ಇದ್ರು. ಕಾಂಪಿಟೇಷನ್ಸ್ಗಳಿಗೆ ಭಾಗವಹಿಸ್ದೆ. ಮೊದಲಿಗೆ ಸ್ಟೇಟ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ಲು ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಂತರ ನ್ಯಾಷನಲ್ ಲೆವೆಲ್ ಕಂಪ್ಲೀಟ್ ಮಾಡಿಕೊಂಡೆ. ನ್ಯಾಷನಲ್ ಲೆವೆಲಲ್ಲಿ ಯಾವಾಗ ಗೋಲ್ಡ್ ಮೆಡಲ್ ಎಲ್ಲ ಆದಮೇಲೆ ಎಲ್ಲರ ಕಡೆಯಿಂದನೂ ಪ್ರೋತ್ಸಾಹ ಸಿಗ್ತಾ ಹೋಯಿತು. ತದನಂತರ ನಾನು ಯೋಗದಲ್ಲಿ ಏನಾದರೂ ಒಂದು ಪ್ರಾಕ್ಟಿಕಲ್ ಮಾತ್ರ ಇದು ಮಾಡ್ತೀನಿ, ಥಿಯರಿ ಬಗ್ಗೆನೂ ನಾನು ನಾಲೆಜ್ ತಿಳ್ಕೊಳ್ಬೇಕು ಅಂತ ಹೇಳಿ ಹೆಚ್ಚಿನ ನಿಟ್ಟಿನಲ್ಲಿ ತಿಳ್ಕೊಬೇಕು ಅಂತ ಫಸ್ಟು ಚೆನ್ನೈನಲ್ಲಿ ಇಂಡಿಯನ್ ಸ್ಕೂಲ್ ಆಫ್ ಯೋಗ ಅಂತ ಹೇಳಿಬಿಟ್ಟು ಡಾಕ್ಟರ್ ಅಶೋಕ್ ಅವರು ನಡೆಸ್ತಾ ಇದ್ರು. ಅಲ್ಲಿ ಡಿಪ್ಲೊಮಾ ಇನ್ ಯೋಗಿಕ್ ಥೆರಪಿ ಅಂತ ಹೇಳಿ ಅವರು ಒಂದು ಕೋರ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ರು, ಅಲ್ಲಿ ಮುಗಿಸ್ದೆ. ಅದ ನಂತರ ಡಾಕ್ಟರ್ ಗಣೇಶ್ ಕುಮಾರ್ ಅವರು ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ರು. ಅಲ್ಲಿ TTC ಕೋರ್ಸನ್ನು ಮುಗಿಸ್ಕೊಂಡೆ, ಡಿಪ್ಲೊಮಾ ಇನ್ ಯೋಗ ಅಲ್ಲಿನೂ ಮುಗಿಸ್ಕೊಂಡು ಅದಾದಮೇಲೆ ಎಸ್ ವ್ಯಾಸದಲ್ಲಿ ನಾನು ಡಿಪ್ಲೊಮಾ YTTCನ ಮುಗಿಸ್ಕೊಂಡೆ. ಹಾಗೆ ಈಗಲೂ ಕೂಡ ನಾನು ಕಲಿತಾನೆ ಹೋಗ್ತಾ ಇದ್ದೀನಿ. ಯೋಗ ಅನ್ನೋದು ಯಾವತ್ತೂ ಕೊನೆಗೊಳ್ಳೋದಿಲ್ಲ, ಕಲಿಯೋದಕ್ಕೆ ತುಂಬ ತುಂಬ ಇದೆ, ತುಂಬ ಇದೆ. ಅಷ್ಟು ಸುಲಭವಾಗಿ ಡೆಪ್ತ್ಗೆ ಹೋಗೋದಕ್ಕಾಗಲ್ಲ. ಯೋಗ ಅಂತ ಹೇಳಿದ್ರೆ ಬರೀ ಆಸನ ಒಂದೇ ಅಲ್ಲ. ನಮಗೆ ಯೋಗ ಅಂತ ಇಂಟ್ರಡ್ಯೂಸ್ ಮಾಡಿದ್ದು ಅಂತ ಹೇಳಿದ್ರೆ ಮೊದಲಿಗೆ ಆದಿಯೋಗಿ ಶಿವ, ತದನಂತರ ಪತಂಜಲಿ ಮಹರ್ಷಿಗಳು ಅದನ್ನು ಮುಂದೆ ತಗೊಂಡು ಬರ್ತಾರೆ. ಅವರು ಅಷ್ಟಾಂಗ ಯೋಗ ಅಂತ ಹೇಳಿ ಪ್ರಚಲಿತಕ್ಕೆ ತರ್ತಾರೆ. ಅಷ್ಟಾಂಗ ಯೋಗ ಅಂದರೆ 8 ಅಂಗಾಂಗಗಳನ್ನು ಅಲ್ಲಿ 8 ಸ್ಟೆಪ್ಸನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ. ಮೊದಲಿಗೆ ಮಕ್ಕಳು ಅಥವಾ ನಾವಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಪ್ರತಿಯೊಬ್ಬರು ಯಮ ನಿಯಮವನ್ನು ಪಾಲಿಸಬೇಕು ಅಂತ ಹೇಳ್ತೀವಿ. ಯಮ ಅಂತ ಹೇಳಿದ್ರೆ ಸಾಮಾಜಿಕವಾಗಿ ನಮ್ಮಿಂದ ಏನನ್ನು ಕೊಡುಗೆಯನ್ನು ಕೊಡ್ಬೋದು, ಸಮಾಜ ದೃಷ್ಟಿಯಲ್ಲಿ ನಾವು ಯಾವ ರೀತಿ ವರ್ತನೆ ಮಾಡ್ಬೋದು ಅದು ಯಮ ತಿಳಿಸ್ಕೊಡುತ್ತೆ. ನಿಯಮ ಅಂತ ಹೇಳಿದ್ರೆ ನಮ್ಮ ಪರವಾಗಿ ನಾವು ಸೆಲ್ಫ್ ಆಗಿ ಏನೆಲ್ಲ ನಾವು ಪಾಲಿಸಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಅದರಲ್ಲಿ ಐದೈದು ಪ್ರಿನ್ಸಿಪಲ್ಸ್ ಬರುತ್ತೆ. ಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸತ್ಯ, ಅಹಿಂಸ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಅಂತ ಹೇಳುತ್ತೆ. ಇದನ್ನು ಮಕ್ಕಳಿಗೆ ನಾವು ಏನು ಹೇಳ್ತೇವೆ, ಮೊದಲು ಇದನ್ನು ಪಾಲಿಸಿ, ಯಮ ನಿಯಮವನ್ನು ಪಾಲಿಸಿ, ತದನಂತರ ಆಸನವನ್ನು ಅಭ್ಯಾಸವನ್ನು ಮಾಡಿ ಅಂತ. ಆಸನ ಬರೀ ಒಂದು ಸ್ಟೆಪ್ ಅಷ್ಟೇ, ಅದನ್ನು ಪ್ರದರ್ಶನದಲ್ಲಿ ಮಾಡಿ ತೋರಿಸ್ಬೋದು, ಆದರೆ ಯಮ ನಿಯಮವನ್ನು ನಾವು ಅಳವಡಿಸ್ಕೊಂಡು ತೋರಿಸ್ಬೇಕಾಗಿ ಬರುತ್ತೆ ಮಕ್ಕಳಿಗೆ. ಇದು ಬಹು ಮುಖ್ಯವಾಗಿ ನಾವು ಪಾಲಿಸಬೇಕಾಗಿರುತ್ತೆ ಯಮ ನಿಯಮ.
2: ಈಗ ನೀವು ಆರಂಭದ ವಿಚಾರಗಳನ್ನ ಹೇಳ್ತಾ ಇದ್ದೀರಿ, ಯೋಗಾಸನ ಆರಂಭ ಆಗಿದ್ದು ಮತ್ತೆ ಯಾವ್ಯಾವ ಆಸನಗಳು ಅಂತ ಹೇಳಿ. ಈಗ ನಮ್ಮ ಮಕ್ಕಳಿಗೆ ಅಂದ್ರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡೋದಾದ್ರೆ, ಈಗ ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಯೋಗ ಮಾಡಬಹುದಾ? ಕೆಲವೊಂದು ಆಸನಗಳು ಬಹಳ ಕಷ್ಟವಾದ
3: ಕ್ಲಿಷ್ಟಕರ ಆಸನವನ್ನ ಅಭ್ಯಾಸ ಮಾಡ್ಲಿಕ್ಕೆ 8 ವರ್ಷದಿಂದ 80 ವರ್ಷ ಮೇಲ್ಪಟ್ಟವರು ಕೂಡ ಮಾಡಬಹುದು.
2: ಮಿನಿಮಮ್
3: 8 ವರ್ಷ ಆಗಿದ್ರೆ ಅವರು ಸ್ನಾಯುಗಳು ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ ಮತ್ತೆ ಬೋನ್ಸ್ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕಿಂತ ಸಣ್ಣ ವಯಸ್ಸು ಅಂತ ಹೇಳಿದ್ರೆ ಅವರ ಫ್ಲೆಕ್ಸಿಬಿಲಿಟಿ ನೋಡಿಕೊಂಡು, ಅವರ ಸ್ಟ್ಯಾಮಿನಾ ನೋಡಿಕೊಂಡು ಅವರಿಗೆ ನಾವು ಮಾಡಿಸ್ತಾ ಹೋಗ್ತೀವಿ.
2: ಈಗ ಅದೇ ನಿಮ್ಗೆ ಹೇಳಿದ್ರೆ 8ನೇ ವಯಸ್ಸು ಅಂತ ಹೇಳಿ, ಯಾವ ಆಸನಗಳನ್ನು ಮೊದಲು ಕಲಿಬೇಕು? ಯಾಕೆ ಅಂತ ಹೇಳಿದ್ರೆ ನೀವೇ ಕೂಡ ಈಗ ಯೋಗ ಶಿಕ್ಷಕರಾಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ರಿ, ಮೊದಲೆಲ್ಲ ಯೋಗ ಶಿಕ್ಷಕರು ಅಂತ ಎಲ್ಲ ಶಾಲೆಗಳಲ್ಲೂ ಇರ್ತಾ ಇರಲಿಲ್ಲ. ಈಗ ಎಲ್ಲ ಶಾಲೆಗಳಲ್ಲೂ ಕೂಡ ಕಂಪಲ್ಸರಿ, ಒಂದು 10-15 ವರ್ಷಗಳಿಂದ ಯೋಗ ಶಿಕ್ಷಕರು ಕೂಡ ಎಲ್ಲ ಶಾಲೆಗಳಿಗೂ ಬೇಕು. ಯಾಕೆಂದ್ರೆ ಯೋಗದ ಮಹತ್ವವನ್ನ ಅರ್ಥಕೊಂಡಿದ್ದಾರೆ, ಯೋಗ ಬೇಕಾಗತ್ತೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಯಾವ ಒಂದು ಆಸನಗಳಿಂದ ಆರಂಭ ಮಾಡಬೇಕು?
3: ಮೊದಲಿಗೆ ನಾವು ಧ್ಯಾನದಿಂದ, ಅಂದ್ರೆ ಮನಸ್ಸು, ದೇಹ, ಉಸಿರಾಟವನ್ನ ಒಂದುಗೂಡಿಸಿ ಅವರು ಅಬ್ಸರ್ವ್ ಮಾಡ್ಲಿಕ್ಕೆ ಹೇಳ್ತೀವಿ ಮೊದಲಿಗೆ. ಅಂದ್ರೆ ಪದ್ಮಾಸನದಲ್ಲಿ ಕೂರಿಸಿ ಅಥವಾ ವಜ್ರಾಸನದಲ್ಲಿ ಕೂರಿಸಿ ಅವರನ್ನ ಅವರು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೇಳ್ತೇವೆ. ಅವರನ್ನ ಕಾನ್ಸಂಟ್ರೇಟ್ ಮಾಡಿದ ನಂತರ ಶಿಥಿಲೀಕರಣ ವ್ಯಾಯಾಮವನ್ನು ಮಾಡಿಸ್ತೇವೆ, ಎಡ್ ಟು ಟೋ ಮೂಮೆಂಟ್ಸ್ ಅನ್ನ ಮಾಡಿಸ್ತಾ ಹೋಗ್ತೀವಿ. ಆ ಎಡ್ ಟು ಟೋ ಮೂಮೆಂಟ್ಸ್ ಆದ ನಂತರ ಬೇಸಿಕ್ ಆಸನ, ತಾಡಾಸನ, ವೃಕ್ಷಾಸನ, ಅರ್ಧಕಟಿ ಚಕ್ರಾಸನ, ಅರ್ಧ ಚಕ್ರಾಸನ, ಉತ್ತಾನಾಸನ, ಇವೆಲ್ಲ ಕುಳಿತು ಮಾಡುವಂತಹ ಆಸನ, ಬೆನ್ನು ಮೇಲೆ ಮಲಗಿ ಮಾಡುವಂಥ ಆಸನ, ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳನ್ನು ಮಾಡಿಸ್ತಾ ಹೋಗ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಎಲ್ಲವನ್ನು ಒಂದುಗೂಡಿದೆ, ಪ್ರತಿಯೊಂದು ಎಲ್ಲ ಅಂಗಾಂಗಗಳಿಗೂ ಚಾಲನೆಯನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಸೂರ್ಯ ನಮಸ್ಕಾರ ಹಾಗೂ ಆಸನಗಳನ್ನು, ಕೆಲವೊಂದು ಬೇಸಿಕ್ ಆಸನ, ತಾಡಾಸನ, ತಾಡಾಸನ ಅಂತ ಹೇಳಿದ್ರೆ ಈ ಮೌಂಟೇನ್ ಪೋಸ್ ಅಂತ ಹೇಳ್ತೇವೆ, ಬೆಟ್ಟದ ರೀತಿಯಲ್ಲಿ ಸ್ಥಿರವಾಗಿ ನಿಲ್ಲುವುದು ಅಂತ ಹೇಳ್ತೇವೆ. ಆ ಒಂದು ಆಸನ ಮಾಡೋದ್ರಿಂದ ಮಕ್ಕಳಿಗೆ ಎಷ್ಟು ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೆಕೆಂಡ್ ಆಫ್ ದಿ ಹಾರ್ಟ್ ಅಂತ ಹೇಳಿದ್ರೆ ನಮ್ಮ ಕಾಫ್ ಮಸಲ್ಸ್. ಆ ಕಾಫ್ ಮಸಲ್ಸ್ ಮೇಲೆ ಯಾವಾಗ ಕಾಲ್ ಬೆರಳು ಮೇಲೆ ನಿಂತು ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ, ಸೆಕೆಂಡ್ ಆಫ್ ದಿ ಹಾರ್ಟ್ ವರ್ಕ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗ್ತಾವೆ. ನೋಡ್ಲಿಕ್ಕೆ ಅದು ತುಂಬ ಸರಳವಾದ ಆಸನ, ಆದರೆ ಅಷ್ಟೇ ಬೆನಿಫಿಟ್ ಇದೆ. ವೃಕ್ಷಾಸನ ಆಗಿರ್ಬೋದು, ವೃಕ್ಷಾಸನನು ಕೂಡ ಅದು ಸರಳವಾದ ಆಸನ, ಅವರಿಗೆ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸಂಪೂರ್ಣವಾಗಿ ಅವರಿಗೆ ಮೆಮೊರಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಒಂದು ಆಸನ ಮಾಡೋದ್ರಿಂದ.
2: ಈಗ ಆಸನದ ಬಗ್ಗೆ ಹೇಳ್ತಾ ಇದ್ರೆ, ಯಾವ ವಯಸ್ಸಿನಿಂದ ಆಸನ ಶುರು ಮಾಡಬೇಕು, ಯಾವ್ಯಾವ ಆಸನಗಳನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ, ಯಾಕಾಗಿ ಬೇಕು ಯೋಗ ಮಕ್ಕಳಿಗೆ? ತಾಳ್ಮೆ ಅನ್ನೋದು ತುಂಬ ಕಡಿಮೆ ಅಲ್ವಾ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅವ್ರಿಗೆ ಸಿಗಬೇಕು ಎಲ್ಲನೂ ಕೂಡ, ಹಣದಿಂದ ಹಿಡಿದು ಎಲ್ಲನೂ ಕೂಡ. ಆ ರೀತಿ ಜೀವನ ಆಗ್ಬಿಟ್ಟಿದೆ ಈಗ ಅಲ್ವಾ. ಆ ನಿಟ್ಟಿನಲ್ಲಿ ಯೋಗ ಅನ್ನುವಂಥದ್ದು ಯಾಕೆ ಬೇಕು ಮಕ್ಕಳಿಗೆ?
3: ಈಗ ಈಗ ತಾನೇ ನೀವು ಹೇಳಿದ್ರಿ ಎಲ್ಲ ಅವ್ರಿಗೆ ತಾತ್ಕಾಲಿಕವಾಗಿ ರಿಸಲ್ಟ್ ಬೇಕಂತ. ಈ ತಾತ್ಕಾಲಿಕ ಅಂತ ಹೇಳಿದ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಸಿಗುತ್ತೆ ಹೋಗುತ್ತೆ, ಆದರೆ ಯೋಗದಲ್ಲಿ ಹಾಗಲ್ಲ. ಯೋಗ ಮಾಡೋದ್ರಿಂದ ಅವರಿಗೆ ಎಷ್ಟು ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಮನಸ್ಸು, ದೇಹ, ಉಸಿರಾಟವನ್ನು ಒಂದುಗೂಡಿಸಿ ಅವರು ಆಸನಗಳನ್ನು ಮಾಡ್ತಾ ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಎಷ್ಟು ಸ್ಟ್ರೆಸ್ ಲೆವೆಲ್ ಇರುತ್ತೆ ಅಂತ ಹೇಳಿದ್ರೆ, ಒಂದು ಕಡೆ ಅವರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇದು ನೋಡ್ತಾ ಇರ್ತಾರೆ, ತಕ್ಷಣ ಅದೇನೋ ಮಾಡಬೇಕು, ಇದೇನೋ ಮಾಡಬೇಕು ಅಂತ ಗೊಂದಲಗಳು ಜಾಸ್ತಿ ಇರುತ್ತೆ. ಆ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ಯೋಗ ಮಾಡಬೇಕು. ಆಸನ ಒಂದೇ ಅಲ್ಲ, ಯೋಗ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಆಸನ ಒಂದು ನಿಟ್ಟಿನಲ್ಲಿ ಆದರೆ ನಂತರ ಪ್ರಾಣಾಯಾಮ, ಧ್ಯಾನ ಅವರಿಗೆ ಇನ್ನು ಹೆಚ್ಚಿನದಾಗಿ ಮನಸ್ಸನ್ನು ಪ್ರಶಾಂತಗೊಳಿಸ್ತಾ ಹೋಗುತ್ತೆ. ಧ್ಯಾನ ಮಾಡೋದ್ರಿಂದ, ಬ್ರೀತಿಂಗ್ ಟೆಕ್ನಿಕ್ಸ್, ಪ್ರಾಣಾಯಾಮ ಮಾಡೋದ್ರಿಂದ ಅವರಿಗೆ
2: ಉಸಿರಾಟಕ್ಕೆ
3: ಸಂಬಂಧಪಟ್ಟು ಉಸಿರಾಟಕ್ಕೆ ನಾವು ಬೇರೆ ಒಂದು ಎಕ್ಸಸೈಸ್ ಮಾಡಬೇಕಾದ್ರೆ ಬರೀ ಅವ್ರು ಏನ್ ಮಾಡ್ತಾರೆ, ಕೈ ಕಾಲು ಆಡಿಸೋದು, ಬರೀ ಆಡೋದ ಕಡೆ ಗಮನ ಕೊಡ್ತಾ ಹೋಗ್ತಾರೆ. ಆದ್ರೆ ಯೋಗ ಮಾಡ್ಬೇಕಾದ್ರೆ ಆಗಲ್ಲ, ತಮ್ಮನ್ನ ತಾವು ಗಮನಿಸ್ತಾ ಹೋಗ್ತಾರೆ. ಮನಸ್ಸು ದೇಹ ಉಸಿರಾಟವನ್ನ ಒಂದುಗೂಡಿಸುತ್ತಾ ಅವರನ್ನ ಅವರು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಏನು ಅವಯವಗಳು ನಡೀತಾ ಇದ್ದಾರೆ ನಮ್ಮ ದೇಹದಲ್ಲಿ, ಯಾವ ಅಂಗಾಂಗಗಳಿಗೆ ಒತ್ತಡ ಬೀಳ್ತಾ ಇದೆ, ಯಾವ ಅಂಗಾಂಗಗಳಿಗೆ ಅದು ಹೆಲ್ಪ್ ಆಗ್ತಾ ಇದೆ, ಅದನ್ನ ಗಮನಿಸ್ತಾ ಹೋಗ್ತಾರೆ. ಬರೀ ಆಸನ ಮಾಡಿ ಬರೋದಲ್ಲ, ಅಲ್ಲಿ ಸ್ಟೇ ಆಗಬೇಕು. ಆ ಒಂದು ಪಾಶ್ಚರ್ನಲ್ಲಿ ಸ್ಟೇ ಆಗಿ ಒಂದು 10-30 ಸೆಕೆಂಡ್ ಕಾಲ ಅಲ್ಲಿ ಇದ್ದಾಗ ಅದು ಪ್ರಯೋಜನ ಆಗ್ತಾ ಹೋಗುತ್ತೆ. ನೀವು ಹೇಳಿದ್ರಿ ಯೋಗ ಯಾಕೆ ಬೇಕು ಅಂತ, ಎಷ್ಟು ಗೊಂದಲತೆ ಮಕ್ಕಳಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಏನೋ ಒಂಚೂರು ಯಾರೋ ಒಬ್ರು ಮನೆಯಲ್ಲಿ ಅಪ್ಪ ಅಮ್ಮ ಬೈದ್ರೆ ಸಾಕು, ಬೇಜಾರು ಮಾಡ್ಕೊಳ್ಳಲೇವಲ್ಲಿದ್ದಾರೆ. ಆದರೆ ಯೋಗದಲ್ಲಿ ನಾವು ಯಮ ನಿಯಮಗಳನ್ನು ಪಾಲಿಸೋದಕ್ಕೆ ಫಸ್ಟ್ ಆ ಪ್ರಿನ್ಸಿಪಲ್ಸ್ನ ಹೇಳ್ತಾ ಹೋಗ್ತೀವಿ. ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಿ ಅಂತ ಹೇಳ್ತೀವಿ. ಮೊದಲಿಗೆ ನಾವು ಯಾವ ಒಂದು ಬೀಜ ಹಾಕ್ತೀವಿ ಆ ಬೀಜವನ್ನು ನಾವು ಸರಿಯಾಗಿ ಬೆಳೆಸ್ತಾ ಹೋದರೆ ನೀರಾಕಿ ಗೊಬ್ಬರ ಹಾಕಿ ಅದು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಅದನ್ನು ಇಗ್ನೋರ್ ಮಾಡಿ ಅದನ್ನು ಸರಿಯಾಗಿ ಪೋಷಕಾಂಶ ಕೊಡದೆ ನಾವು ಇದು ಮಾಡಿದ್ರೆ ಅದು ಸರಿ ಬೆಳೆಯಲ್ಲ. ಮೊಳಕೆಯಲ್ಲೇ ನಾವು ಅದಕ್ಕೆ ಸರಿಯಾಗಿ ಪೋಷಣೆಯನ್ನು ಕೊಡ್ತಾ ಹೋದರೆ ಜೀವನ ಶೈಲಿಗೆ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟು ಇಲ್ಲಿ ಹೇಳ್ಕೊಡುವಂಥದ್ದು ಅವರ ಜೀವನ ಶೈಲಿಯನ್ನು ಹೇಳ್ಕೊಡ್ತೀವಿ. ಯೋಗದಲ್ಲಿ ಯಾವ ರೀತಿ ಶಿಸ್ತುಬದ್ಧವಾಗಿ ನಡ್ಕೊಳ್ಬೇಕು, ಏನು ಮಾಡಬೇಕು, ನಿಜವನ್ನು ಹೇಳಿ, ಅತಿಹಾಸೆ ಪಡಬೇಡಿ, ಹೊಟ್ಟೆ ಕಿಚ್ಚನ್ನು ಪಡಬೇಡಿ, ತಮ್ಮ ಇಂದ್ರಿಯಗಳನ್ನು ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ನಂತರ ಸ್ವಚ್ಛವಾಗಿರಿ, ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣೀತಾನ ಅಂತ ಹೇಳಿದ್ವಿ. ಅದರಲ್ಲಿ ಏನಂತ ಹೇಳಿದ್ರೆ ಸ್ವಚ್ಛವಾಗಿರಿ, ಮನಸ್ಸು ದೇಹ ನಿಮ್ಮ ಆಲೋಚನೆಯು ಕೂಡ ಸ್ವಚ್ಛವಾಗಿರಬೇಕು ಅನ್ನೋದು ಯೋಗದಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಹಾಗೆಯೇ ಸಂತೋಷ, ನೀವು ಸಂತೋಷವಾಗಿರಿ, ಬೇರೆಯವ್ರಿಗೂ ಸಂತೋಷವಾಗಿರ್ಲಿಕ್ಕೆ ಬಿಡಿ ಅಂತ ನಾವು ನಮ್ಮ ಯೋಗದಲ್ಲಿ ಹೇಳ್ಕೊಡ್ತೀವಿ. ಫಸ್ಟು ಈ ಎರಡು ಯಮ ನಿಯಮವನ್ನು ಪಾಲಿಸೋದೇ ಇದು. ಇದನ್ನ ಕಲಿಸಿ ನಂತರ ಆಸನಕ್ಕೆ ಹೋಗ್ತೀವಿ. ಅದಕ್ಕೆ ಯೋಗ ಬೇಕು ಮಕ್ಕಳಿಗೆ. ಇದ್ರ ಬರೀ ಆಸನ ಮಾಡೋದಷ್ಟೇ ಹೇಳೋಲ್ಲ, ಅವ್ರು ತಗೊಳ್ಳುವಂತ ಆಹಾರ ಕ್ರಮಗಳ ಬಗ್ಗೆನೂ ನಾವು ಹೇಳ್ತಾ ಹೋಗ್ತೀವಿ. ಮಕ್ಕಳ ಕೇಳುವಂಥದ್ದು, ನಿಮ್ಗೆ ನಾಲಿಗೆ ದೊಡ್ಡದ್ದ, ದೇಹ ದೊಡ್ಡದ್ದ ಅಂತ. ದೇಹಕ್ಕೆ ಈಗ ಒಂದು ಮೊಬೈಲ್ ತಗೊಳ್ತೀವಿ, ಮೊಬೈಲ್ ತಗೊಂಡು ಅದಕ್ಕೆ ಚಾರ್ಜ್ ಮಾಡ್ಲಿಲ್ಲ ಅಂದ್ರೆ ವರ್ಕ್ ಆಗಲ್ಲ. ಆ ವೆಹಿಕಲ್ ತಗೊಳ್ತೀವಿ, ನೀವು ಪೆಟ್ರೋಲ್ ವೆಹಿಕಲ್ ತಗೊಂಬಿಟ್ಟು ಡೀಸೆಲ್ ಹಾಕೊಂಡು ಓಡಿಸಿ ಅಂತ ಹೇಳಿದ್ರೆ ಓಡುತ್ತಾ ಓಡಲ್ಲ. ಹಾಗೆ ನಮ್ಮ ದೇಹಕ್ಕೆ ನಮ್ಗೆ ಏನ್ ಬೇಕೋ ಅದನ್ನ ತಗೊಂಡ್ರೆ ಮಾತ್ರ ನಾವು ಆರೋಗ್ಯಭರಿತವಾಗಿರ್ತೇವೆ. ಅದು ಯೋಗದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಏನೆಲ್ಲ ಬೇಕು ನಮ್ಗೆ ಆಂತರಿಕವಾಗಿ ಅದನ್ನ ತಗೊಳ್ಳಿ, ವೈಟಮಿನ್ಸ್ ಏನ್ ಬೇಕು ಅದನ್ನೆಲ್ಲ ತಗೊಳ್ತಬೇಕು. ಅದ್ರ ಜೊತೆಗೆ ಪ್ರಾಣಾಯಾಮ ನಿಮ್ಗೆ ಮಾನಸಿಕವಾಗಿ ಆಂತರಿಕವಾಗಿ ಬಲಗೊಳಿಸ್ತಾ ಹೋದ್ರೆ ಆಹಾರ ಕ್ರಮದಲ್ಲಿ ಏನ್ ತಗೊಳ್ಬೇಕು ಅದನ್ನ ತಗೊಳ್ತಾ ಹೋಗ್ಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೆ ಮಕ್ಕಳಿಗೆ, ಎಲ್ಲದಕ್ಕೂ ರೀಪ್ಲೇಸ್ಮೆಂಟ್ ಇದೆ. ನೀವು ಒಂದು ಬಟ್ಟೆ ತಗೊಳ್ತೀರಿ, ಹಳೇದಾದ್ಮೇಲೆ ಎಕ್ಸ್ಚೇಂಜ್ ಆಫರ್ಗೆ ತಗೊಂಡು ಕೊಟ್ರೆ ತಗೊಳ್ತಾರೆ. ಈಗ ಮೊಬೈಲ್ ತಗೊಂಡ್ರೆ ಎಕ್ಸ್ಚೇಂಜ್ ಆಫರ್, ಯಾವುದೇ ವಸ್ತುಗಳಾದ್ರೆ ಎಕ್ಸ್ಚೇಂಜ್ ಆಫರ್ ಇದೆ. ಅದು ವ್ಯಾಲಿಡಿಟಿ ಮುಗಿದ್ಮೇಲೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ಮೂಲೆಗೆ ಎಸ್ದುಬಿಟ್ಟು ಬೇರೆ ಹೊಸದು ತಗೊಳ್ತೀರಿ. ಆದ್ರೆ ನಮ್ಮ ದೇಹಕ್ಕೆ ಎಕ್ಸ್ಚೇಂಜ್ ಆಫರ್ ಇಲ್ಲ. ಹಾಗಾಗಿ ನಮ್ಮನ್ನ ನಾವಷ್ಟೇ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ, ನಮ್ಮನ್ನ ನಾವಷ್ಟೇ ತಿದ್ಕೊಳ್ಲಿಕ್ಕೆ ಸಾಧ್ಯ. ಅದನ್ನ ನಮ್ಮ ಯೋಗದಲ್ಲಿ ಹೇಳ್ಕೊಡ್ತೀವಿ. ನಿಮ್ಮನ್ನ ನೀವು ಗಮನಿಸಿ ಏನೆಲ್ಲ ನಮ್ಮ ದೇಹಕ್ಕೆ ಬೇಕು ಅದನ್ನ ನೀವು ಇದು ಮಾಡ್ಕೊಳ್ಳಿ. ಬೇರೆಯವ್ರು ನೋಡಿ ನಾವು ಕಲೀಲಿಕ್ಕೆ ಆಗಲ್ಲ, ಬೇರೆಯವ್ರು ನೋಡಿ ಇನ್ಸ್ಪೈರ್ ಆಗಿ ಓ ಅವ್ರ ಥರ ಇರ್ಬೋದು ಅಂತ ಹೇಳ್ಬೋದು. ಆದರೆ ಯಾವುದೇ ಒಬ್ಬ

0: ಒಳ್ಳೆ ಪರ್ಸನ್ ಸದೃಢವಾಗಿರಬೇಕು ಅಂತ ಹೇಳಿದ್ರೆ ಆ ಮಗು ತನ್ನನ್ನು ತಾನು ಗಮನಿಸ್ತಾ ಮಾಡೋದಿದೆಯಲ್ಲ ಅದು ಯೋಗ. ಬೇರೆ ಒಂದು ಆಕ್ಟಿವಿಟೀಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಟಿವ್ ಆಗಿ ಬೇರೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಎಲ್ಲ ಮಾಡ್ತಾರೆ, ಇದ್ರಲ್ಲಿ ಯೋಗದಲ್ಲಿ ಹಂಗಲ್ಲ, ತನ್ನನ್ನು ತಾನು ಗಮನಿಸಿ ಮಾಡ್ತಾ ಹೋಗ್ತಾನೆ. ಅದು
1: ಈಗ ನನ್ನ ಕಣ್ಮುಂದೆ ನೀವು ಎರಡು ಬೌಲ್ನ ಇಟ್ಕೊಂಡಿದ್ದೀರಿ.
0: ಹೌದು,
1: ಹೌದಾ? ಯೋಗ ಬರೀ ಆಸನ ಮಾತ್ರ ಅಲ್ಲ,
0: ಅಲ್ಲ
1: ಅಲ್ವಾ, ಅದ್ರ ಜೊತೆಗೆ ಬಹಳಷ್ಟು ಬೇರೆ ಬೇರೆ.
0: ಆಗ್ಲೇ ಹೇಳಿದೆ ಧ್ಯಾನ ಹಾಗೆ ಪ್ರಾಣಾಯಾಮ ಅಂತ. ಧ್ಯಾನದಲ್ಲಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಲಿಕ್ಕೆ, ಅವ್ರ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗೋದಕ್ಕೆ ಈ ಒಂದು ಸೌಂಡ್ ಕೇಳ್ತಾ ಇದ್ರೆ ಸಾಕು. ಅವ್ರು ಎಷ್ಟು ಉಲ್ಲಾಸಭರಿತವಾಗಿರ್ತಾರೆ ಅಂತ ಹೇಳಿದ್ರೆ ಮತ್ತಷ್ಟು ಆ ಶಬ್ದವನ್ನು ಕೇಳಬೇಕು ಅಂತ ಕಾತರವಾಗಿರ್ತಾರೆ. ನೀವು ಅದನ್ನು ಕೇಳಿ ನೋಡಿ ಎಷ್ಟು ಅದು ರಿಲ್ಯಾಕ್ಸ್ಡ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಆ ಸೌಂಡ್ ಕೇಳ್ತಾ ಇದ್ರೆ ಮನಸ್ಸು ಉಲ್ಲಾಸಭರಿತವಾಗಿರುತ್ತೆ. ಓಂಕಾರವನ್ನು ನಂತರ ಇನ್ನೊಂದು ಬೌಲ್ನಲ್ಲಿ ಪ್ಲೇ ಮಾಡ್ತೇನೆ, ಇದನ್ನು ಕೇಳಿಸ್ಕೊಳ್ಳಿ.

0: ಬೌಲ್ ಅಂತ ಹೇಳ್ತೀವಿ, ಸಿಂಗಿಂಗ್ ಬೌಲ್, ಈಟಿಂಗ್ ಬೌಲ್ ಅಂತ ಹೇಳ್ತೀವಿ. ಎಷ್ಟೇ ಒತ್ತಡ ಇದ್ರು ಅಷ್ಟೇ ಬೇಗ ಆ ಒತ್ತಡವನ್ನ ಕಮ್ಮಿ ಮಾಡಿ ಮನಸ್ಸು ಉಲ್ಲಾಸ ಭರಿತವಾಗ್ತದೆ.
1: ಇದು ಯೋಗವನ್ನ ಆರಂಭ ಮಾಡ್ಲಿಕ್ಕಿಂತ ಮುಂಚೆ ಅವ್ರಿಗೆ ಕೇಳಿಸುವಂತದ್ದು ಹೇಗೆ?
0: ಹೌದು, ಮೊದಲಿಗೆ ಇದನ್ನ ಸೌಂಡ್ ಕೊಟ್ಟು ಅವ್ರಿಗೆ ಮನಸ್ಸನ್ನ
1: ಪ್ರಶಾಂತಗೊಳಿಸಿ,
0: ಮನಸ್ಸನ್ನ ಪ್ರಶಾಂತಗೊಳಿಸಿ ನಂತರ ನಾವು ಯೋಗ ಅಭ್ಯಾಸವನ್ನ ಶುರು ಮಾಡ್ತೀವಿ. ಹಾಗೆ ಓಂಕಾರವು ಕೂಡ ಅಷ್ಟೇ ಮುಖ್ಯ. ಓಂಕಾರ ಯೂನಿವರ್ಸಲ್ ಸೌಂಡ್ ಗೊತ್ತಿದೆಯಲ್ವಾ? ಆ ಓಂಕಾರವನ್ನ ಹೇಳಲಿಕ್ಕಾಗ್ಲಿಲ್ಲ ಅಂದ್ರು ಕೇಳಿಸ್ಕೊಳ್ಳಿಕ್ಕೆ ಮಕ್ಕಳಿಗೆ ಈ ಸೌಂಡ್ ಕೇಳ್ತಾ ಇದ್ರೆ ಎಷ್ಟು ಮನಸ್ಸು ಉಲ್ಲಾಸಭರಿತವಾಗಿರುತ್ತೆ ಅಂದ್ರೆ

0: ಹಾಗಾಗಿ ನೀವು ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಏನೋ ಒಂಥರ
1: ಪಾಸಿಟಿವ್
0: ಎನರ್ಜಿ, ಪಾಸಿಟಿವ್ ವೈಬ್ ಸಿಗೋದಿದೆ ಒಂದು ಕಾರಣದಿಂದ. ಅಲ್ಲಿ ಗಂಟೆಯ ನಾದ ಏನಿರುತ್ತೆ, ಆ ವೈಬ್ರೇಷನ್ ಕ್ರಿಯೇಟ್ ಆಗಿ ಅಲ್ಲಿ ಹೋದಾಗ ನಿಮಗೆ ಇಷ್ಟು ಪ್ರಶಾಂತಗೊಳುತ್ತಲ್ಲ, ಚೈತನ್ಯ ಬರುತ್ತಾ ಹೋಗ್ತಾ ಹೋಗುತ್ತೆ. ಇದನ್ನು ಸೌಂಡ್ ಹೀಲಿಂಗ್ ಬೌಲ್ ಅಂತ ಹೇಳ್ತೇವೆ.
1: ಯೋಗದ ಆರಂಭಕ್ಕೂ ಮುಂಚೆ ಈ ರೀತಿಯಾದಂತಹ ಒಂದು ಶಬ್ದವನ್ನು ಕ್ರಿಯೇಟ್ ಮಾಡಿ ಅವರ ಮನಸ್ಸನ್ನು ಶಾಂತಗೊಳಿಸಿ ನಂತರ ಹತೋಟಿಗೆ ತಗೊಂಡು ಆಸನಗಳನ್ನು ಮಾಡ್ತಾ ಹೋದಾಗಲೂ ಅವರಲ್ಲಿ ಇರುವಂತಹ ಸ್ಟ್ರೆಸ್ ಲೆವೆಲ್
0: ಕಮ್ಮಿ ಆಗ್ತಾ ಹೋಗುತ್ತೆ.
1: ಈಗ ಬಹಳಷ್ಟು ಶಾಲೆಗಳಲ್ಲಿ ಯೋಗ ಶಿಕ್ಷಕರಿಂದ ಈ ಯೋಗ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಶುರು ಮಾಡಿದ್ದಾರೆ, ಕೊಡ್ತಾ ಇದ್ದಾರೆ. ಕೆಲವು ಶಾಲೆಗಳಲ್ಲಿ ಇರೋದಿಲ್ಲ, ಆ ಮಕ್ಕಳಿಗೂ ಕೂಡ ಆಸಕ್ತಿ ಇರುತ್ತೆ ಅಲ್ವಾ, ಈಗ ನಾನು ಯಾವ ಆಸನ ಮಾಡಬೇಕು, ಹೆಂಗೆ ಕಲಿಬೇಕು ಅನ್ನೋ ಆಸಕ್ತಿ ಬಹಳಷ್ಟು ಇರ್ತವೆ. ಈಗ ಆಸಕ್ತಿ ಇದೆ ಅಂಥೇಳಿ ಅವರು ಎಲ್ಲನೂ ಪಾಪ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ತಮ್ಮಲ್ಲೇ ಇರುವಂತಹ ರಿಸೋರ್ಸಲ್ಲಿ ಮಾಡಬೇಕು ಅಂದರೆ ಯಾವ ಆಸನಗಳನ್ನು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀರಿ?
0: ಈಗ ತಾಡಾಸನ ಆಗಿರ್ಬೋದು, ವೃಕ್ಷಾಸನ ಆಗಿರ್ಬೋದು, ಅರ್ಧಕಟಿ ಚಕ್ರಾಸನ, ಅರ್ಧ ಚಕ್ರಾಸನ, ಉತ್ತಾನಾಸನ, ಸೂರ್ಯ ನಮಸ್ಕಾರ, ಹಾಗೆ ಪಶ್ಚಿಮೋತ್ತಾನಾಸನ, ಪೂರ್ವೋತ್ತಾನಾಸನ, ಸಿಟ್ಟಿಂಗ್ ಪೋಸ್ನಲ್ಲಿ ಮಾಡುವಂಥದ್ದು, ಹಾಗೆ ಉಷ್ಟ್ರಾಸನ, ಈ ಎಲ್ಲ ಆಸನಗಳನ್ನು ಮಾಡ್ಬೋದು. ಆದರೆ ಗುರು ಮುಖೇನ ಕಲಿಯೋದ್ರಿಂದ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಕೆಲವೊಂದು ಸರಿ ನೋಡು ಕಲಿಯೋದಕ್ಕಿಂತ ಕಲಿಸಿದ್ರೆ ಮಕ್ಕಳಿಗೆ ಏನಂತ ಹೇಳಿದ್ರೆ ನಾವು ಅಂದ್ಕೊಳ್ತೀವಿ ನೋಡ್ಕೊಂಡು ಕಲ್ತು ಬಿಡ್ಬೋದು ಅಂತ, ನೋಡ್ತಾ ಕಲಿಬೇಕಾದ್ರೆ ಅಷ್ಟು ಇದು ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಆ ಥರ ಇಂಟ್ರೆಸ್ಟ್ ಇರೋ ಮಕ್ಕಳಿಗೆ, ಈಗ ಕೆಲವೊಂದು ಶಾಲೆಯಲ್ಲಿ ನೀವು ಹೇಳಿದರೆ ಅಫೋರ್ಟ ಮಾಡಲಿಕ್ಕಾಗಲ್ಲ ಅಂತ ಹೇಳಿ, ಹಾಗಾಗಿ ನಮ್ಮಲ್ಲೇ ಕೆಲವು ಫ್ಯಾಕಲ್ಟೀಸ್ ಇದ್ದಾರೆ, ಹಾಗೇನಾದ್ರು ಬೇಕು ಅಂತ ಹೇಳಿದ್ರೆ ಅಂದರೆ ವಾರಕ್ಕೊಮ್ಮೆ ಅವ್ರನ್ನ ಕಳಿಸ್ಕೊಡ್ತೇವೆ, ಒಂದು ಫ್ರೀ ಕ್ಲಾಸಸ್ ಅಂತೇಳಿ, ಸಮಾಜ ಸೇವೆ ಅಂತೇಳಿ ಅವರು ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರು ಕ್ಲಾಸಸ್ ಕಂಡಕ್ಟ್ ಮಾಡಿ ಬರ್ತಾರೆ ತುಂಬ ಆಸಕ್ತಿ ಇರೋ ಮಕ್ಕಳಿಗೆ.
1: ಬಹಳಷ್ಟು ಯೋಗ ಶಾಲೆಗಳು ಉಚಿತವಾಗೂ ಕೂಡ ಕಲಿಸ್ತಾ ಇದ್ದಾರೆ ಅಲ್ವಾ, ಈಗ ಸಮ್ಮರ್ ವೆಕೇಶನ್ ಮುಗಿದು ಆರಂಭ ಆಗಿದೆ ಶಾಲೆ ಅಲ್ವಾ, ಬಹಳಷ್ಟು ಬೇಸಿಗೆ ಶಿಬಿರದಲ್ಲೂ ಕೂಡ ಈ ಒಂದು ಯೋಗವನ್ನು ಹೇಳ್ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅಂದ್ರೆ ಯೋಗ ಕಲಿಯೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ ಅನ್ನ ಕಮ್ಮಿ ಮಾಡ್ಕೊಳ್ಳೋದು, ಹಾಗೆ ಇನ್ನೊಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ನಮ್ಮ ಪೋಷಕರಲ್ಲೂ ಕೂಡ ಒಂದು ಗೊಂದಲ ಇರುತ್ತೆ, ಏನಪ್ಪಾ ಅದು ಅಂತ ಹೇಳಿದ್ರೆ ಯೋಗ ಒಂದು ಆರಂಭವನ್ನು ಮಾಡ್ತೀವಿ ಬಿಟ್ಬಿಡ್ತೀವಿ, ಮತ್ತೆ ಆರಂಭ ಮಾಡ್ತೀವಿ ಬಿಟ್ಬಿಡ್ತೀವಿ, ಈ ರೀತಿಯಾದಂತಹ ಗ್ಯಾಪ್ ಕ್ರಿಯೇಟ್ ಆಗುತ್ತಲ್ಲ, ಇದರಿಂದ ಏನಾದರೂ ಸಮಸ್ಯೆಗಳು ಉಂಟಾಗ್ತವೆ?
0: ಸಮಸ್ಯೆ ಏನೂ ಆಗಲ್ಲ.
1: ಯಾಕೆಂತಂದ್ರೆ ಈಗ ನಾವು ಒಂದು ಜಿಮ್ ಅಂತ ಅನ್ಕೋಣ, ಜಿಮ್ಗೆ ಹೋಗ್ತೀವಿ, ವರ್ಕೌಟ್ ಎಲ್ಲ ಮಾಡ್ತೀವಿ, ಚಿಕ್ಕ ಮಕ್ಕಳಲ್ಲ ಸ್ವಲ್ಪ ದೊಡ್ಡವರು, ಆಮೇಲೆ ಬಿಡ್ತೀವಿ ಮತ್ತೆ ಸೇರ್ತೀವಿ, ಅಂದರೆ ಅದು ನಿಮಗೆ ನಿಮ್ಮ ಬಾಡಿ ವೆಯ್ಟ್ ಮೇಲೆ ವ್ಯತ್ಯಾಸಗಳನ್ನು ಕಾಣಬಹುದು. ಆ ರೀತಿಯಲ್ಲಿ ಯೋಗಾಸನದಲ್ಲಿ ಏನಾದ್ರೂ ಸಮಸ್ಯೆಗಳು ಉಂಟಾಗ್ತವಾ?
0: ಆದರೆ ಯೋಗದಲ್ಲಿ ಆ ರೀತಿ ಆಗಲ್ಲ. ಯೋಗದಲ್ಲಿ ಆಸನ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಪ್ರಾಣಾಯಾಮ ಧ್ಯಾನ ಕೂಡ ಮಾಡ್ಬೋದು, ಸೂರ್ಯ ನಮಸ್ಕಾರ ಆ ಥರ ಒಂದು ಅಭ್ಯಾಸಗಳನ್ನು, ಸರಳ ಅಭ್ಯಾಸಗಳನ್ನು ಮಾಡ್ತಾ ಹೋದ್ರೂ ಕೂಡ ಅಷ್ಟೇ ಬೆನಿಫಿಟ್ಸ್ ಇದೆ.
1: ಅಂದರೆ ಇದನ್ನ ಕಲ್ತು ಬಿಟ್ರಾಯ್ತು, ಇದಕ್ಕೇನು ಗುರುಗಳು ಬೇಕಿಲ್ಲ, ಒಂದ್ಸಲ ಹೇಳಿಸ್ಕೊಂಡ್ರಾಯ್ತು ನೀವು ಪ್ರಾಣಾಯಾಮ.
0: ಆಸಕ್ತಿ ಅಷ್ಟೇ ಮುಖ್ಯ
1: ಅಲ್ವಾ?
0: ನಾನು ಹೇಳಿದೆ ಎಲ್ಲನೂ ನಾವು ಅಷ್ಟೇ ಗಮನ ಕೊಟ್ಟು ನಮ್ಮನ್ನು ನಾವು ತಿದ್ದುಕೊಳ್ಬೇಕು, ನಮ್ಮನ್ನು ಒಳ್ಳೆ ಶಿಲೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಷ್ಟೇ ಸಾಧ್ಯ ಇರೋದು. ಒಳ್ಳೇದು ಯಾವತ್ತೂ ಅಷ್ಟೇ ಇಷ್ಟ ಆಗಲ್ಲ, ಒಳ್ಳೇದಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಕಹಿ ತುಂಬ ಒಳ್ಳೇದು ನಮ್ಮ ದೇಹಕ್ಕೆ, ಆದರೆ ಯಾರು ಇಷ್ಟಪಡ್ತಾರೆ? ಇಷ್ಟಪಡಲ್ಲ. ಒಳ್ಳೇದು ಅಂತ ಹೇಳಿದಾಗೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಕಷ್ಟಪಟ್ಟು ಏನಾದರೂ ಒಂದು ಸ್ವಲ್ಪ ನೀವು ಎಫರ್ಟ್ ಹಾಕಿ ದಿನನಿತ್ಯ ಹೇಗೆ ಆಹಾರವನ್ನು ಸ್ವೀಕಾರ ಮಾಡ್ತೀವಿ, ಹೇಗೆ ನಾವು ಸ್ವಚ್ಛತೆಯನ್ನು ಮಾಡ್ತೀವಿ, ಹಾಗೆ ನಮಗೋಸ್ಕರ ಅಂತ ಬರೀ ಒಂದು ಅರ್ಧ ಗಂಟೆ ಸೀಮಿತ ಇಟ್ಟರೆ ಸಾಕು.
1: ಪ್ರತಿದಿನ
0: ಒಂದು ಅರ್ಧ ಗಂಟೆ
1: ಈ ಯೋಗ ಅಭ್ಯಾಸ ಮಾಡುವಂತದ್ದು ಪರ್ಟಿಕ್ಯುಲರ್ ಟೈಮ್ ಏನಾದ್ರು ಇದೆಯಾ?
0: ಹೌದು, ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಬೆಳಗಿನ ಜಾವ, ಅದರ ನಂತರ ಸೂರ್ಯ ಅಸ್ತದ ಸಮಯದಲ್ಲಿ ಮಾಡ್ತಾ ಹೋದ್ರೆ ತುಂಬಾ ಒಳ್ಳೇದು.
1: ಅಂದ್ರೆ ಯಾವ್ದೋ ಟೈಮಲ್ಲಿ ಟೈಮ್ ಇದೆ,
0: ಟೈಮ್ ಇದೆ ಅನ್ಕೊಂಡು ಚೆನ್ನಾಗಿ ತಿನ್ಬಿಟ್ಟು ಮಾಡುವಂತದ್ದಲ್ಲ, ಹೊಟ್ಟೆ ತುಂಬಿ ಮಾಡುವ, ಹೊಟ್ಟೆ ಖಾಲಿ ಇದ್ದು. ಆದ್ರೆ ಎಷ್ಟು ನೀರು ಕುಡಿಬೇಕಂದ್ರೆ, ಆ ಅಭ್ಯಾಸ ಹೇಗಿರ್ಬೇಕಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಹೇಳ್ತೀವಿ ಉಷಾಪಾನ ಅಂತೇಳಿ, ಆ ಉಷಾಪಾನ ಹೇಗಿರ್ಬೇಕಂತ ಹೇಳಿದ್ರೆ, ಬೆಳ್ಳಿ ಚೊಂಬು ಅಥವಾ ತಾಮ್ರದ ಚೊಂಬು ಇಲ್ಲ ಮಡಿಕೆ
1: ಮೆಟಲ್ ಹೇಳಿದ್ರೆ ನೀವು ಒಂದು ಮೆಟಲ್ ಯಾವ್ದಾದ್ರು ಇದ್ರೆ ಅಂತ,
0: ರಾತ್ರಿ ನೀರನ್ನು ತುಂಬಿ ಅದಕ್ಕೆ ಒಂದು ಸ್ವಲ್ಪ ತುಳಸಿ ದಳ, ತುಳಸಿ ನಮಗೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಕೊಡುತ್ತೆ. ಅದನ್ನು ಬೆಳಗ್ಗೆ ಎದ್ದು ಆ ನೀರನ್ನು ಬ್ರಷ್ ಮಾಡಿದೆ, ನೈಟ್ ಬ್ರಷ್ ಮಾಡಿ ಮಲಗಿರ್ತೀರಿ, ಬೆಳಗ್ಗೆ ಎದ್ದು ಆಗಿನ ಆ ಸಲವೈಪ ಜೊತೆನಲ್ಲಿ ಹೇಗೆ ನಾವು ಆಹಾರವನ್ನು ಜಗದು ತಿಂತೀವಿ, ಅದೇ ರೀತಿಯಲ್ಲಿ ನೀರನ್ನು ವಿತ್ ಸಲೈವ ಕುಡಿತಾ ಹೋಗ್ಬೇಕು, ಜಗದು ಜಗದು ಜಗದು. ಅದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ, ಅದಕ್ಕೆ ಉಷಾಪಾನ ಅಂತ ಹೇಳ್ತೀವಿ. ಆ ಉಷಾಪಾನವನ್ನು ಮಾಡಿ ಅಂತ ಹೇಳ್ತೇವೆ. ಆಗಲಿಲ್ಲ ಅಂದರೆ ಪಕ್ಷದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಾರ್ಮ್ ವಾಟರ್ಗೆ ನಿಂಬೆಹಣ್ಣು ರಸ, ಸ್ವಲ್ಪ ಶುಂಠಿ ರಸವನ್ನು ಹಾಕಿ ನೀವು ಅದನ್ನು, ನಿಮ್ಗೆ ಅದು ಬೇಡ ಅಂತ
1: ಮಾಡ್ಬೋದು.
0: ಖಂಡಿತ ನಿಂಬೆ ರಸ ಅಂತ ಹೇಳಿದ್ರೆ ಜಾಸ್ತಿ ಹಾಕೋದಿಲ್ಲ, ಒಂದೆರಡು ತೊಟ್ಟುಗಳ ಡ್ರಾಪ್ಸನ್ನು ಹಾಕಿದ್ರೆ ನಮಗೆ ವೈಟಮಿನ್ ಸಿ ಸಿಗ್ತಾ ಹೋಗುತ್ತೆ. ಎಲ್ಲ ಸಣ್ಣ ಮಕ್ಕಳಿಗೂ ಅವಶ್ಯಕತೆ ಇದೆಯಲ್ಲ, ವೈಟಮಿನ್ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿತಾ ಹೋಗಿದ್ರೆ ನಮಗೆ ಎನರ್ಜಿ, ನಮ್ಮ ದೇಹದಲ್ಲಿರೋದೇ 70% ನೀರು, ನೀರು ಅವಶ್ಯಕತೆ ಇದೆ. ಬೆಳಗ್ಗೆ ಖಾಲಿ ಹೊಟ್ಟೆ ಇರುತ್ತೆ, ರಾತ್ರಿ ಎಲ್ಲ ಅಸಿಡಿಟಿ ಎಲ್ಲ ಕ್ರಿಯೇಟ್ ಆಗಿರುತ್ತೆ. ಬೆಳಗ್ಗೆ ಎದ್ದು ನೀರು ಕುಡಿಲೇಬೇಕು. ಬೆಳಗ್ಗೆ ಎದ್ದು ನೀರು ಕುಡಿದು ನಂತರ ಬೇರೆ ನಿತ್ಯ ಕರ್ಮಗಳನ್ನು ಮಾಡಿ ಸ್ವಚ್ಛವಾಗಿ ಸ್ನಾನವನ್ನು ಮಾಡಿ ಆ ನಂತರ ಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ಹೇಳ್ತೀವಿ. ಆದರೆ ಬೇರೆದೆಲ್ಲ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಬಂದು ಸ್ನಾನ ಮಾಡ್ತಾರೆ, ಆದರೆ ಯೋಗ ಯೋಗಕ್ಕಾಗಲ್ಲ. ಸ್ನಾನ ಮಾಡಿ ನಂತರ ಯೋಗವನ್ನು ಮಾಡಿ ಅಂತ ಹೇಳ್ತೀವಿ. ಅಲ್ಲಿ ಬರುತ್ತಲ್ಲ ಬೇವರು, ಬೇವರು ಎಷ್ಟು ಒಳ್ಳೆ ಸುಹಾಸನೆಯನ್ನು ಕೊಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದರೆ ಒಳಪನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಯಾಕೆಂದರೆ ಮನಸ್ಸು ದೇಹ ಉಸಿರಾಟವನ್ನು ಒಂದುಗೂಡಿಸಿ ಮಾಡುವಂಥ ಆ ಬೆವರಿದೆಯಲ್ಲ, ನಿಮ್ಮ ಮುಖಕ್ಕೆ ಅಷ್ಟೇ ಶೈನನ್ನು ಕೊಡ್ತಾ ಹೋಗುತ್ತೆ, ಒಳಪನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಯೋಗ ಅಷ್ಟೇ ಹೆಲ್ಪ್ ಆಗುತ್ತೆ.
1: ಬಹಳ ಸಂತೋಷ ಮೇಡಮ್. ಯೋಗ ಮತ್ತು ಮಕ್ಕಳ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಮಕ್ಕಳಿಗೆ ಯಾಕೆ ಯೋಗ ಬೇಕು ಅಂಥೇಳಿ, ಮೊದಲನೇದಾಗಿ ಅವರ ಕಾನ್ಸಂಟ್ರೇಷನ್ ಲೆವೆಲ್ನ ಡೆವಲಪ್ ಮಾಡಲಿಕ್ಕೆ ಯೋಗ ಬೇಕಾಗುತ್ತೆ, ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಲಿಕ್ಕೆ ಯೋಗ ಬೇಕಾಗುತ್ತೆ, ಆರೋಗ್ಯ ವೃದ್ಧಿಗೆ ಯೋಗ ಬೇಕಾಗುತ್ತೆ. ಈಗಿನ ಮಕ್ಕಳಿಗೆ ಎಷ್ಟು ಮುಖ್ಯ ಅನ್ನುವಂಥದ್ದು, ನೀನು ಶಾಲೆಗೆ ಸೇರಿದ ಮೇಲೆ ಮುಗೀತು, ಒಂದನೇ ತರಗತಿಯಿಂದ
0: ಒತ್ತಡ
1: ಮುಗಿಯೋ ತನಕ ನೀನು ಎಜುಕೇಶನ್ ಏನು ಮುಗಿಸ್ತೀಯ ಅದು ಮುಗಿಯೋ ತನಕನು ಕೂಡ ಒತ್ತಡ ಇದೆ. ಮುಗಿದ್ಮೇಲೆ ಒತ್ತಡ ಮುಗಿತಾ ಇಲ್ಲ, ಕೆಲಸಕ್ಕೆ ಹೋಗ್ಬೇಕಾದ್ರೂ ಒತ್ತಡ, ಸಂಸಾರದ ಜಂಜಾಟದಲ್ಲಿ ಒತ್ತಡ.
0: ಅದಕ್ಕೆ ಹೇಳಿದೆ ನಾನು, 8 ವರ್ಷದಿಂದ ಸಾಯೋವರೆಗೂ ಯೋಗ ಮಾಡ್ತಾನೆ ಹೋಗ್ಬೇಕು ಅಂತ. ಅರ್ಧ ಗಂಟೆನ ಹೇಗೆ ಎಲ್ಲ ಅವಶ್ಯಕತೆ ಇದೆಯೋ ಹಾಗೆ ಯೋಗವು ಕೂಡ ಅಷ್ಟೇ ಅವಶ್ಯಕತೆ ನಮಗಿದೆ. ಯೋಗ ಅನ್ನೋದು ಈಗ ಇನ್ನೆಷ್ಟು ಮುಖ್ಯ ಇದೆ ಅಂತ ಹೇಳಿದ್ರೆ, ಸ್ಪೋರ್ಟ್ಸ್ಗೆ ಅಂತ ಹೇಳಿದ್ರೆ ಅದೇ ಸ್ಪೋರ್ಟ್ಸ್ ಕೋಟಾದಿಂದ ಅವರಿಗೆ ಕೆಲಸ ರಿಸರ್ವೇಷನ್ ಹೇಗೆ ಇದೆಲ್ಲ ಇದೆಯಲ್ಲ, ಅದೇ ರೀತಿಯಲ್ಲಿ ಯೋಗನಲ್ಲೂ ಹಾಗೆ ಇದೆ. ಈಗ ಅದನ್ನು ಸ್ಪೋರ್ಟ್ಸ್ ಹಾಗೆ ಕನ್ಸಿಡರ್ ಮಾಡಿರೋದ್ರಿಂದ ಯೋಗದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಆದ್ಮೇಲೆ ಈಗ CBSE ಸ್ಕೂಲ್ನಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಅವರಿಗೆ ಅಂತಾನೆ ಬೇರೆ ಒಂದು ಕಾಂಪಿಟೇಷನ್ಸ್ ನಡೆಯುತ್ತೆ. ಸ್ಟೇಟ್ ಲೆವೆಲಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಅದೇ ಒಂದು ಕಾಂಪಿಟೇಷನ್ಸ್, ಅಲ್ಲಿ ಸೆಲೆಕ್ಷನ್ ಆದಮೇಲೆ ಡಿಸ್ಟ್ರಿಕ್ಟಿಂದ ಸ್ಟೇಟು, ಸ್ಟೇಟಿಂದ ಹಾಗೆ ನ್ಯಾಷನಲ್ಸ್, ನ್ಯಾಷನಲಿಂದ ಇಂಟರ್ನ್ಯಾಷನಲ್ ಲೆವೆಲ್, ಅಲ್ಲಿ ಏನಾದರೂ ಅವ್ರು ಸೆಲೆಕ್ಟ್ ಆಯಿತು ಅಂದರೆ ಅವರಿಗೆ ಫ್ರೀ ಎಜುಕೇಷನು ಸಿಗ್ತಾ ಹೋಗುತ್ತೆ, ಮುಂದಕ್ಕೆ ಅವರಿಗೆ ತುಂಬ ಒಳ್ಳೆ ಫ್ಯೂಚರ್ ಸಿಗ್ತಾ ಹೋಗುತ್ತೆ.
1: ಈ ಯೋಗ ಮಾಡೋದ್ರಿಂದ ಕೂಡ ಬಾಡಿ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅಲ್ವಾ, ಆರೋಗ್ಯವಂತರಾಗಿರ್ಲಿಕ್ಕೆ ಸಹಾಯ ಆಗುತ್ತೆ. ಈಗ ನಾವು ನೋಡ್ತಾ ಇದ್ವಿ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ, ಗೊತ್ತಿಲ್ದಿರುವಂತಹ ಕಾಯಿಲೆಗಳನ್ನೆಲ್ಲ ನೋಡ್ತಾ ಇದ್ವಿ. ಬಹಳಷ್ಟು ವಿಚಾರಗಳಲ್ಲಿ ನಾವು ಈ ಯೋಗವನ್ನ ಅಭ್ಯಾಸ ಮಾಡಿದ್ರೆ, ಯೋಗವನ್ನ ಕಲ್ತ್ರೆ, ಯೋಗವನ್ನ ಮಾಡ್ತಾ ಹೋದ್ರೂ ಕೂಡ ನಿಮಗೆ ಯಾವುದೇ ಸಮಸ್ಯೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಮಾತು ನಿಮ್ಮದು,
0: ಹೌದಾ?
1: ಆ ನಿಟ್ಟಿನಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಯೋಗ ಮಾಡಲಿ ಅನ್ನುವ ಕನಸು ನಮ್ಮದು. ಯೋಗ ತಿಂಗಳು ಅಂತಾನೆ ಹೇಳಬಹುದು. June 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ, ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ನಮ್ಮದೇ ಆದಂತಹ ಯೋಗ ಪರಂಪರೆ ಇದೆಯಲ್ಲ, ಆ ಪರಂಪರೆ ಇಡೀ ವಿಶ್ವಕ್ಕೆ ಬೆಳಗುವಂತಹ
0: ಮೈಸೂರು ಅಂದ್ರೆ ಯೋಗ ನಗರಿ
1: ಖಂಡಿತವಾಗ್ಲು. ಯಾಕೆಂದ್ರೆ ಹೌದು, ಈಗ ಹೊರಗಡೆಯಿಂದ ಬಂದು ಯೋಗವನ್ನು ಕಲಿತು ಹೋಗ್ತಾರೆ, ನಮ್ಮಲ್ಲಿರೋರು ಯಾಕೆ ಆ ಯೋಗವನ್ನು ಕಲಿತು ಆ ನಿಟ್ಟಿನಲ್ಲಿ ಯೋಗವನ್ನು ಅಭ್ಯಾಸ ಮಾಡಿ ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀವಿ. ಕೊನೆಯದಾಗಿ ನಮ್ಮ ಮಕ್ಕಳಿಗೆ ಯೋಗ ವಿಚಾರವಾಗಿ ಏನು ಹೇಳಿ ಬಯಸ್ತೀರಿ?
0: ದಯವಿಟ್ಟು ನಿಮ್ಮನ್ನು ನೀವು ಕಾನ್ಸಂಟ್ರೇಟ್ ಮಾಡಿ, ನಿಮಗೋಸ್ಕರ ಅರ್ಧ ಗಂಟೆ ಸೀಮಿತ ಇಡಿ. ನಾವು ಚೆನ್ನಾಗಿದ್ದರೆ ಮಾತ್ರ ನಾವೇನು ಬೇಕಾದರೂ ಸಾಧನೆ ಮಾಡ್ಬೋದು. ನಮ್ಮ ದೇಹ ಚೆನ್ನಾಗಿದ್ದರೆ ಮಾತ್ರ ನೀವೇನು ಅಂದ್ಕೊಂಡಿದ್ದೀನಿ, ನಿಮ್ಮ ಏನು ಕನಸಿದೆ ಅದನ್ನು ನೀವು ಅಚೀವ್ ಮಾಡಲಿಕ್ಕೆ ಸಾಧ್ಯ. ದುಡ್ಡು ಕೊಟ್ಟು ನಾವು ಆರೋಗ್ಯವನ್ನು ಪಡ್ಕೊಳ್ಳಿಕ್ಕಾಗಲ್ಲ, ನಾವು ಚೆನ್ನಾಗಿದ್ದರೆ ಆ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಅದನ್ನು ದಯವಿಟ್ಟು ಕಾಪಾಡ್ಕೊಳ್ಳಿ. ನಿಮಗೋಸ್ಕರ ಅರ್ಧ ಗಂಟೆ ಸೀಮಿತವಾಗಿಟ್ಟು, ಕಷ್ಟ ಆದರೂ ಪರವಾಗಿಲ್ಲ, ಅದನ್ನು ಇಷ್ಟಪಟ್ಟು ಮಾಡೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೇನೆ.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಆಕಾಶವಾಣಿಗೆ ಬಂದು ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ ಯೋಗ ಮತ್ತು ಮಕ್ಕಳು ಹೇಗಿರಬೇಕು, ಯೋಗ ಮಕ್ಕಳಿಗೆ ಯಾಕೆ ಯೋಗ ಬೇಕು ಅನ್ನೋ ವಿಚಾರವಾಗಿ ನಮ್ಮ ಮಕ್ಕಳಿಗೆ ತಿಳಿಸಿದ್ರಿ. ಬಹಳ ಸಂತೋಷ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ ಶಿಕ್ಷಕಿ ಎನ್ ಆಶಾದೇವಿ ಅವರೊಂದಿಗೆ ಯೋಗ ಮತ್ತು ಮಕ್ಕಳು ಈ ಕುರಿತು ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ. ಇದು ಇಂದಿನ ಮಕ್ಕಳ ಮಂಟಪ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಸಿನಿಮಾ ಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
3: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬರಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
4: ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ.
5: ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ.

0: ಕೇಳಲು ಮರೆಯದಿರಿ ಸಿನಿಮಾ ಯಾನ.
1: ಏನೋ ತೊತ್ತಿನ ಮಗನೇ.
2: ಏನೇ ಕತ್ತೆಯ ಮಗಳೇ.
1: ನಿನ್ ಗಂಡ ಆಗಿದ್ರೆ ಹೇಳಿ ಕೆಲಸ ಮಾಡಿ ತೋರಿಸೋಣ.
0: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
3: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
4: ಗೇಮ್ ಶೋ. ಗೇಮ್ ಶೋ. ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
3: ಆಟದ ಗತ್ತು ಗಮ್ಮತ್ತು,
4: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
3: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
4: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
3: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
4: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
3: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
4: ಗೇಮ್ ಶೋ. ಗೇಮ್ ಶೋ. ಗೇಮ್ ಶೋ.
5: ಮಕ್ಕಳ ಮಂಟಪ.

ಎಫ್ಎಂ ಕಂಪನಾಂಕ 100.6 ನೀವು ಕೇಳ್ತಾ ಇದ್ದೀರಾ. ಆಕಾಶವಾಣಿಯ ಮೈಸೂರು ಕೇಂದ್ರದಿಂದ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಈಗ ಸಮಯ ಸರಿಯಾಗಿ 11:30. ಶ್ರೋತೃಗಳೇ, ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಬಾನುಲಿ ಗೆಳತಿ ಸುರಭಿ ಮಾಡುವ ಆತ್ಮೀಯ ನಮಸ್ಕಾರಗಳು. ಈಗ ಕಾರ್ಯಕ್ರಮ ಮಿಶ್ರ ಮಾಧುರ್ಯ. ಮೊದಲಿಗೆ ಪುರಂದರದಾಸರ ರಚನೆಯ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಹಾಡಿದರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ. ಹರಿಯೆಂದು ಮನದಲ್ಲಿ ಮರೆಯದೆ ಒಮ್ಮೆ ನೆನೆದರೆ.

ಇನ್ನು ಮುಂದೆ ಬಚ್ಚನ್ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಸೋನು ನಿಗಮ್, ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಇನ್ನು ಮುಂದೆ ಹಿಂದಿ ಚಿತ್ರಗೀತೆಯೊಂದನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಚಿತ್ರ ದಮ್ ಲಗಾಕೆ ಹೈಶಾ, ಹಾಡಿದ್ದಾರೆ ಮೊನಾಲಿ ಠಾಕೂರ್. ವರುಣ್ ಗ್ರೊಟೋವರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅನು ಮಲ್ಲಿಕ್.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಇದೀಗ ಭಾವಗೀತೆಯೊಂದನ್ನ ಕೇಳೋಣ. ಹಾಡಿದ್ದಾರೆ ರಿತೀಶಾ ಪದ್ಮನಾಭ, ಸಾಹಿತ್ಯ ರಚನೆ ಬಿ ಆರ್ ಲಕ್ಷ್ಮಣ್ ರಾವ್ ಅವರದ್ದು.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ವಿದುಷಿ ಕೌಸ್ತುಭಾ ಕೇಶವಸ್ವಾಮಿ ಅವರೊಂದಿಗೆ ಮಾತುಕತೆ.
1: ಭರತನಾಟ್ಯ ಆಸಕ್ತಿ ನನಗಿಂತ ಹೆಚ್ಚಾಗಿ ನನ್ನ ತಾಯಿಯವರಿಗೆ, ಅಂದ್ರೆ ಅವರಿಗೆ ಭರತನಾಟ್ಯ ಕಲಿಯೋ ಆಸೆ ಇತ್ತು, ನನ್ನ ಮಗಳನ್ನ ಒಂದ್ ಕಲಿಸಿ ಮುಂದ್ಬರ್ಸೋಣ ಅಂತ ಅನ್ಕೊಂಡ ಅವರ ಆಸಕ್ತಿಯಿಂದ ನನ್ನನ್ನ ನನ್ನ 6ನೇ ವಯಸ್ಸಲ್ಲಿ ನನ್ನನ್ನ ಸೇರಿಸಿದ್ರು.
0: ಕೇಳಿ ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
2: ಎಲ್ ಜಿ ಸಹೋದರಿಯರ ಧ್ವನಿಯಲ್ಲಿ ಈಗೊಂದು ಜನಪದ ಗೀತೆ ಮೂಡಿಬರುತ್ತಿದೆ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಈ ಡಿಸಿಷನ್ ನ ಕೊಟ್ಟಿದ್ದಾರೆ, ಯಾಕೆಂದ್ರೆ ನಿಮ್ಮ ಹೆಂಡತಿ ನಿಮ್ಮ ಜೀವನ ಸಂಗಾತಿಯೇ ಹೊರತು ಆಕೆ ಮನೆ ಕೆಲಸದಾಳಲ್ಲ, ಮನೆ ಕೆಲಸ ಮಾಡಲ್ಲ ಅನ್ನೋದು ಕ್ರೌರ್ಯ ಅನ್ನಿಸ್ಕೊಳ್ಳಲ್ಲ. ಏನು 498 ಏನಲ್ಲಿ ಕ್ರೌರ್ಯ ಅನ್ನೋದ್ರ ಬಗ್ಗೆ, ಕ್ರುಯಲ್ಟಿ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಇದೆ
0: ಕೇಳಿ. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಎಫ್ಎಂ ಕಂಪನಾಂಕ 100.6 ಆಕಾಶವಾಣಿಯ ಮೈಸೂರು ಕೇಂದ್ರದಿಂದ ಮಿಶ್ರ ಮಾಧುರ್ಯ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕಪ್ಪು ಬಿಳುಪು ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಆರ್ ರತ್ನಾ.

ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ

0: ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿ ಇರುವ ಹೃದಯದವ.
1: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6
2: ಇನ್ನೀಗ ಪಂಕಜ್ ಉದಾಸ್ ಅವರ ಧ್ವನಿಯಲ್ಲಿ ಗಜಲ್ ಗೀತೆಯೊಂದನ್ನು ಕೇಳೋಣ.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಶ್ರೋತೃಗಳೇ, ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ ತಿಲಕ್ ನಗರ ಮೈಸೂರು ಇವರನ್ನು ಸಂಪರ್ಕಿಸಿ ಅರ್ಜಿಗಳನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು 31 ತಾರೀಖಿನ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ಮಿಶ್ರಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕವಿರತ್ನ ಕಾಳಿದಾಸ ಚಿತ್ರದಿಂದ ಶ್ಯಾಮಲಾ ದಂಡಕವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಸಂಗೀತ ಸಂಯೋಜಕರು ಎಂ ರಂಗರಾವ್.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

0: ಕೇಳುಗರೆ ಗಮನಿಸಿ, ಇದೇ ಜೂನ್ 16 ಮಂಗಳವಾರ ಸಂಜೆ 5 ಡುವರ್ಡು ಸಲ್ಯೂಷನ್ಸ್ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ. ಭಾಗವಹಿಸುತ್ತಾರೆ ಡುವರ್ಡು ಸಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡುವರ್ಡು ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಂದು ಭಾವಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿಯವರು. ಜಿಪಿ ರಾಜರತ್ನಂ ಅವರ ಸಾಹಿತ್ಯವಿದೆ. ಭೂಮಿ ತಬ್ಬಿದ್ ಮೋಡಿದ್ದಂಗೆ ಕೇಳೋಣ.
1: ಭೂಮಿ ತಬ್ಬಿದ್ ಮೋಡಿದ್ದಂಗೆ, ಬಳ್ಳಿ ಬಳ್ದಿದ್ರೋಡಿದ್ದಂಗೆ,

0: ಇನ್ನೀಗ ತ್ರೀ ಇಡಿಯಟ್ಸ್ ಚಿತ್ರದ ಗೀತೆಯೊಂದನ್ನು ಕೇಳೋಣ.
1: ಸುಬಿ ಡುಬಿ ಸುಬಿ ಡುಬಿ ಸುಬಿ ಡುಬಿ ಸುಬಿ ಡುಬಿ ಸುಬಿ ಡುಬಿ ಸುಬಿ

ಮಿಶ್ರ ಮಾಧುರ್ಯ ಕಾರ್ಯಕ್ರಮದ ಕಡೆಯದಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಕಾರ್ತಿಕ್ ಹಾಗೂ ವಾಣಿ ಹರಿಕೃಷ್ಣ ಅವರ ಯುಗಳ ಧ್ವನಿಯಲ್ಲಿ ರನ್ನಾ ಚಿತ್ರದ ಗೀತೆ, ರಚನೆ ಪುರಂದರ ದಾಸರದ್ದು, ಸಂಗೀತ ಸಂಯೋಜಕರು ವಿ ಹರಿಕೃಷ್ಣ.

0: ಇದುವರೆಗೂ ಮಿಶ್ರ ಮಾಧುರ್ಯ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರದೇಶ ಸಮಾಚಾರ, ಅನಂತರ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ.
1: ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಯೋಗ್ಯತೆ, ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರದ ಸಾಮರ್ಥ್ಯ ಪ್ರೋತ್ಸಾಹಿಸುವ ರಾಷ್ಟೀಯ ಶಿಕ್ಷಣ ನೀತಿ ಅಳವಡಿಸಿಕೊಂಡು ಭಾರತ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ಅನ್ವಯಿಕ ಅಧ್ಯಯನದತ್ತ ಒತ್ತು ನೀಡುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ ಸಿಎಸ್ಐಆರ್ ರೈಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10ರಷ್ಟು ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಬೆಂಗಳೂರು ವಿಎಂ ಘಾಟಕೆ ಸಮಾವೇಶ ಕೇಂದ್ರದಲ್ಲಿ ಆಯೋಜಿತ ಸಿಎಸ್ಐಆರ್ ರೈಸ್ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಈ ಮಧ್ಯಾಹ್ನ 3:45 ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ತೇಜಸ್ವಿ ಸೂರ್ಯ ಪಾಲ್ಗೊಂಡು ಮಾತನಾಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಆಯ್ದ ಕೆಲ ವ್ಯಾಪಾರ ಮತ್ತು ಕೈಗಾರಿಕಾ ಪ್ರತಿನಿಧಿಗಳೊಂದಿಗೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸಮಾಲೋಚನೆ ನಡೆಸಿದರು. ಪ್ರಸ್ತುತ ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟಗಳ ಸಂಘರ್ಷದ ಹಿನ್ನೆಲೆ ಕೇಂದ್ರ ಸರ್ಕಾರ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಯೋಜನೆಯಡಿ ಯಾವುದೇ ಅಡಮಾನ ಇಲ್ಲದೆ ಸಾಲದ ನೆರವು ಯೋಜನೆ ಘೋಷಿಸಿದ್ದರೂ ರಾಜ್ಯದಲ್ಲಿ ಅನೇಕ ಬ್ಯಾಂಕ್ಗಳು ಆಸ್ತಿ ಭೋಜ ನಿಗದಿಪಡಿಸುತ್ತಿರುವುದು ಉದ್ಯಮಿಗಳಿಗೆ ಹೊರೆಯಾಗುತ್ತಿರುವುದನ್ನು ಕೈಗಾರಿಕಾ ಪ್ರತಿನಿಧಿಗಳು ಸಚಿವರ ಗಮನಕ್ಕೆ ತಂದರು. ಸಚಿವರು ಪ್ರತಿಕ್ರಿಯಿಸಿ ಹೆಚ್ಚಿನ ಮಾಹಿತಿ ಪಡೆದು ಕೂಡಲೇ ಸ್ಪಷ್ಟ ಸೂಚನೆ ನೀಡಲಾಗುವುದು ಎಂಬ ಭರವಸೆ ನೀಡಿದರು. ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ನವನಗರದ ಪದ್ಮಶ್ರೀ ಡಾ ಆರ್ಬಿ ಪಾಟೀಲ್ ಸ್ಮಾರಕ ಕರ್ನಾಟಕ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರಕ್ತ ಭಂಡಾರದ ಮುಖ್ಯಸ್ಥ ಡಾ ಉಮೇಶ್ ಹಳ್ಳಿಕೇರಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ವಿಶ್ವ ರಕ್ತದಾನಿಯ ದಿನವನ್ನು ನಾವು ಒಬ್ಬ ಮಹಾ ವಿಜ್ಞಾನಿ ಕಾರ್ಲ್ ಆನ್ಸ್ಟೀನ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಇಡೀ ವಿಶ್ವದಲ್ಲಿ ಆಚರಿಸುತ್ತಿದ್ದೇವೆ. ಈ ವರ್ಷದ ಧ್ಯೇಯ ಏನೆಂದರೆ ಮಾನವೀಯತೆಗಾಗಿ ಒಂದು ಹನಿ ರಕ್ತವನ್ನು ನೀಡಿ ಹಾಗೂ ಜೀವವನ್ನು ಉಳಿಸಿ. ಈ ದಿನದಂದು ಎಲ್ಲ ರಕ್ತದಾನಿಗಳಿಗೆ ಧನ್ಯವಾದವನ್ನು ಸಲ್ಲಿಸಲು ಹಾಗೂ ರೋಗಿಗಳಿಗೆ ಸುರಕ್ಷಿತ ರಕ್ತದ ಮಹತ್ವದ ಬಗ್ಗೆ ತಿಳಿಸಲು ಮೀಸಲಾಗಿಡುತ್ತೇವೆ. ಎಲ್ಲ ಆರೋಗ್ಯವಂತ ಯುವಕರು ಯುವತಿಯರು ಪ್ರತಿ 3 ತಿಂಗಳಿಗೊಂದು ಸಲ ಹತ್ತಿರದ ರಕ್ತ ಭಂಡಾರಕ್ಕೆ ಹೋಗಿ ರಕ್ತದಾನ ಮಾಡಲು ಕೇಳಿಕೊಳ್ಳುತ್ತೇನೆ. ಭಾರತದಲ್ಲಿ ರಕ್ತದ ಅವಶ್ಯಕತೆಯು ದಿನವೂ ಇರುತ್ತದೆ. ಥ್ಯಾಲಸೀಮಿಯಾ ಹಿಮೋಫಿಲಿಯಾ ಮಕ್ಕಳಿಗಾಗಿ, ಕ್ಯಾನ್ಸರ್ ರೋಗಿಗಳಿಗಾಗಿ ಹಾಗೂ ಗರ್ಭಿಣಿ ತಾಯಂದಿರಿಗಾಗಿ ರಕ್ತದ ಅವಶ್ಯಕತೆ ಬೇಕಾಗುತ್ತದೆ.
2: ಕೇಂದ್ರ ಆಯುಷ್ ಸಚಿವಾಲಯದ ಮೂಲಕ ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026 ಪೂರ್ವಭಾವಿಯಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ಗೆ ಇಂದು ಚಾಲನೆ ನೀಡಲಾಯಿತು. ಮೊರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆ ನೇತೃತ್ವದಲ್ಲಿ ಜರುಗುತ್ತಿರುವ ಜಾಗತಿಕ ಆನ್ಲೈನ್ ಯೋಗಥಾನ್ನಲ್ಲಿ ಪಾಲ್ಗೊಂಡ ಆಯುಷ್ ಕಾರ್ಯದರ್ಶಿ ವೈದ್ಯ ರಾಜೇಶ್ ಕೊಟೇಚಾ 21ರಂದು ಕೋಲ್ಕತ್ತಾದಲ್ಲಿ ನಡೆಯಲಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸುತ್ತಿರುವ ಬೆಳಗಾವಿ ಶೇಗಣಮಟ್ಟಿ ಹುನಗುಂದ ರಾಯಚೂರು

0: ಎಂದು ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಸತತ ಮಳೆಯಿಂದ ಕೃಷ್ಣಾ ನದಿ ಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ನದಿ ಮೈದುಂಬಿ ಹರಿಯುತ್ತಿದ್ದು ಕೃಷ್ಣಾ ತೀರದ ಜನರಲ್ಲಿ ಸಂತಸ ತಂದಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಜಲಾಶಯಗಳು ಮೈದುಂಬಿದ್ದು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ನೀರು ಸಂಗ್ರಹವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗಿರಿಜಾ ಸಿದ್ಧಿ, ಕಲೆ ಮತ್ತು ಸಂಸ್ಕೃತಿಯನ್ನ ಒಂದೇ ಹೃದಯದಲ್ಲಿ ಹೊತ್ತು ಸಾಕ್ತಾ ಇರೋ ಪ್ರತಿಭೆ, ರಂಗಭೂಮಿಯ ಶಕ್ತಿಶಾಲಿ ಅಭಿನಯ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅನುಭವ, ಜನಪದ ಹಾಗೂ ಸಿದ್ಧಿ ಪರಂಪರೆಯ ಜೀವಂತ ಸ್ಪಂದನೆ, ಇವೆಲ್ಲವೂ ಗಿರಿಜಾ ಸಿದ್ಧಿಯವರ ಕಲೆಯ ಗುರುತುಗಳು. 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ನಾಟಕ, ಸಂಗೀತ, ಚಲನಚಿತ್ರ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಕಲಾವಿದೆ ಇವರು. ಇವರು ಕಲಾವಿದೆ ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿಯ ಸಂರಕ್ಷಕಿ ಕೂಡ, ಸಮಾಜಮುಖಿ ಚಿಂತಕಿ ಕೂಡ ಹೌದು. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗಿರಿಜಾ ಸಿದ್ಧಿಯವರ ಪ್ರೇರಣೆಯ ಕಥೆಯನ್ನ ಕೇಳೋಣ. ಗಿರಿಜಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ನಮಸ್ಕಾರ.
2: ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ, ನಿಮ್ಮ ಓದು, ನೀವು ಹೇಗೆ ಈ ಮೈನ್ ಸ್ಟ್ರೀಮ್ ರಂಗಭೂಮಿ ಕಡೆ ಆಕರ್ಷಿತರಾದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ?
3: ಖಂಡಿತ ಖಂಡಿತ. ನಾನು ಕೆಲವೊಂದು 25-30 ವರ್ಷ ಆಯ್ತು ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಕ್ ಶುರು ಮಾಡಿ. ನಾನು ಬಂದಿದ್ದು ಒಂದು ದೊಡ್ಡ ಕಾಡಿನಿಂದ ಬಂದು ನಾನು ಇವಾಗ ಬೆಂಗಳೂರಲ್ಲಿ ನಿಂತಿದ್ದೀನಿ. ನನ್ನ ಬಾಲ್ಯ ತುಂಬಾ ಸಂತೋಷಕರವಾದದ್ದು, ಹಾಗೆ ತುಂಬಾ ಮೆಮೊರೀಸ್ ತುಂಬಾ. ಯಾಕಂದ್ರೆ ನಾವು ಉತ್ತರ ಕನ್ನಡ ಜಿಲ್ಲೆ ಅಂಡ್ ಮಂಚಕಿರಿ, ಒಂದು ಚಿಕ್ಕ ಗ್ರಾಮ ಅಣಲೇಸರ ಅಂತ, ಅಲ್ಲಿ ಹುಟ್ಟಿದ್ದೆ ನಾನು. ಹಾಗಾಗಿ ನಾವು ಕಾಡಿನ ಜೊತೆ, ನಮ್ಮ ಪಕ್ಷಿಗಳ ಜೊತೆ, ಹಾಗಾಗಿ ನಮ್ಮ ಬಾಲ್ಯ ತುಂಬಾ ಸುಂದರವಾದದ್ದು. ನನ್ನ ಕುಟುಂಬ ಬಂದು ಒಂದು ದೊಡ್ಡ ಎಲ್ಲ ಸಿಂಗರ್ಸು, ಎಲ್ಲ ಹಾಡುಗಾರ, ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ಚಿಕ್ಕಮ್ಮದ್ರೆಲ್ಲ ಹಾಡುಗಾರರು. ಅವ್ರ ಜೊತೆಗೆ ನಾನು ಬೆಳೆದಿರೋದು ಕೂಡ. ಹಾಗಾಗಿ ನಮ್ಮ ಸಿದ್ಧಿ ಜನಾಂಗದವರು ಹಾಡು, ನೃತ್ಯ ಇದಕ್ಕೆ ತುಂಬಾ ಅದ್ಭುತವಾದ ಕಲೆಗಾರರು. ಆ ಕುಟುಂಬದಿಂದ ಬಂದದ್ ನಾನು. ಹಾಗಾಗಿ ನಾನು ಕೂಡ ಮುಂದೆ ಸಂಗೀತ ಕಲಿಬೇಕಂತ ಒಂದು ಆಸೆ ಇತ್ತು. ಅದು ನನಗೆ ನಿಧಾನವಾಗಿ ಈ ನೀನಾಸಂನವ್ರು ಎಂಟ್ರಿ ಕೊಟ್ಟರು. ನಿಮ್ಗೆ ಗೊತ್ತಿರೋ ಹಾಗೆ ನೀನಾಸಂ ತುಂಬಾ ಅದ್ಭುತವಾದ ಒಂದು ಆಕ್ಟಿಂಗ್ ಸ್ಕೂಲು. ಅವರಿಂದ ನಮ್ಮ ಊರಲ್ಲಿ ಬಂದ್ರು, ನಮ್ಮ ಜನರ ಜೊತೆಗೆಲ್ಲ ಸೇರ್ಕೊಂಡು ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿಂದ ನಮ್ಮ ಸಿದ್ಧಿಗಳು ನಾಟಕ ಮಾಡಿಸಿದ್ರು, ನಾನು ಅಲ್ಲಿ ಜೊತೆ ಸೇರ್ಕೊಂಡು ಜೊತೆಗೆ ಹಾಡ್ತಿದ್ದೆ, ಕುಣಿತಿದ್ದೆ. ಹಾಗೆ ನಮ್ದು ಬಾಲ್ಯ ತುಂಬಾ ಸಂತೋಷವಾಗಿ, ಮ್ಯೂಸಿಕ್ ಜೊತೆಗೆ, ಡಾನ್ಸ್ ಜೊತೆಗೆ, ಕಷ್ಟಗಳ ಜೊತೆಗೆ ಸುಖಗಳು, ತುಕಗಳ ಜೊತೆಗೆ ಕಷ್ಟ, ಇವು ಎರಡರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಬೆಳೆದು ಬಂದಿದ್ದು ನಮ್ಮ ಊರಿಂದ. ನಾವು
2: ಸ್ಕೂಲ್ಗೆಲ್ಲ ಅಲ್ಲೇ ಹೋಗ್ತಿದ್ರ?
3: ಇಲ್ಲ, ನಮ್ದು ಸ್ಕೂಲ್ ಅಲ್ಲಿಂದ ಒಂದು 6 ಕಿಲೋಮೀಟರ್. ನಮ್ದು ಒಂದು ಹಳ್ಳ ಎಲ್ಲ ದಾಟಿ, ಸಂಕ ಎಲ್ಲ ದಾಟಿ, ಅದ್ರ ನಡುವೆ ನಾವು ಕೊಪ್ಪೆ ಎಲ್ಲ ಹಾಕೊಂಡು ಹೀಗೆ ನಮ್ದು ಎಜುಕೇಶನ್ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ನಮ್ದು ಹಾಸನಗಿ ಶಾಲೆ ಅಂತ ನಾನು ಓದಿರೋದು 7ನೇ ಕ್ಲಾಸ್ ತನಕ. ತುಂಬಾ ಒಳ್ಳೆ ಸಂಸ್ಕಾರ ಇರೋ ಶಾಲೆ ಅದು, ಎಲ್ಲದರಲ್ಲೂ ಮುಂದಿತ್ತು ಆ ಶಾಲೆ. ಅಲ್ಲಿ ನಾವು ಹಾಡು, ಸ್ಪೋರ್ಟ್ಸು, ಆಮೇಲೆ ನಮ್ಗೆ ಟೀಚರ್ಗಳು ತುಂಬಾ ನನಗೆ ಸಪೋರ್ಟ್ ಮಾಡ್ತಿದ್ರು. ಯಾಕಂದ್ರೆ ನಾನು ಹಾಡು ಅಂದ ತಕ್ಷಣ ಗಿರಿಜಾ ಸಿದ್ಧಿ, ಎಲ್ಲ ಟೀಚರ್ಗಳು ಹಾಡು ಬಂತು ಅಂದ್ರೆ ಗಿರಿಜಾ ಸಿದ್ಧಿನ ಕರೀರಿ ಅಂತ ಹೇಳೋರು. ಹಂಗೆ ನಂಗೆ ಟೀಚರ್ಗಳು ಸಪೋರ್ಟ್ ಮಾಡ್ತಿದ್ರು. ಹಾಗಾಗಿ ಬಾಲ್ಯ ಅನ್ನೋದು ನಾವು ನಮ್ಗೆ ಇನ್ನೂ ಅದು ಮರೆಯಕ್ಕೆ ಆಗಲ್ಲ.
2: ನೀವ್ ಹೇಳಿದ್ರಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಸಿಂಗರ್ಸ್ ಇದ್ರು ಅಂತ, ನೀವ್ ಆ ಟೈಮಲ್ಲಿ ನಿಮ್ಮ ಯಾವ್ದಾದ್ರು ಫಂಕ್ಷನ್ ಆದ್ರೆ ಅಥವಾ ಏನಾದ್ರೂ ಸಂಭ್ರಮ ಇದ್ರೆ ಅದಕ್ಕೆ ಯಾವ್ದಾದ್ರು ಹಾಡು ಹಾಡ್ತಿದ್ದು ನೆನಪಿದೆ ನಿಮ್ಗೆ? ಹಾಡ್ಬೋದಾ?
3: ಹೌದೌದು,
2: ನಮ್ಮ ಲ್ಯಾಂಗ್ವೇಜ್ ಅಲ್ಲಿ.
3: ಹೌದು ಹೌದು, ನಮ್ಮ ಅಮ್ಮ ಮತ್ತೆ ನಮ್ದು ಅಂದ್ರೆ ನಮ್ದು ಅಮ್ಮ ಅಜ್ಜಿಂದಿರೆಲ್ಲ ಹಾಡ್ತಿದ್ರಲ್ಲ, ಅದು ಇದುವರೆಗೂ ನಾವು ಅದನ್ನೇ ಹಾಡ್ತಾ ಬಂದಿದ್ದೀವಿ. ಯಾಕಂದ್ರೆ ಅದು ನಮ್ಮ ಅಜ್ಜಿಯರ ನೆನಪುಗಳು. ಇದು ಜೋಗುಳ ಹಾಡೋದು ಚಿಕ್ಕ ಮಗುಗೆ, ನಮ್ಮ ಅಮ್ಮ ಇವಾಗ್ಲೂ ನಮ್ಮ ಮಕ್ಕಳಿಗೆ ಹಾಡ್ತಿರ್ತಾರೆ ನಮ್ಮ ಅಮ್ಮ.
2: ನಿಮ್ಗೆ ನೆನಪಿದ್ಯಾ?
3: ಖಂಡಿತ,
2: ಒಂದೆರಡು ಲೈನ್ ಹಾಡ್ಬೋದು?
3: ಹಾಡ್ಬೋದು ಹಾಡ್ಬೋದು ಹಾಡ್ಬೋದು.

0: ಇದು ಜೋಗುಳ ಧಾಡ?
1: ಹೌದು, ಇದು ಜೋಗುಳ ಧಾಡು.
0: ಆಮೇಲೆ ನೀವು ಹೇಳಿದ್ರಿ ನಿಮ್ಮ ಮೇನ್ ಸ್ಟ್ರೀಮ್ ನಾಟಕ ರಂಗಕ್ಕೆ ಬರಕ್ಕೆ ಕಾರಣ ಆದ್ರು ನೀನಾಸಮ್ಮ ಅವರು ಹೇಳಿ, ಆ ಜರ್ನಿಯನ್ನ ಸ್ವಲ್ಪ ವಿವರಿಸ್ತೀರಾ? ಹೇಗ್ ಬಂದ್ರು ಅವರು, ಅವರಿಂದ ನಿಮ್ಗೆ ಹೇಗೆ ಸಂಪರ್ಕ ಆಯ್ತು ಅಂತ ಹೇಳಿ.
1: ಇದು ನೀನಾಸಮ್ ಅನ್ನೋದು ದೊಡ್ಡ ಸಂಸ್ಥೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಅಲ್ಲಿಂದ ಜಂಬೆ ಸರ್, ಚಿದಂಬರರಾವ್ ಜಂಬೆ, ಅವರು ನಮ್ಗೆ ಒಂಥರ ಕುಟುಂಬದ ನಮ್ದು ಗುರು ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಅವ್ರ ಕಡೆಯಿಂದ ನಾವು ಸಿದ್ಧಿಗಳು ಮಂಚಿಕೇರಿಯಲ್ಲಿ ಅಥವಾ ಯಲ್ಲಾಪುರ ತಾಲೂಕಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ನಾವು ಇದೀವಿ ಅಂತ ಗೊತ್ತಾಗಿದ್ದೆ ನೀನಾಸಮ್ ಕಡೆಯಿಂದ. ಯಾಕಂದ್ರೆ ಅವರು ನೀನಾಸಮ್ ಅವ್ರು ಇಡೀ ಟ್ರೂಪ್ನವ್ರು ಬಂದು ಅಲ್ಲಿ ನಮ್ಮ ಇಡೀ ಸಿದ್ಧಿ ಜನಾಂಗವನ್ನ ಒಂದ್ ಕಡೆ ಸೇರಿಸಿ ಕಾಡಲ್ಲಿ ಒಂದ್ ದೊಡ್ಡ ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿ ನಮ್ಮ ಸಿದ್ಧಿ ಜನರಿಗೆ ಕಾಸ್ಟ್ಯೂಮ್ಸ್, ಲೈಟಿಂಗ್ಸ್, ಒಂಥರ ಹೊಸ ಜಗತ್ತಿಗೆ ಅವರು ನಮ್ಮನ್ನ ಸೃಷ್ಟಿ ಮಾಡಿಬಿಟ್ರು ಜಂಬೆ ಸರ್. ಅಲ್ಲಿಂದ ನಮ್ದು ಸಿದ್ಧಿಗಳಿಗೆ ಒಂಥರ ಹೊರಗಡೆ ಬರಕ್ಕೆ ಧೈರ್ಯ ಆಯ್ತು. ಯಾಕಂದ್ರೆ ಆ ನಾಟಕ ಬೇರೆ ಕಡೆ ಎಲ್ಲ ಶೋ ಆಗಿತ್ತು, ಬೇರೆ ಬೇರೆ ಈ ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ. ಅವಾಗ ಎಲ್ರಿಗೂ ಗೊತ್ತಾಗಿದ್ದು, ಓ ಸಿದ್ಧಿ ಅಂತ ಒಬ್ರು ಇದ್ದಾರೆ ಈ ಡಿಸ್ಟ್ರಿಕ್ಟಲ್ಲಿ, ಇದಾರೆ ಸಿದ್ಧಿಗಳು, ಅವರು ಕನ್ನಡ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ ಅಂತ ಗೊತ್ತಾಗಿದ್ದೆ 80s ಅಲ್ಲಿ. ಹಾಗಾಗಿ ನಮ್ಗೆ ಅಲ್ಲಿಂದ ಒಂದು ಶಕ್ತಿ ಅದು. ನಮ್ಮ ಅಪ್ಪ ಏನ್ ಮಾಡಿದ್ರು, ಮತ್ತೆ ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಇಂಪ್ರೂವ್ ಆಗಕ್ಕೆ ನೀನಾಸಮ್, ನಾವ್ ಇಲ್ಲಿ ಇದೀವಿ ಅಂದ್ರೆ ನೀನಾಸಮ್, ನಾವೊಂದು ಇಲ್ಲಿ ಬಂದು ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೂ ನೀನಾಸಮ್ ಕಾರಣ. ಹಾಗಾಗಿ ನಮ್ಗೆ ನೀನಾಸಮ್ ಅನ್ನೋದು ಎರಡನೇ ತವರೂರು ಅಂತ ನಾವು ಹೇಳ್ಕೋತೀವಿ. ಸುಮಾರು ಒಂದು 1st class ಅಲ್ಲಿಂದ ಸ್ಟಾರ್ಟ್ ಆಯ್ತು ನೀನಾಸಮ್ನವ್ರು. ಮತ್ತೆ ಬರಕ್ ಶುರು ಮಾಡಿದ್ರು, ರಘುನಂದನ್ ಸರ್ ಬಂದ್ರು, ಆಮೇಲೆ ಜಂಬೆ ಸರ್ ಬಂದ್ರು, ಅಕ್ಷರ ಅವ್ರು ಬಂದ್ರು, ಅವ್ರು ಫುಲ್ ಆಗಿ ನೀನಾಸಮ್ರ ಟೀಮ್ನವ್ರೆ ನಿಧಾನಕ್ಕೆ ಬಂದು ನಮ್ಮ ಸಿದ್ಧಿಗಳ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಹಾಗೆ ಅಲ್ಲಿ ದುಂಡಿ ಭಟ್ ಅಂತ ಇದ್ದಾರೆ, ಅವ್ರನ್ನ ಟೀಮ್ ಕಟ್ಟಿದ್ರು ಮಂಚಿಕಿರಿನಲ್ಲಿ ರಂಗ ಸಮೂಹ ಅಂತ. ಅಲ್ಲಿ ಅವ್ರು ನಿಧಾನಕ್ಕೆ ಒಬ್ಬೊಬ್ಬರೇ ಸಿದ್ಧಿಗಳನ್ನ ಕರೆದು ನಾಟಕ ಮಾಡಿಸೋದು, ಅಂದ್ರೆ ಅವ್ರದ್ದು ಉದ್ದೇಶ ಅವ್ರು ನಮ್ಮ ಜೊತೆ ಬೆರೀಲಿ ಅಂತ. ಅವ್ರು ಯಾವುದೇ ಅವ್ರಿಗೆ ಭಯ ಆಗಬಾರ್ದು. ಯಾಕಂದ್ರೆ ನಾಟಕದಲ್ಲಿ ನಾವು ನಿಂತು ಒಂದು ಡೈಲಾಗ್ ಹೇಳ್ಬೇಕಂದ್ರೆ ಅದಕ್ಕೊಂದು ವಿಚಿತ್ರ ಶಕ್ತಿ ಬೇಕಲ್ವಾ, 4 ಜನರಿಗೆ ಅಂತ ಕೊಡಬೇಕಂದಾಗ. ಅದೆಲ್ಲ ಅವರು ಮುಂದೆ ಬರಲಿ ಅಂತ ಹೇಳಿಬಿಟ್ಟು ಚಿದಂಬರರಾವ್ ಜಂಬೆ ಮತ್ತು ದುಂಡಿ ಭಟ್ರು ನಿಧಾನಕ್ಕೆ ನಮಗೆ ಬೇರೆ ಬೇರೆ ಬೇರೆ ಟೀಮ್ ಜೊತೆಗೆ ಕೆಲಸ ಮಾಡಕ್ಕೆ ಶುರು ಮಾಡಿಸಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಮ್ಮ ಸಿದ್ಧಿಗಳಿಗೆ, ಓ ನಾಟಕನ ನಾವು ಹಿಂಗೂ ಮಾಡ್ಬೋದಾ, ಅಥವಾ ಜನರ ಜೊತೆ ಹೀಗೂ ಮಾತಾಡ್ಬೋದಾ, ನಮ್ಮ ಕಷ್ಟ ಸುಖನ ನಾಟಕದ ಮೂಲಕ ಹೇಳ್ಕೋಬಹುದಾ ಅನ್ನೋಕೊಂದು ದೊಡ್ಡ ವೇದಿಕೆ ಸಿಕ್ಕಿಬಿಡ್ತು ನಮ್ಮ ಜನರಿಗೆ. ನಾನು ಅದನ್ನ ನೋಡ್ತಾ ನೋಡ್ತಾ ನಾನು ಕೂಡ ಬೆಳೆದೆ ಅಲ್ಲಿಂದ. ಓಕೆ, ನಾನು ನೀನಾಸಮ್ ನಾಟಕ ಬರ್ತಿತ್ತು ಆ ಟೈಮಲ್ಲಿ, ತಿರುಗಾಟ ಅಂತ ಮಾಡೋರು ಅವರು, ಅಂದ್ರೆ ಆಲ್ ಕರ್ನಾಟಕ ನಾಟಕ ಮಾಡೋರು ಅವರು. ಆ ಟೈಮಲ್ಲಿ ನಾನು 7th class 6th class ನಾನು ಹೋಗೋ ನಾಟಕ ನೋಡ್ತಿದ್ದೆ. ಅವಾಗ ನಂಗೆ ಅನ್ಸಕ್ ಶುರು ಆಗಿತ್ತು, ಇಲ್ಲ ನಾನು ಒಂದಲ್ಲ ಒಂದು ನಾನು ಹೋಗ್ಲೇಬೇಕು ನೀನಾಸಮ್ಗೆ, ನಾವು ಡಿಪ್ಲೊಮಾ ಮಾಡಲೇಬೇಕು ಅಂತ. ಬಟ್ ನಾನು ಅಂದ್ಕೊಂಡಿದ್ದು ಅಲ್ಲಿ ತುಂಬಾ ಓದ್ಕೊಂಡು ಹೋಗ್ಬೇಕೇನೋ, ಡಿಗ್ರಿ ಮಾಡಿಕೊಂಡು ಮಾಸ್ಟರ್ಸ್ ಮಾಡ್ಕೊಂಡು ಹೋಗ್ಬೇಕೇನೋ ಅನ್ನೋದೊಂದು ನಂಗೆ ಚಿಂತೆ ಇತ್ತು. ಆಮೇಲೆ ನಾನು ಅಲ್ಲಿ ಕೇಳ್ತಿದ್ದೆ, ನೀವು ನಾಟಕ ಹೇಗೆ ಮಾಡ್ತೀರಿ, ನಿಮ್ಗೆ ಟ್ರೈನಿಂಗ್ ಹೇಗಿರುತ್ತೆ ಅಲ್ಲಿ ಅಂತ. ಆಮೇಲೆ ನೀನಾಸಮ್ನವರು ಅಲ್ಲಿ ಕಾಲಿಟ್ಟ ಮೇಲೆ, ಈ ನೀನಾಸಮ್ ನಾಟಕದವರೆಲ್ಲ ಅಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ನಮ್ಮನೆಗೆ ಬಂದು ಭೇಟಿ ಮಾಡೋರು, ನಮ್ಮನ್ನ ಮೀಟ್ ಮಾಡ್ತಿದ್ರು. ಸ್ಟೂಡೆಂಟ್ಸ್ ಎಲ್ಲ ಬಂದು, ಆಕ್ಟರ್ಸ್ ಎಲ್ಲ ಬಂದು ಮೀಟ್ ಮಾಡಿ, ಇಲ್ಲ ನೀನು ಕೋರ್ಸ್ ಮಾಡು ಚೆನ್ನಾಗಿರುತ್ತೆ ಡಿಪ್ಲೊಮಾ ಅಂತ ಹಿಂಗೆಲ್ಲ ಹೇಳಿ ಒಂಚೂರು ಸ್ಫೂರ್ತಿ ಕೊಡ್ತಿದ್ರು ಹಿಂಗೆ ಒಂಥರ. ಅಲ್ಲಿಂದ ಶುರುವಾಯ್ತು ನನ್ನ ಜರ್ನಿ ಕೂಡ, ನಾನು ಮಾಡಲೇಬೇಕು ಅನ್ನೋದನ್ನು. 10th pass ಆದ ತಕ್ಷಣ ನಾನು ಮುಂದೆ ಓದಬಾರದು, ನಾನು ಸಂಗೀತ ಕಲಿಬೇಕು, ಇಲ್ಲ ನಾನು ಹೋಗಿ ನಾನು ನೀನಾಸಮ್ ಡಿಪ್ಲೊಮಾ ಮಾಡಬೇಕು. ಆಮೇಲೆ ನಂಗೆ ಆಗದೆ ಇದ್ರೆ, ಆಮೇಲೆ ಮನ್ಸು ಬದಲಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಮನ್ಸು ಮಾಡಿದ್ದು, ನಾನು 10th ಮುಗಿಸ್ಕೊಂಡು ನಾನು ನೀನಾಸಮ್ಗೆ ಹೋಗಲೇಬೇಕು. ನಾನು ತುಂಬಾ ಕಿರಿಯ ವಿದ್ಯಾರ್ಥಿ ನೀನಾಸಮ್ಮಲ್ಲಿ, ಅಂದ್ರೆ ತುಂಬಾ ಕಡಿಮೆ ಓದಿರೋದು ಮತ್ತೆ ತುಂಬಾ ಕಿರಿಯ ವಿದ್ಯಾರ್ಥಿ ನಾನಲ್ಲಿ, ಯಾಕಂದ್ರೆ ಅಲ್ಲೆಲ್ಲ ಮಾಸ್ಟರ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ನಾನಲ್ಲಿ ಎಲ್ ಯಾರಿಗೂ ಕಡಿಮೆ ಅಂತ ಅನ್ಸಿರ್ಲಿಲ್ಲ, ಅಷ್ಟು ಒಳ್ಳೆ ಹಾರ್ಡ್ ವರ್ಕ್ ಮಾಡಿದೆ ನೀನಾಸಮ್ ಹೋದಾಗ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ರಂಗಭೂಮಿಗೆ.
0: ನಿಮ್ಮ ಮೊದಲ ನಾಟಕದ ಅನುಭವ ಹೇಗಿತ್ತು, ಮತ್ತೆ ಯಾವ ನಾಟಕದಲ್ಲಿ ನೀವು ಭಾಗವಹಿಸಿದ್ರಿ?
1: ಹಾ, ನನ್ನ ಮೊದಲ ನಾಟಕ ಚಮ್ಮಾರನ ಚಾಲುಕ್ಯ ಹೆಂಡತಿ ಅಂತ, ತುಂಬಾ ಇದಾವೆ ನಾಟಕಗಳು. ಆಮೇಲೆ ಚೋರ್ ಚರಣದಾಸ ಇದೆ, ಶಾಕುಂತಲ ಇದೆ. ನನಗೆ ಅಲ್ಲಿ ತುಂಬಾ ಇಷ್ಟವಾದ ನಾಟಕ ಶಾಕುಂತಲ ಅಂತ, ಯಾಕಂದ್ರೆ ಅವರು ಆ ಶಾಕುಂತಲಾಗಿ ಮತ್ತೆ ನನಗೆ ತುಂಬಾ ಪಾತ್ರಗಳು ಹತ್ರ ಆಗ್ತಿತ್ತು, ಹಾಗಾಗಿ ನನಗೆ ತುಂಬಾ ಇಷ್ಟವಾದ ರೋಲ್ ಶಾಕುಂತಲೆ. ಮಾಡಿದ್ರೆ ಆತರ ರೋಲ್ ಮಾಡಬೇಕು ಅನ್ನೋ ತರ. ಆಮೇಲೆ ತುಂಬಾ ಮಾಡಿದೆ, ದೊಡ್ಡಮ್ಮ ಅಂತ ಯಾವ್ದು ಮಾಡಿದೆ, ಮಂತ್ರಶಕ್ತಿನಲ್ಲಿ ಮಾಡಿದೆ. ಈ ತರ ತುಂಬಾ ನಾಟಕಗಳು ನಮ್ಮಲ್ಲಿ ನಾನು ಮಾಡಿದ್ದು.
0: ರಂಗಭೂಮಿಯಲ್ಲಿ ಮಹಿಳಾ ಕಲಾವಿದರು ಯಾವ ರೀತಿ ಮುಂದೆ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ?
1: ಕೆಲವೊಂದ್ಸಲ ಏನಾಗುತ್ತೆ, ಹೆಣ್ಮಕ್ಳಿಗೆ ರಂಗಭೂಮಿ ಅಂದ ತಕ್ಷಣ ಕೆಲವರು ಅನ್ಕೋತಾರೆ ಅಲ್ಲಿ ಹೋದ್ರೆ ಏನೋ ಒಂದು ಭವಿಷ್ಯ ಇಲ್ಲ, ಹೇಗೆ ಹೆಂಗ್ ಬರುತ್ತೆ ನಿಮ್ಗೆ ರಂಗಭೂಮಿ, ಯಾಕೆ ಮಾಡ್ಬೇಕು ನೀವು, ಅದರಿಂದ ಏನ್ ಉಪಯೋಗ ನಿಮ್ಗೆ, ಅದರಿಂದ ದುಡ್ಡು ಬರಲ್ಲ, ಅಥವಾ ಹೆಣ್ಮಕ್ಳಿಗೆ ತುಂಬಾ ಕೆಟ್ಟದಾಗ ನೋಡ್ಕೋತಾರೆ, ಇದೆಲ್ಲ ಸುಳ್ಳು ಅಂತ ಹೇಳ್ತೀನಿ ನಾನು. ರಂಗಭೂಮಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದ್ರು ನಾವುಗಳು

0: ಕೀರ್ತಿ ಮೇಲೆ ಇದಾಗಿರುತ್ತೆ ಅಲ್ಲಿ ಅಲ್ಲಿ ರಂಗ ಅಂದ್ರೆ ಮೊದ್ಲೆಲ್ಲ ತುಂಬಾ ಗಂಡ್ಮಕ್ಳೆ ಮಾಡ್ತಿದ್ರಂತೆ ಅಂದ್ರೆ ಗಂಡಸರೇ ತುಂಬಾ ರಂಗಭೂಮಿ ಮಾಡ್ತಿದ್ರಂತೆ. ಇವಾಗ ನಿನಾಸಂ ಅಂತ ಒಂದು ಸಂಸ್ಥೆಗಳು ಪ್ರಾರಂಭ ಆದ ಮೇಲೆ ಅಲ್ಲಿ ಹೆಣ್ಮಕ್ಳು ಬರ ಶುರು ಆಯ್ತು, ಮತ್ತೆ ಅವರಿಗೆ ತುಂಬಾ ಒಳ್ಳೆ ರಕ್ಷಣೆ ಇದೆ ಅಲ್ಲಿ. ಆಮೇಲೆ ಎಲ್ಲಿ ಹೋದ್ರು ಹೆಣ್ಮಕ್ಳಿಗೆ ಒಂಥರ ಕಷ್ಟನೇ. ಹಾಗಾಗಿ ರಂಗಭೂಮಿ ಅನ್ನೋದು ವೆರಿ ತುಂಬಾ ಸ್ಟ್ರಾಂಗ್ ಆದ ಮಾಧ್ಯಮ ನನ್ನ ಪ್ರಕಾರ, ನನಗೆ ಅನಿಸಿದ ಪ್ರಕಾರ. ಯಾಕಂದ್ರೆ ನಾವೆಲ್ಲ ಮುಂದೆ ಬರ್ಲಿಕ್ಕೆ ರಂಗಭೂಮಿನೇ. ಇವಾಗ ನನ್ನನ್ನ ಎಲ್ಲ ಕಡೆ ಗುರುತು ಮಾಡ್ತಾರೆ ಅಂದ್ರೆ ರಂಗಭೂಮಿನೇ, ಯಾವುದೇ ಕಾರಣಕ್ಕೂ ನಾನು ಅದನ್ನ.
1: ಹೊರಗಡೆ ಎಲ್ಲ ಪರ್ಫಾರ್ಮೆನ್ಸಸ್ ಕೊಟ್ಟಿರೋ ನೆನಪಿದೆಯಾ?
0: ಖಂಡಿತ ನೆನಪಿದೆ. ಯಾಕಂದ್ರೆ ಹೊರಗಡೆ ಅವ್ರಿಗೆ ಏನಾಗ್ತಿತ್ತಂದ್ರೆ, ನಾನು ಫಸ್ಟ್ ಸಿದ್ಧಿಯಾಗಿ ನಾನು ಆಲ್ ಕರ್ನಾಟಕ ಒಂದು ಶೋ ಕೊಡ್ಬೇಕಾದ್ರೆ, ನಾಟಕ ಮಾಡ್ಬೇಕಾದ್ರೆ ನನ್ನ ನೋಡಕ್ ಬರೋರು ಅಂದ್ರೆ ಇವ್ರು ನೋಡಕ್ ಸ್ವಲ್ಪ ಆಫ್ರಿಕದವ್ರ ತರ ಕಾಣ್ತಾರೆ, ಇವ್ರು ಹೇಗೆ ಕನ್ನಡ ಮಾತಾಡ್ತಾರೆ, ಇವ್ರು ನೋಡ್ಲಿಕ್ಕೆ ಸ್ವಲ್ಪ ಹಂಗೆ, ಬಟ್ ಇವ್ರು ಇಲ್ಲಿ ಹೇಗೆ ಬಂದ್ರು ಅನ್ನೋದು ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಅವ್ರಿಗೆ ಕ್ವಶನ್ಗಳು. ಇಲ್ಲ, ಇವ್ರುಗಳು ಆಫ್ರಿಕದಿಂದ ಬಂದಿದ್ದು ಹೌದು, ಬಟ್ ನಮ್ಗಂತೂ ನೆನಪೇ ಇಲ್ಲ ಅದು. ಅದಕ್ಕೆ ನಮ್ಗೆ ಇಷ್ಟನೇ ಆಗಲ್ಲ, ನೀವು ಆಫ್ರಿಕ ಅಂತ ಹೇಳಿದ್ರೆ ನಮ್ಗೆ ಇಷ್ಟನೇ ಆಗಲ್ಲ. ಇಲ್ಲ, ನಮ್ಗೆ ನೆನಪೇ ಇಲ್ಲ, ಹೆಂಗ್ ಹೇಳಕ್ಕಾಗತ್ತೆ? ಅಜ್ಜಂಗ್ ನೆನಪಿಲ್ಲ, ಅಪ್ಪಂಗ್ ನೆನಪಿಲ್ಲ, ಮುತ್ತಾಜ ಅವ್ರಿಗೂ ನೆನಪಿಲ್ಲ, ಎಲ್ಲೂ ಒಂದ್ ಕಡೆ ಸುಳಿವು ಇಲ್ಲ. ಎಲ್ಲ ಅಂತೆ ಕಂತೆಗಳು ಬಂದಿದ್ರಂತೆ, ಹೌದಂತೆ, ಹಾ ಹಾ ಅನ್ಕೊಂಡು. ಹಂಗಾಗಿ ನಮ್ಗೆ ಸಿಟ್ಟು ಬರುತ್ತೆ ಒಂದೊಂದ್ಸಲ, ಇಲ್ಲಪ್ಪ ನಾವು ಗೊತ್ತಿಲ್ಲ, ನಮ್ಗೆ ಕೇಳ್ಬೇಡಿ ಆ ಕ್ವಶನ್, ನಾವು ಇಂಡಿಯಾದವರೇ, ಭಾರತದವರು, ನಾವು ಕರ್ನಾಟಕದಲ್ಲಿ ವಾಸ ಮಾಡ್ತಿದ್ವಿ ಅಷ್ಟೇ, ನಮ್ಗೆ ಗೊತ್ತಿರೋದು, ಅದನ್ನ ಕೇಳಕ್ ಹೋಗ್ಬೇಡಿ ಅಂತ. ಆ ಟೈಮಲ್ಲಿ ನನಗೆ ಅವರು ಒಂದಷ್ಟು ಜನ ಅವರಿಗೆ ಕುತೂಹಲ, ಎಲ್ಲಿದ್ದೀರಾ ನೀವು, ಎಲ್ಲಿಂದ ಬಂದ್ರಿ ನೀವು, ಹೇಗೆ ಕನ್ನಡ ಮಾತಾಡ್ತೀರಿ? ಅವಾಗ ನಾವು ಅವ್ರಿಗೆ ಬಿಡಿಸಿ ಹೇಳ್ಬೇಕಿತ್ತು. ನಮ್ಗೆ ಸುಸ್ತಾಗ್ಬಿಡೋದು ಒಂದೊಂದ್ಸಲ, ಅಯ್ಯೋ ಎಷ್ಟು ಸಲ ಹೇಳ್ಬೇಕಪ್ಪ ಇವರಿಗೆ, ನಾವು ಇಲ್ಲಿಯವ್ರೆ ಇಲ್ಲಿ. ಇದ್ರ ತುಂಬಾ ಒಳ್ಳೆ ಅನುಭವನೂ ಇತ್ತು, ಕೆಟ್ಟ ಅನುಭವನೂ ಇತ್ತು, ಬಟ್ ನಾನು ಸ್ವಲ್ಪ ಎಂಜಾಯ್ ಮಾಡ್ತಿದ್ದೆ ಅದ್ರಲ್ಲಿ. ಓಕೆ, ನನ್ನಿಂದಾದ್ರು ಒಂಥರ ಸಿದ್ಧಿಗಳು ಇದಾರೆ ಅಂತ ಅನ್ನೋದೊಂದು ಗೊತ್ತಾಗ್ತಾ ಬಂತಲ್ವಾ, ಒಂದು ಖುಷಿ ವಿಚಾರ ಅಲ್ವಾ ಅದಲ್ಲೂ.
1: ಮತ್ತೆ ಈಗ ನೀವು ಬ್ಯಾಕ್ ಟು ಉತ್ತರ ಕನ್ನಡ ಹೋದ್ರೆ ಅಲ್ಲಿ ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ತಾರೆ ಅಗ್ರೀಜ್ ಅವರೇ?
0: ತುಂಬಾ ನಮ್ಮ ಫ್ಯಾಮಿಲಿ ಹಿಡಿದು ಸಿದ್ಧಿ ನಮ್ಮ ಕಮ್ಯುನಿಟಿ ಎಲ್ಲ ಹಿಡಿದು ನನ್ನನ್ನು ಒಂಥರ ಖುಷಿಯಾಗಿ ಅಂದ್ರೆ, ಅಯ್ಯೋ ನೀನ್ ಹೆಂಗ್ ಮಾಡ್ದೆ ಅಲ್ಲಿ, ನಿನ್ನ ಯಾವ ತರ ನೋಡ್ಕೊಂಡ್ರು, ನಿಂಗಲ್ ಚೆನ್ನಾಗಿ ನೋಡ್ಕೋತಿದ್ರ, ನಿನ್ ಕೂದ್ಲೆಲ್ಲ ಕೇಳ್ತಿರ್ಲಿಲ್ವಾ? ಮೇನ್ ಆಗಿ ನಮ್ಗೆ ಕೇಳೋದು ಕೂದ್ಲು, ಇನ್ ಕಲರ್ಸ್ ಎಲ್ಲ ಏನ್ ಕೇಳ್ತಿರ್ಲಿಲ್ಲ, ಮಾಮೂಲಿ ಕೂದ್ಲು ಯಾಕೆ ಹಂಗೆ ಅದೆಲ್ಲ ಕೇಳ್ತಿರ್ಲಿಲ್ವಾ, ನಿಮ್ಗೆ ಕಷ್ಟ ಆಗ್ತಿರ್ಲಿಲ್ವಾ ಅಂತ ನಾನು ಅಂತಿದ್ದೆ. ಕೆಲವೊಂದ್ಸಲ ಕೇಳ್ತಿದ್ರು, ಕೆಲವೊಂದ್ಸಲ ಕೇಳ್ತಿರ್ಲಿಲ್ಲ. ಕೆಲವರು ಯಾರು ಕುತೂಹಲ ಆಗಿ ಇರ್ತಿದ್ರು ಅವ್ರು ಬಂದು ಕೇಳೋರು, ಕೆಲವ್ರು ಕೇಳ್ತಿರ್ಲಿಲ್ಲ, ಬಟ್ ನಾನು ಎಂಜಾಯ್ ಮಾಡ್ತಿದ್ದೆ. ಅವರು ಅಂತ ನಮ್ಗೂ ಖುಷಿ ಆಗ್ತಿತ್ತಲ್ವಾ ಅಂತ. ಇವಾಗ ಅವ್ರಿಗೆ ಖುಷಿ ಏನಂದ್ರೆ, ನಾವು ಥಿಯೇಟರ್ ಮಾಡ್ಬೇಕು, ನಾವು ಮುಂದೆ ಬರಬೇಕು ನಿಂತರ, ನಮ್ಗೆಲ್ರು ಗುರುತು ಹಿಡಿಬೇಕು ಅನ್ನೋದು ತುಂಬಾ ನಂಗೆ ಖುಷಿ ಪಡ್ತಾರೆ ನಮ್ಮ ಜನ.
1: ಇವಾಗ ವಾಪಸ್ ನಿಮ್ಮ ಬರ್ತ್ ಪ್ಲೇಸ್ ಗೆ ಹೋದ್ರೆ, ನಿಮ್ಮ ನೇಟಿವ್ ಪ್ಲೇಸ್ ಗೆ ಹೋದಾಗ ನಿಮ್ಗೆ ಅನ್ಸತ್ತ ಅಲ್ಲಿನೂ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವರು ಲೈಕ್ ಕುತೂಹಲದಿಂದ ಕೇಳ್ತಾರೆ ಹೇಗೆ ನೀವು ನಾಟಕ ಎಲ್ಲ ಮಾಡ್ತಿದ್ರಿ, ನಮಗೂ ಕಲ್ಸ್ಕೊಡಿ ಅಂತ. ಸೊ ದಟ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾರಲ್ಲ, ಅದನ್ನೇನಾದ್ರೂ ಮಾಡೋ ಯೋಜನೆ
0: ನಾವು ಮಾಡ್ತಾ ಇದೀವಿ. ಈಗ 10 ವರ್ಷದಿಂದ ನಾವು ನಮ್ದೇ ಆದ ಒಂದು ಸಿದ್ಧಿ ಟ್ರಸ್ಟ್ ಅಂತ ಮಾಡ್ಕೊಂಡಲ್ಲಿ ನಾವು ಒಂದಷ್ಟು 50-60 ಸಿದ್ಧಿ ಮಕ್ಕಳನ್ನ ಒಂದೆಡೆ ಸೇರಿಸಿ ಪ್ರತಿ ವರ್ಷ ನಾವು ಹೋಗಿ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಗೆ ರಜೆ ಇರುತ್ತೆ ಆ ಟೈಮಲ್ಲಿ ಅವ್ರನ್ನ ಸೇರಿಸಿ ಒಂದು ತಿಂಗಳು ನಾವಿಲ್ಲಿ ಕಲ್ತಿದ್ದನ್ನ ಅವರಿಗೆ ಅದನ್ನ ಸ್ವಲ್ಪವಾಗಿ ಅಂದ್ರೆ ನಾವು ಸಡನ್ಲಿ ಮುಂದೆ ಬಂದಿದ್ದೆ ಅಲ್ವಲ್ಲ, ಅವ್ರಿಗೆಲ್ಲಾನು ಬೇಗ ದಾನ ಮಾಡಬಾರ್ದು. ಸ್ವಲ್ಪ ಹೀಗೆ ಥಿಯೇಟರ್ ಅಂದ್ರೆ ಹೀಗೆ, ಥಿಯೇಟರ್ ಅಂದ್ರೆ ಯಾಕೆ ಕಲಿಬೇಕು, ಎಜುಕೇಶನ್ ಜೊತೆಗೆ ಥಿಯೇಟರ್ ಯಾಕೆ ಬೇಕು, ಜೊತೆಗೆ ಎಜುಕೇಶನ್ ಬೇಕು ಜೊತೆಗೆ ಥಿಯೇಟರ್ ಬೇಕು. ಯಾಕಂದ್ರೆ ನಮ್ಗೆ ಜನ ಪರಿಚಯ ಮಾಡ್ತಾರೆ, ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಸಿಗತ್ತೆ ನಮ್ಗೆ, ಒಳ್ಳೊಳ್ಳೆ ನಮ್ಗೊಂದು ಧೈರ್ಯ ಬರುತ್ತೆ. ಈ ತರವಾಗಿ ನಾವು 5 ವರ್ಷದಿಂದ ತುಂಬಾ ಕಂಪಲ್ಸರಿಯಾಗಿ ನಾವು ಮಕ್ಕಳ ಜೊತೆ ವರ್ಕ್ ಮಾಡ್ತಾ ಇದೀವಿ. ನಾಟಕ ತಗೊಳ್ಳೋದು, ಡೈಲಾಗ್ ಡೆಲಿವರಿಯಿಂದ ಹಿಡಿದು ಆ ಪ್ರೋಗ್ರಾಮ್ ಅಲ್ಲಿ ನಾವು ಒಳ್ಳೊಳ್ಳೆ ಟೀಚರ್ನ ಕರೆಯೋದು, ಅವ್ರಿಗೆ ಬೇರೆ ಬೇರೆ ಜನರನ್ನ ಕರ್ಸ್ಬಿಟ್ಟು ಅವ್ರಿಗೆ ಪಾಠ ಮಾಡಿಸೋದು. ನಾಟ್ ಓನ್ಲಿ ನಾಟಕ, ಬೇರೆ ಬೇರೆ ಅಂದ್ರೆ ಕೆಲವರು ಪೊಲೀಸ್ ಆಗ್ಬೇಕಂತಿರ್ತಾರೆ, ಕೆಲವರು ಲಾಯರ್ ಆಗ್ಬೇಕಂತಿರ್ತಾರೆ, ಕೆಲವರು ಡಾಕ್ಟರ್ ಆಗ್ಬೇಕಂತಿರ್ತಾರೆ, ಅವ್ರನ್ನೆಲ್ಲ ನಾವು ಕರ್ಸ್ತೀವಿ. ನಮ್ ಸಿದ್ಧಿಸ್ ಅಲ್ಲೇ ಇದಾರೆ, ಇವಾಗ ಓದ್ದವರೇ ಇದಾರೆ, ಡಾಕ್ಟರ್ಸ್ ಇದಾರೆ, ಲಾಯರ್ಸ್ ಇದಾರೆ, ನರ್ಸಿಂಗ್ ಮಾಡೋರು ಇದಾರೆ, ಇವರೆಲ್ಲ ನಮ್ಮಲ್ಲೇ ಇದಾರೆ. ಅವ್ರನ್ನೆಲ್ಲ ನಾವು ಡೈಲಿ ಒಬ್ಬರನ್ನ ಕರ್ಸೋದು ನಾವು ಅತಿಥಿಯಾಗಿ ಮಕ್ಕಳ ಜೊತೆಗೆ ಮಾತಾಡಕ್ಕೆ, ಅಂದ್ರೆ ಆ ಫೀಲ್ಡ್ಗೆ ಹೋಗೋರಿಗೆ ಅಲ್ಲಿ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಕರೆಸಿ ಅದನ್ನ ವರ್ಕ್ಶಾಪ್ ಅಂತ ಮಾಡ್ತೀವಿ ನಮ್ಮೂರಲ್ಲಿ ನಾವು.
1: ಈಗ ನಾಟಕ ಮತ್ತು ಸಮಾಜದ ನಡುವಿನ ರಿಲೇಷನ್ ನೀವು ಹೇಗೆ ವಿವರಿಸ್ತೀರಿ ಗಿರೀಜ್ ಅವರೇ?
0: ತುಂಬಾ ಅದು ಕಷ್ಟಕರವಾದ್ದು. ಅಂದ್ರೆ ಈಗ ನೀವು ಸಮಾಜ ಮತ್ತೆ ನಾಟಕ ತಗೊಂಡಾಗ, ಅನುಭವ ತಗೊಂಡಾಗ ಇಟ್ಸ್ ಗುಡ್ ಆಕ್ಚುಲಿ, ಕೆಲವೊಂದ್ಸಲ ಬ್ಯಾಡ್ ಇರುತ್ತೆ.
1: ದಟ್ ಗಿವ್ಸ್ ಎಕ್ಸ್ಪೀರಿಯನ್ಸ್, ಬ್ಯಾಡ್ ಥಿಂಗ್ಸ್
0: ಯಾ
1: ಗುಡ್ ಥಿಂಗ್ಸ್ ವಿಲ್ ಬಿ ಲೈಕ್ ಇನ್ ಮೆಮರೀಸ್.
0: ಕರೆಕ್ಟ್. ಈಗ ನಾವು ಅಂದ್ರೆ ನಾವು ಅದಕ್ಕೆ ರೆಡಿ ಆಗ್ಲೇಬೇಕು. ಕೆಲವೊಂದ್ಸಲ ನಾವು ಎಲ್ಲದನ್ನು ನಾಟಕ ಮಾಡ್ಬೇಕಾದ್ರೆ ಎಲ್ಲ ತರದ ತಗೊಳಕ್ಕೂ ರೆಡಿ ಆಗಿರ್ಬೇಕು. ಯಾಕಂದ್ರೆ ಇವಾಗ ಓಕೆ, ಇವಾಗ ಒಂದು 10 ವರ್ಷದ ಈ ಕಡೆ ನಮ್ಮ ನಾಟಕ ಅಂದ ತಕ್ಷಣ ಏನೋ ಒಂದು PhD ತರ, ಇವಾಗ ಮೊದ್ಲೆಲ್ಲ ಆಗಿರ್ಲಿಲ್ವಲ್ಲ. ಹಾಗಾಗಿ ಇವಾಗ ಸಮಾಜ ಕೂಡ ಈ ನಾಟಕ ರಂಗಭೂಮಿ ಅದ್ರಲ್ಲೂ ಅಂದ ತಕ್ಷಣ ಒಂಥರ ಓ ರಂಗಭೂಮಿನ ನೀವು, ಓ ಗ್ರೇಟ್,
1: ಹೌದು
0: ಇವಾಗ ಈ ತರ ಬಂದಿದೆ. ಹಾಗಾಗಿ ಇವಾಗ ಅಷ್ಟೊಂದು ನಮ್ಗೆ ಕಷ್ಟ
1: ಅರ್ಥ ಮಾಡ್ಸಕ್ಕೆ ಅಷ್ಟು ಎಫರ್ಟ್ ಬೇಡ.
0: ಹೌದು ಹೌದು ಹೌದು,
1: ಮುಂಚೆ ಟೈಮ್ ಅಲ್ಲಿ ಹಾಗಿರ್ಲಿಲ್ಲ
0: ಇರ್ಲಿಲ್ಲ ಇರ್ಲಿಲ್ಲ. ನಮ್ಗೆಲ್ಲ ಕೇಳೋರು ನೀನ್ ನಾಟಕ ಮಾಡೋದಾದ್ರೆ ಯಾರು ಮದುವೆ ಆಗ್ತಾರೆ ಅಂತ, ಬೇಗ ಮದುವೆ ಆಗ್ಬಿಡು ನಿಂಗೆ ಯಾರು ಮದುವೆ ಆಗ್ಲಿ ನಾಟಕ ಮಾಡೋದು, ನೀವು ಗಂಡ್ಮಕ್ಳು ಕೈಲ ಇಟ್ಕೋತೀರಿ ಆಮೇಲೆ ಇಲ್ಲಿ ಬಂದು ಮದುವೆ ಹೆಂಗ ಆಗ್ತೀರಿ ಅಂತ. ಬಟ್ ಅವ್ರು ಹೇಳೋದು ತಪ್ಪಲ್ಲ, ಅದು ಕೆಲವು ಫ್ಯಾಮಿಲಿಯಲ್ಲಿ ಇರುತ್ತಲ್ಲ ಅದು ಸಹಜ, ಅದು ಹೇಳಕ್ಕಾಗಲ್ಲ. ಬಟ್ ಇವಾಗ ರಂಗಭೂಮಿ ಅನ್ನೋ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದೆ, ತುಂಬಾ ಅಂದ್ರೆ ಫಿಲ್ಮ್ ಫೀಲ್ಡ್ ಗಿಂತ ರಂಗಭೂಮಿನೇ ಸ್ಟ್ರಾಂಗ್ ಆಗಿದೆ. ನೀನು ಫಿಲ್ಮ್ ಒಂದು ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿದ್ಯಾ, ಡಿಪ್ಲೊಮಾ ಆದ್ರೂ ಮಾಡಿದ್ಯಾ ರಂಗಭೂಮಿದ ಆದ್ರು ಅಂತ ಕೇಳ್ತಾರೆ, ಅಷ್ಟು ಸ್ಟ್ರಾಂಗ್ ಆಗಿದೆ ರಂಗಭೂಮಿ ಇವಾಗ.
1: ಬಟ್ ರಂಗಭೂಮಿಯಲ್ಲಿ ಇದ್ದವರು ಅಂದ್ರೆ ಅವ್ರದ್ದು ಅಭಿನಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಅರ್ಥ ಇಲ್ಲ.
0: ಅಂದ್ರೆ ರಂಗಭೂಮಿಲಿ ನಾಟ್ ಅಭಿನಯ ಒಂದೇ ಹೇಳ್ಕೊಡಲ್ಲ, ಅಲ್ಲಿ ಶಿಸ್ತು, ಕಮಿಟ್ಮೆಂಟ್, ಆಮೇಲೆ ನಿಮ್ಗೆ ಲೈಟಿಂಗ್ ಡಿಸೈನ್, ಮೇಕಪ್, ಏನೇ ನಿಮ್ಗೆ ಲೈಫ್ಗೆ ನಮ್ಗೆ ಏನೇನು ಬೇಕೋ ನಮ್ ಒಳಗಡೆ ಒಬ್ಬ ಕಲಾವಿದ ಇರ್ತಾನೆ, ಅದನ್ನ ಜಾಗೃತ ಗೊಳಿಸ್ತಾರೆ ಅವರು. ಹಾಗಾಗಿ ಬರೀ ರಂಗಭೂಮಿ ನಾಟಕ ಮಾಡೋದಷ್ಟೇ ಅಲ್ಲ, ಅದು ಅದು ಒಂದು ನಾವು ಎಷ್ಟು ಜನರ ದೊಡ್ಡ ಕುಟುಂಬನೇ ಬೆಳೆಸ್ಕೊಂಡ್ ಬಿಡ್ತೀವಿ ಅಲ್ಲಿ, ನಮ್ಗೆ ಎಷ್ಟು ಜನ ನಮ್ಗೆ ಹತ್ರದಿಂದ ನೋಡ್ತಾರೆ ಅಂದ್ರೆ ಫುಲ್ ಒಂದು ಒಂದು ಕುಟುಂಬನೇ ಆಗ್ಬಿಡ್ತಾರೆ ರಂಗಭೂಮಿಗೆ ಬಂದಾಗ. ಎಷ್ಟು ಜನ ಪರಿಚಯ ಆಗಿರುತ್ತೆ ನಮ್ಗೆ, ಎಷ್ಟು ಜನ ನಮ್ಮನ್ನು ಗುರ್ತು ಮಾಡ್ತಾರೆ, ಎಷ್ಟು ಜನ ಬಂದು ಮಾತಾಡ್ತಾರೆ, ಅದು ತುಂಬಾ ಇಟ್ಸ್ ವೆರಿ ಸ್ಟ್ರಾಂಗ್ ರಂಗಭೂಮಿ.
1: ಅದ್ರ ಜೊತೆಗೆ ನೀವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದೀರಿ ಅಂತ ಹೇಳಿದ್ರೆ, ಅದ್ರ ಕಡೆ ಒಲವು ಹೇಗೆ ಬೆಳೀತು ಗಿರೀಶ್ ಅವರೇ?
0: ನಂದು ಮೊದಲದು ಒಂದು ಗುರಿ ಇರದೆ ಇದ್ದಿದ್ದೆ ನಾನು ಸಂಗೀತ ಕಲಿಯಬೇಕು ಅಂತ, ಯಾಕಂದ್ರೆ ನಮ್ದು ಮಂಚಿಕೇರಿ ತುಂಬಾ ಒಳ್ಳೆ ಸಂಗೀತಗಾರಿರೋ ಊರದು, ಹಾಸನಗಿ ಗಣಪತಿ ಭಟ್ ಅವರೆಲ್ಲ ಅವಾಗ ತುಂಬಾ ಫೇಮಸ್, ಪಂಡಿತ್ ಪದ್ಮಶ್ರೀ ಎಲ್ಲ ತಗೊಂಡವ್ರು ಅವರೆಲ್ಲ, ಅವ್ರೆಲ್ಲ ಸಂಗೀತ ನಾನು ನೋಡ್ತಿದ್ದೆ. ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇರ್ಲಿಲ್ಲ, ನಾನ್ ಸಂಗೀತ ಕಲಿಯಬೇಕು, ನಾನ್ ಹಾಡ್ಬೇಕು, ಇದೊಂದು ನಂಗೆ ಮೊದ್ಲಿಂದಾನು ಗುರಿ ಇತ್ತು. ಹಾಗಾಗಿ ನಾನು ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು. ರಂಗಭೂಮಿಯಿಂದ ಬಂದು ನಾನು ಸಂಗೀತ ಕಲಿಯಕ್ ಆಗತ್ತಾ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮಂದಿರಿಗಂತೂ ಹಾರ್ಮೋನಿಯಂ ಅದು ಇತ್ತು ಕೊಡಕ್ ಸಾಧ್ಯನೇ ಇರ್ಲಿಲ್ಲ, ಮತ್ತೆ ನಾನು ಹೇಗೆ ಕಲಿಯೋದು, ಅದೊಂದು ನಂಗೆ ತುಡುತ್ತಾ ಇತ್ತು. ನಾನು ಎಲ್ಲ ಹೋದ್ರು ನಾನು ಸಂಗೀತ ಒಟ್ಟು ಕಲಿಬೇಕು ಹೆಂಗೆ ಆಗ್ಲಿ ಅಂತ, ನಾನು ಹಾಗಾಗಿ ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು.
1: ಹತ್ತನೇ ಕ್ಲಾಸ್ ಆದ್ಮೇಲೆ ಬೆಂಗಳೂರಿಗೆ ಬಂದ್ರಲ್ಲ, ಆಮೇಲೆ
0: ಇಲ್ಲ ಇಲ್ಲ ಹತ್ತನೇ ಕ್ಲಾಸ್ ಆದ್ಮೇಲೆ ನಾನು ನೀನಾಸಂಗೆ ಹೋಗಿದ್ದೆ ಹೆಗ್ಗೋಡು, ಅಲ್ಲಿ ರಂಗಭೂಮಿ ಒಂದಿನ ಡಿಪ್ಲೊಮಾ ಮಾಡಿದೆ, ಆಮೇಲೆ 3 ವರ್ಷ ತಿರುಗಾಟ ಅಂತ ಮಾಡಿದೆ. ಅವಾಗ ಸ್ವಲ್ಪ ದುಡ್ಡು ಬರೋಕೆ ಶುರುವಾಯಿತು, ಅದನ್ನ ಸ್ವಲ್ಪ ಕೂಡಿಟ್ಟು ನಾನು ನನಗೆ ತಾನ್ಪುರ ಬೇಕಿತ್ತು, ಹಾರ್ಮೋನಿಯಂ ಬೇಕಿತ್ತು ನನಗೆ, ಅದಕ್ಕೋಸ್ಕರ ನಾನು ತಿರುಗಾಟ ಅಂತ ಮಾಡ್ತಿದ್ದೆ. ಅಲ್ಲಿ ನಮ್ಗೆ ಸ್ವಲ್ಪ ಸಂಬಳ ಕೊಡ್ತಿದ್ರು ಆ ಟೈಮಲ್ಲಿ, 3,000 ಏನೋ ಕೊಟ್ಟಿದ್ರು ತಿಂಗಳಿಗೆ ನಮಗೆ. ಹಾಗಾಗಿ ನಾನು ಎಂಟ್ರಿ ಕೊಟ್ಟಿದ್ದೆ ನಾನು ಸಂಗೀತ ಕಲಿಬೇಕು ಅಂತ. ಅಲ್ಲಿ ಒಳ್ಳೊಳ್ಳೆ ಟೀಚರ್ ಬರ್ತಿದ್ರು, ಬೇಸಿಕ್ ಆಗಿ ಒಂದು ಸ್ವಲ್ಪ ಮಟ್ಟಿಗೆ ಸಂಗೀತನ ಹೇಳ್ಕೊಡ್ತಿದ್ರು ನೀನಾಸಮ್ಮಲ್ಲಿ, ದ ವಾಯ್ಸ್ ಎಕ್ಸಸೈಜ್ ಅಂತ ಆ ಕಾರಣಕ್ಕಾಗಿ ಹೇಳ್ಕೊಡ್ತಿದ್ರು. ಆಮೇಲೆ ನಾನು ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದು, 3 ವರ್ಷ ತಿರುಗಾಟ ಮಾಡಿದೆ. ಮದುವೆ ಆಗಿ ಬೆಂಗಳೂರಿಗೆ ಬಂದಾಗ ನಂಗೆ ಯಜಮಾನರು ಕೇಳಿದ್ದು ನೀನ್ ಏನ್ ಮಾಡ್ಬೇಕು ಬೆಂಗಳೂರಿಗೆ ಬಂದಾಗ ಅಂತ. ಅವಾಗ ನಂಗೆ ಬೆಂಗಳೂರು ಅಂದ್ರೆ ವಿಸ್ಮಯ ಅದು. ಈ ಬೆಂಗಳೂರು ಆ ಟೈಮಲ್ಲಿ ಅಂತೂ ನಾನು ಇವಾಗ 25 ವರ್ಷದ ಹಿಂದೆ ಬೆಂಗಳೂರು ಹೇಗಿತ್ತು, ಚಿಕ್ಕ ಮನೆ, ಅದು ನೀರ್ಗ್ ಪರದಾಟ, ಅಯ್ಯೋ ಅದು ಬೆಂಗಳೂರದ ಜೀವನನೇ ಬೇಡ, ನಂಗೆ ಸಂಗೀತನೂ ಬೇಡ ಏನು ಬೇಡಪ್ಪ, ನಾನು ವಾಪಸ್ ಹೋಗೋತ್ರದ ಮಟ್ಟಿಗೆ ಹೋಗಿತ್ತು.
1: ಅಲ್ಲಿ ನೋಡಿದ್ರೆ ತುಂಬಾ ನೀರು, ಯಾವಾಗ್ಲೂ ನೀರು, ನೀರಿಗೆ ಬರಗಾಲನೇ ಇಲ್ಲ.
0: ಆಮೇಲೆ ನಾನು ಕೇಳಿದ್ದು ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇಲ್ಲ, ನಾನು ಸಂಗೀತ ಕಲಿಬೇಕು, ಅದರಲ್ಲೇ ವಿದ್ವತ್ ಕಲಿಬೇಕು, ನಾನು ವಿದ್ವತ್ ಅಂದ್ರೆ ನನಗೆ ಬೇಕು, ನಾನು ಅದರಲ್ಲೇ ಮುಂದುವರಿಬೇಕು, ನನಗೆ ಎಜುಕೇಶನ್ ಕಲಿತು ನಾನು ಏನ್ ಮಾಡ್ಲಿ, ನನಗೆ ಯಾವ ಜಾಬ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ಅವ್ರು ದತ್ತಾತ್ರೇಯ ಗರುಡ ಅಂತ ನನ್ನ ಗುರುಗಳು, ಆಮೇಲೆ ವೇದಾವತಿ ಗೋಪಾಲ್ ಸ್ವಾಮಿ, ಇನ್ನೊಬ್ಬರು ರಾಜೇಶ್ವರಿ ಭಟ್ ಕುಮಟಾದವರು, ಇವ್ರು 3 ನನ್ನ ಗುರುಗಳು. ಆಮೇಲೆ ನಾನು ಅವ್ರ ಹತ್ರ ಸಂಗೀತಕ್ಕೆ ಕಲ್ತಿದ್ದು ಅಂದ್ರೆ ಸೇರಿದ್ದು ನಾನು ಅವ್ರ ಹತ್ರ ಹೋಗಿ, ನಾನು ನಿಂಗೆ ನೀನ್ ಯಾವ ತರ ಸಂಗೀತ ಕಲಿಬೇಕು ಅಂತ ಕೇಳಿದ್ರು ನನ್ಗೆ, ನಂಗೆ ಆ ವಿದ್ವತ್ ಅಂತ ಹೇಳ್ತಲ್ಲ ಅದು ಬೇಕು ಅಂತ. ಬಟ್ ನಂಗೆ ಆ ವಿದ್ವತ್ ಅಂದ್ರೆ ಏನಂತ ಗೊತ್ತಿಲ್ಲ.
1: ಆಮೇಲೆ
0: ಅವ್ರು ಹೇಳಿದ್ರು ವಿದ್ವತ್ ಅನ್ನೋದು ನಿರಂತರ ನಿರಂತರವಾದ ಒಂದು ಅಭ್ಯಾಸ, ಅದಕ್ಕೆ ವಿದ್ವತ್ ಅಂತ ಹೇಳ್ತೀವಿ, ಅದನ್ನ ಮಾಡೋ ನೀನು ನಿರಂತರವಾಗಿ ಅಭ್ಯಾಸ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ ಇರು, ಅದೇ ವಿದ್ವತ್ ಅಂದ್ರು. ನಾ ಅದನ್ನ ಸ್ಟಾರ್ಟ್ ಮಾಡಿದೆ, ಒಂದು 15 ವರ್ಷ ಮಾಡಿದೆ. ಆಮೇಲೆ ಜಾಬ್ ಮಾಡ್ಬೇಕಂತ ಇಷ್ಟ ಆಯ್ತು ನನಗೆ. ಆಮೇಲೆ ಅಪ್ಲೈ ಮಾಡ್ಬೇಕಾದ್ರೆ ಯಾವ್ದೋ ಡಿಪ್ಲೊಮಾ ಕೋರ್ಸ್ ಮಾಡ್ಬೇಕು ನೀವು ಅಂದ್ರು ನನಗೆ, ಸಂಗೀತದಲ್ಲಿ ನೀವು ಟೀಚರ್ ಆಗ್ಬೇಕಂದ್ರೆ ಡಿಪ್ಲೊಮಾ ಕೋರ್ಸ್ ಬೇಕು ಅಂತ. ಆಮೇಲೆ ನಾನು ಡಿಪ್ಲೊಮಾ ಕೋರ್ಸ್ ಭಾರತೀಯ ವಿದ್ಯಾಭವನ,
1: ಓಕೆ,
0: ಅಲ್ಲಿ ನಾನು 5 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದೆ ಸರ್ಟಿಫಿಕೇಟ್ಗೋಸ್ಕರ.
1: ಓಕೆ ಓಕೆ. ನಿಮ್ಗೆ ಪ್ರಿಯವಾದ ಯಾವ್ದಾದ್ರು ರಚನೆ ಇದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅದನ್ನು ಹಾಡ್ಬೋದಾ ಒಂದು?
0: ಖಂಡಿತ ಸಾಲು, ಖಂಡಿತ. ನೀ

0: ತಿಲಕ್ ಅಹಮದ್ ರಾಗ, ನನ್ ತುಂಬಾ ಇಷ್ಟವಾದ ರಾಗ ಇದು. ಬಟ್ ಅದ ರಿಯಾಜ್.
1: ನೀವು ಚಲನಚಿತ್ರಕ್ಕೂ ಬಂದ್ರಿ, ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದ್ರಲ್ಲಿ ಚಲನಚಿತ್ರದಲ್ಲಿ ಆಕ್ಟ್ ಮಾಡಿದ್ದೀರಾ, ಸಿಂಗು ಮಾಡಿ ಅದ್ರಲ್ಲಿ ಮೂವೀಸ್ ಅಲ್ಲಿ ಹಾಡಿದ್ದೀರಾ ಕೂಡ. ಸೊ ಆ ಟ್ರಾನ್ಸಿಷನ್ ಹೇಗಾಯ್ತು?
0: ಅದು ಅಕಸ್ಮಾತ್ ಆಗಿ ಬಂದಿದ್ ನಾವು ಇದು ಫಿಲ್ಮ್ಗೆ, ನಮ್ಗೇನು ಐಡಿಯಾ ಇರ್ಲಿಲ್ಲ ಫಿಲ್ಮ್ಗೆಲ್ಲ ಬರಬೇಕು ಅಂತ. ಯಾಕಂದ್ರೆ ರಂಗ ಮೊದ್ಲು ನಮ್ಗೆಲ್ಲ ತುಂಬಾ ಸ್ಟ್ರಿಕ್ಟ್ ಇತ್ತು, ರಂಗಭೂಮಿ ಮಾಡಿದವರು ಫಿಲ್ಮ್ ಎಲ್ಲ ಹೋಗ್ಬಾರ್ದು ಅಂತ. ಬಟ್ ಇದು ಅಕಸ್ಮಾತ್ ಆಗಿ ಆಗಿರೋದು, ಯಾಕಂದ್ರೆ ಅದು

0: ಇವ್ರು ನಮ್ಮ ಮನೆಗೆ ಬಂದು ಒಂದು ನಮ್ಮಲ್ಲೇ ಇದ್ದು ನಾವು ಹಾಡೋದು ಕುಣಿತ ಗಿಂತ ಎಲ್ಲ ನೋಡಿದ್ರ ನೋಡ್ಬಿಟ್ಟು ಆಮೇಲೆ ನಮ್ಮನ್ನ ಕೇಳಿದ್ರು, ಈ ತರ ಈ ಹಾಡನ್ನ ಟಿನಿಂಗ್ ಮಿನಿಂಗ್ ಟಿಶ ಹಾಡಿದ್ಯಲ್ಲ ಅದನ್ನ ರೆಕಾರ್ಡಿಂಗ್ ಮಾಡೋಣ ಅಂತ ಕೇಳಿದ್ರು. ಆಮೇಲೆ ನಾವು ಬೇಡಪ್ಪ ಹೆಂಗ ಹೆಂಗೋ ಮಾಡ್ಬಿಟ್ಟು ಚೆನ್ನಾಗಿರಲ್ಲ, ಅದು ಬೇರೆ ಕೊಂಕಣಿದು ಅದು ಉರ್ದು ಮಿಕ್ಸ್ ಹಾಡ್ ಬೇರೆ, ಆಮೇಲೆ ಹೆಂಗ ಹೆಂಗೋ ಮಾಡ್ಬಿಟ್ಟು ಕಷ್ಟ ಆಗ್ಬಿಡುತ್ತೆ ಸರ್, ಬೇಡ ಅಂತ ಅನ್ಸತ್ತೆ ಅಂತ ಅಂದ್ವಿ ನಾವು. ಇಲ್ಲ ಇಲ್ಲ ಮಾಡೋಣ ನೋಡೋಣ ಹೇಗಿರುತ್ತೆ ನೋಡೋಣ ಅಂತಂದ್ರು. ಓಕೆ ಅಂತ ನಾವು ಒಪ್ಕೊಂಡು ಹಂಗೆ ನಮ್ದು ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ, ನಮ್ಗೆ ಆಮೇಲೆ ದುನಿಯಾ ವಿಜಯವ್ರು ಕರೆದ್ರು ಹಾಡು ಒಂದಷ್ಟು ಮೂರ್ ನಾಲ್ಕು ಹಾಡು ರೆಕಾರ್ಡ್ ಮಾಡೋಣ, ಅದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನ ಆಲ್ಬಮ್ ಥರದಲ್ಲಿ ಮಾಡೋಣ ಅಂತ. ಆಮೇಲೆ ನನಗೆ ಭಯ, ಏನೇ ನಮ್ಮ ಸಿದ್ದಿ ಅವ್ರು ಏನ್ ಹೇಳ್ಕೊತಾರೋ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಸಿದ್ದಿ ಹಾಡು ಬಂದಿರೋದು ಫಿಲ್ಮ್ ಇದಕ್ಕೆ. ಆಮೇಲೆ ಇಲ್ಲ ನೋಡೋಣ ನಾನು ಚೆನ್ನಾಗೆ ಮಾಡೋಣ ಅದನ್ನ ಅಂದ್ರು. ಆಯ್ತು ಮಾಡುವ ಸರ್ ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು ಟೀಮ್ ಜೊತೆಗೆಲ್ಲ ಕರ್ಕೊ ಬಂದ್ವಿ, ಒಂದು 10 ಜನ ಇದ್ರು ಹೆಂಗಸರು ಅನ್ಸುತ್ತೆ, ಅವ್ರನ್ನೆಲ್ಲ ಕರ್ಕೊಬಂದು ಅವರು ಒಂದಷ್ಟು ನಾವೇ ಕೊರಿಯೋಗ್ರಫಿ ಮಾಡಿದ್ದು, ಅದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ವಿಜಯ್ ಸರ್ ಮಾಡಿದ್ದು. ಆಮೇಲೆ ಒಂದಷ್ಟು ಮೂವ್ಮೆಂಟ್ ಎಲ್ಲ ನಮ್ದೇ ಮೂವ್ಮೆಂಟ್ ಹಾಕೊಂಡ್ವಿ, ಯಾಕಂದ್ರೆ ಸರ್ ನಮ್ದೇ ಹಾಕಿ ನಮ್ಗೆ ಬೇರೆ ಮೂವ್ಮೆಂಟ್ ಕೊಟ್ಟರೆ ನಾವು ಮಾಡ್ಬೋದೇನೋ, ಬೇರೆಯವರಿಗೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನೀವು ಹೆದರ್ಕೋಬೇಡ್ರಪ್ಪ ನಾವು ಚೆನ್ನಾಗೆ ಮಾಡೋಣ ಅದನ್ನ ಅಂತಂದ್ರು. ಆಯ್ತು ಸರ್ ನೀವು ಮಾಡಿ ಅಂತ. ಹಾಗಾಗಿ ನಾವು ಫಿಲ್ಮ್ ಫೀಲ್ಡ್ಗೆ ನಮ್ಮ ಕ್ರೆಡಿಟ್ ಗೋಷ್ಟು ದುನಿಯಾ ವಿಜಯ್ ಅವ್ರಿಗೆ. ಆಮೇಲೆ ಅವ್ರನ್ನ ತಂದು ಆ ಹಾಡನ್ನ ಅವರು ಚರಣ್ ರಾಜ್ ಸರು ತುಂಬಾ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಅವರು, ಅವ್ರ ಜೊತೆ ಕೆಲಸ ಮಾಡಿದ್ವಿ ನಾವು, ಅವ್ರನ್ನ ಮೀಟ್ ಮಾಡಿದ್ವಿ. ನೋಡಿ ಈ ರಂಗ ಭೂಮಿಯಿಂದ
1: ಗುಂಪಿನವರೇ ಹಾಡಿರೋದ?
0: ಹೌದೌದು, ನನ್ನ ಗುಂಪಿನವರೇ, ಮೇನ್ ಸಿಂಗರ್ ನಾನು, ಅದರಲ್ಲಿ ಮಿಕ್ಕದವರೆಲ್ಲ ನಂದು.
1: ವಿತ್ ಕೊರಿಯೋಗ್ರಫಿ ನಿಮ್ದೇ?
0: ಹೌದು ಹೌದು, ನಮ್ಗೆ ಫಸ್ಟ್ ಗೆ ಎಲ್ಲ ರೆಕಾರ್ಡಿಂಗ್ ಎಲ್ಲ ಮಾಡಿ ಬಂದ್ವಿ ನಾವು, ಅದೆಲ್ಲ ಬಿಡುಗಡೆ ಆಯ್ತು. ನೋಡ್ರಿ ಆ ಹಾಡು ಹಂಗಾಮನೆ ಆಗ್ಬಿಡ್ತು, ದೊಡ್ಡ ಹಂಗಾಮ ಅದು. ನಮ್ಗೆ ನಿದ್ದೆ ಮಾಡಕ್ಕೂ ಟೈಮ್ ಇಲ್ಲ, ಊಟ ಮಾಡಕ್ಕೂ ಟೈಮ್ ಇಲ್ಲ, ಅಷ್ಟು ಹಂಗಾಮ ಆಗ್ಬಿಡ್ತು ನಮ್ಗೆ. ಆಮೇಲೆ ನಾವು ರೆಡಿ ಆಗ್ಬಿಟ್ವಿ, ಓ ಸಿಕ್ಕಿದ ಚಾನ್ಸ್ ಅಲ್ವಾ ಮತ್ತೆ ಆಗಿ ಬಿಡಬೇಕು. ರಂಗಭೂಮಿನಿಂದ ಈ ತರ ಬಂದು ನಮ್ಗೊಂದು ಎನರ್ಜಿ ಇತ್ತು ಆ ಟೈಮಲ್ಲಿ.
1: ಓಕೆ, ತುಂಬಾ ಬಹುಮುಖ ಕಲಾವಿದೆ ನೀವು, ಇವಾಗ ರಂಗಭೂಮಿ ಸಿಂಗರ್ ಆಕ್ಟಿಂಗ್ ಮಾಡ್ತೀರಾ, ಇದ್ರಲ್ಲಿ ನಿಮ್ಗೆ ಏನಾದ್ರೂ ಎದುರಾದ ಸವಾಲುಗಳ ಬಗ್ಗೆ ಹೇಳೋದಾದ್ರೆ?
0: ನಿಜ ಹೇಳ್ಬೇಕಾದ್ರೆ ನಂಗೆ ಸವಾಲುಗಳೇ ಬಂದಿಲ್ಲ ಇದ್ರಲ್ಲಿ, ಯಾಕಂದ್ರೆ ನಾನು ನನ್ನ ಕೆಲಸ ನನ್ನ ಶ್ರದ್ಧೆಯನ್ನ ಮಾಡೋದನ್ನ ನಂಗೆ ದೇವ್ರ ಶಕ್ತಿ ಕೊಟ್ಟುಬಿಟ್ಟಿದ್ರು. ನಾನು ಯಾವುದೇ ಒಂದು ಚಿಕ್ಕ ಕೆಲಸ ಆದ್ರೂ ಅದನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಿದ್ದೆ, ಬೇಕಾದ್ರೆ ಅದನ್ನ ನಾನು ದುಡ್ಡಿನ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ನಾನು ಅಲ್ಲಿ ಹೋಗ್ಬೇಕು, ನನ್ನ ಕೆಲಸ ನೋಡಿ ಅವ್ರು ನಂಗೆ ದುಡ್ಡು ಕೊಡ್ಬೇಕು, ಹಂಗ ಚಿಂತೆ ಮಾಡ್ತಾ ಹೋದ ನಾನು. ಹಾಗಾಗಿ ನನಗೆ ಎಲ್ಲೂ ನನಗೆ ರಂಗಭೂಮಿ ಆಗಲಿ ಫಿಲ್ಮ್ ಫೀಲ್ಡ್ ಆಗಲಿ ನಂಗೆ ಎಲ್ಲೂ ನಿಜವಾಗಿ ಹೇಳ್ಬೇಕಂದ್ರೆ ನಂಗೆ ಎಲ್ಲೂ ಸವಾಲುಗಳೇ ಆಗಿಲ್ಲ ನನ್ನ ಲೈಫ್ ಅಲ್ಲಿ.
1: ಓಕೆ,
0: ನನಗೆ ಅಷ್ಟು ಕಾನ್ಫಿಡೆಂಟ್.
1: ಓಕೆ, ಯಾರಾದ್ರೂ ಯುವಕ ಅಲ್ಲವೇ ತುಂಬಾ ಜನ ಆಕ್ಟಿಂಗ್ ಹೋಗ್ಬೇಕು ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕನ್ನ, ಅವರಿಗೆ ನಿಮ್ಮ ಸಂದೇಶ ಏನು?
0: ಇಲ್ಲ, ಆಕ್ಟಿಂಗ್ ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಮೊದಲು ನಮಗೆ ಅಲ್ಲಿ ಆಗುತ್ತಾ, ಇನ್ನೊಂದು ಕಮಿಟ್ಮೆಂಟ್, ಇನ್ನೊಂದು ಶಿಸ್ತು, ಇದು ಮೂರು ಇದ್ದು ಬಿಟ್ರೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು.
1: ನಿಮ್ದು ನೆಕ್ಸ್ಟ್ ಯೋಜನೆ ಏನಾದ್ರೂ ಲೈಕ್ ಪ್ಲಾನ್ ಹಾಕೊಂಡಿದ್ದೀರಾ?
0: ಖಂಡಿತ, ನಾನಿವಾಗ ಹಾಮಿ ಸಿದ್ಧಿ ಅಂತ ಒಂದು ಆಲ್ಬಮ್ ಮಾಡಿದ್ದೀನಿ. ಹಾಮಿ ಸಿದ್ಧಿ ಅಂದ್ರೆ ನಾವು ಸಿದ್ಧಿಯರು,
1: ಅದು ಕೊಂಕಣಿದ?
0: ಅದು ಕೊಂಕಣಿ, ಯಾಕಂದ್ರೆ ನಮ್ದು ಕೊಂಕಣಿನೇ ಮದರ್ ಟಂಗ್, ಆದ್ರಿಂದ ಯಾರು ಇದುವರೆಗೆ ನಮ್ಗೆ ಕೊಂಕಣಿ ಹಾಡನ್ನ ಯಾರು ಪುಷ್ ಮಾಡಿಲ್ಲ ಇದುವರೆಗೂ. ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಕ್ಯಾಪ್ಟನ್ ಬರೀಟು ಅಂತ, ಅವ್ರು ಕೊಂಕಣಿ ಇದು ಮಾತಾಡ್ತಾರೆ ಗೋವಾದವರು. ಅವ್ರು ನಂಗೆ ಮೀಟ್ ಆದಾಗ ಹೇಳಿದ್ರು ನಾವೊಂದು ಹಾಮಿ ಸಿದ್ಧಿ ಅಂತ ಯಾಕೊಂದು ಕೊಂಕಣಿ ಆಲ್ಬಮ್ ಮಾಡಬಾರ್ದು, ಯಾಕಂದ್ರೆ ನಿಧಾನಕ್ಕೆ ನಮ್ ಕೊಂಕಣಿನ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಮೂರ್ ನಾಲ್ಕು ಐದು ಹಾಡು ಮಾಡಿದೀವಿ. ಮೂರ್ ಹಾಡು ಆಲ್ರೆಡಿ ನಾವು ಬಿಡುಗಡೆ ಮಾಡಿದೀವಿ ಕೊಂಕಣಿಂದಾನೆ ಎಲ್ಲ. ನನ್ನ ಮಗ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾನೆ, ಕ್ಯಾಪ್ಟನ್ ಬರೀಟು ಅವರು ಅದಕ್ಕೆ ಲಿರಿಕ್ಸ್ ಬರೆದಿದ್ದಾರೆ, ನಾನು ಅದನ್ನ ಹಾಡಿದ್ದೀನಿ. ಈಗ ಆಲ್ರೆಡಿ ಧೂಮ್ ಮಚಾಲೆ ಆಗ್ತಾ ಇದೆ, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಎಲ್ಲ ಬಿಟ್ಟಿದೀವಿ ಆಲ್ರೆಡಿ. ಅದು ಅದೇ ನನಗೆ ಇವಾಗ ಏನಂದ್ರೆ ನಾನು ಕೊಂಕಣಿನ ಬೆಳೆಸಬೇಕು ಉಳಿಸಬೇಕು ನಮ್ಮ
1: ಭಾಷೆ.
0: ಹೌದೌದು, ಎಲ್ಲ ಮಾಡಿ ನಾವು ಹಾಕಿದೀವಿ, ಅದು ಯೂಟ್ಯೂಬ್ ಅಲ್ಲಿ ಹಾಕಿದೀವಿ. ಈ ನಮ್ಮಲ್ಲಿ ಕೊಂಕಣಿ ಹಾಡು ಹಾಡ್ತಾರೆ, ಬಟ್ ಅದು ಎಲ್ಲರೂ ಹಾಡ್ತಾರೆ, ಅದನ್ನ ಸ್ವಲ್ಪ ಸ್ವಲ್ಪ ಚೇಂಜ್ ಆದ್ರೆ ಹೇಗಿರುತ್ತೆ, ಕ್ಲಾಸಿಕಲ್ ಟಚ್ ಕೊಟ್ಟಾಗ ಹೇಗಿರುತ್ತೆ. ಹಾಗೆ ಸ್ವಲ್ಪ ಕ್ಲಾಸಿಕಲ್ ಟಚ್ ಕೊಟ್ಟು ಅದನ್ನ ಮೂರ್ ಹಾಡನ್ನು ನಾವು ಹಾಮಿ ಸಿದ್ಧಿ ಅಂತ ಒಂದು ಬಿಡುಗಡೆ ಮಾಡಿದ್ದೀವಿ.
1: ನೀವು ಅದಕ್ಕೆ ಇದು ಮಾಡಿರೋದು ಕೋರಿಯೋಗ್ರಾಫ್?
0: ನಾನು ಹಾಡಿರೋದು ಅಷ್ಟೇ, ಜಸ್ಟ್ ಹಾಡ್ ಅದು ಬಂದಿರೋದು. ಈಗ ನೆಕ್ಸ್ಟ್ ಅದನ್ನ ಶೂಟ್ ಮಾಡ್ಬೇಕು ಅನ್ಕೊಂಡಿದೀವಿ, ಜಸ್ಟ್ ಹಾಡ್ ಬಿಟ್ಟಿದೀವಿ. ಮೂರ್ ಹಾಡ್ ಬಿಟ್ಟಿದೀವಿ ಆತರ. ಅದು ನಂದು ಅಂದ್ರೆ ಕೊಂಕಣಿನ ಉಳಿಸಬೇಕು ಬೆಳೆಸಬೇಕು, ಕನ್ನಡ ನಮ್ಮ ಎರಡನೇ ತಾಯಿ, ಅದು ಬಿಡಕ್ ಆಗದೇ ಇಲ್ಲ, ಬಟ್ ಕೊಂಕಣಿನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ.
1: ಕೊನೆಯದಾಗಿ ನಿಮ್ಗೆ ಇಷ್ಟವಾದ ಹಾಡನ್ನ ನಮ್ಮ ಕೇಳುಗರಿಗೆ ಒಂದು ಹಾಡ್ಬೋದಾ ಅಂತ?
0: ನಮ್ಗೆ ಇಷ್ಟವಾದ ಈಗ ಫಿಲ್ಮಿಗೆ ಬಂದ್ರಂತೂ ಕಾಚೆಲಿಗೆ ಅಂತೂ ಇದ್ದೆ, ಅದ್ ನಮ್ಗೆ ಎನರ್ಜಿ ಕೊಟ್ಟ ಹಾಡು, ನಮ್ಗೆ ಒಂಥರ ಫಿಲ್ಮ್ ಫೀಲ್ಡ್ ಅನ್ನೇ ದೊಡ್ಡ ಅಲ್ಲೋಲ ಕಲ್ಲೋಲ ಮಾಡಿದ್ದು ಹಾಡು, ಅದನ್ನೇ ಹಾಡ್ಬಿಡ್ತೀನಿ ನಾನು. ಕಾಚಲಿಗೆ ಬೆಂಗಳೂರು ದೇಕನಿಕೋ, ಕಾಚಲಿ ಬಾ ಬೆಂಗಳೂರು ದೇಕನಿಕೋ, ಬೆಂಗಳೂರು ಸಾವುಕರ ಮಾಲಿಕ ಮುಜೆ ಅಂದರ ಬುಲಾಯ ದರ್ವಾಜಾ ಲಗಾಯ ಅಂದರ ಮಂಚೋ ಕೋಂಬೋ ತಿನಿಂಗ ಮಿನಿಂಗ ಟಿಶ್ಯ ಟಿಶ್ಯ ನಾರಿ ನಾರಿ ಕಹ ಚಲಿಗೆ, ನಾರಿ ನಾರಿ ಕಹ ಚಲಿಗೆ, ಕಾ ಚಲಿಗೆ ಮಂಚಿಕೇರಿ ದೇಖನಿಕೋ, ಮಂಚಿಕೇರಿ ಸಾವುಕಾರ ಮಾಲಿಕ ಮುಜೆ ಅಂದರ ಬೂಲಯಾ ದರ್ವಾಜಾ ಲಗಯಾ ಅಂದರ ಮಂಚಕೋಂಬೋ ಟಿನಿಂಗ್ ಮಿನಿಂಗ್ ಟಿಶ್ಯ. ಅಟ್ಲಿ ಈ ಹಾಡಿಗೆ ನಂಗೆ ಬೆಸ್ಟ್ ಅವಾರ್ಡ್ ಸಿಂಗರ್ ಅವಾರ್ಡ್ ಸಿಕ್ಕಿದೆ ಈ ಹಾಡಿಗೆ.
1: ಹೌದಾ?
0: ಚಂದನವನದಲ್ಲಿ.
1: ವಾವ್ ನೈಸ್ ಮೇಡಮ್, ನಿಮ್ ಜೊತೆ ಮಾತಾಡಿ ಲೈಕ್ ತುಂಬಾ ಖುಷಿ ಆಯ್ತು. ಇಟ್ ವಾಸ್ ವೆರಿ ಲೈವ್ಲಿ ಎಕ್ಸ್ಪೀರಿಯನ್ಸ್. ನಿಮ್ಮ ಹಾಡುಗಳು ಅದ್ಭುತ, ನಿಮ್ಮ ಸ್ವರನೂ ಅದ್ಭುತ, ಕಂಠ ಸಿರಿ ತುಂಬಾ ಚೆನ್ನಾಗಿದೆ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಇದುವರೆಗೆ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ಧಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:31. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. 12:35 ರಜತ್ ಎಸ್ ಅವರು ಹಾಡಿರುವ ಭಕ್ತಿಗೀತೆಗಳು ಪ್ರಸಾರವಾಗಲಿವೆ. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರಿಂದ ಹಾಡುಗಳನ್ನು ಕೇಳಬಹುದು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಎಂಎಸ್ ಕೀರ್ತನ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಅನುರಕ್ತೆ ಚಲನಚಿತ್ರ ಧ್ವನಿವಾಹಿನಿ ಪ್ರಸಾರವಾಗ್ತಾ ಇದೆ. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಶ್ವಥ್ ನಾರಾಯಣ್ ಅವರ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳ್ ಅವರ ರಚನೆಗಳು ಬಿತ್ತರವಾಗಲಿವೆ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. ಇಂದು 6:51 ಆರಂಭ ಮಾಡಿ ದೆಹಲಿ ಕೇಂದ್ರದಿಂದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಬಿರ್ಮಿಂಗ್ಹ್ಯಾಮ್ನ ಎಡಗ್ ಬ್ಯಾಸ್ಟನ್ನಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನ ಕೇಳಬಹುದು. ಈ ಕಾರ್ಯಕ್ರಮ 6:51 ಪಂದ್ಯದ ದಿನದ ಆಟದವರೆಗೆ ಪ್ರಸಾರವಾಗಲಿದೆ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. 6:51 ಚಿತ್ರಗೀತೆಗಳನ್ನು ಕೇಳಬಹುದು. 7:45 ಕನ್ನಡದಲ್ಲಿ ಭಾಷಣ, ಬಸವಣ್ಣ ರೂಪಿಸಿದ ಭಾರತ, ಈ ಕುರಿತು ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಇನ್ನು 8:10 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಸಶಕ್ತ ಭಾರತ, ಈ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಮೂಡಿಬರಲಿದೆ. 9:15 ಬೆಂಗಳೂರು ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ, ಬೆಂಗಳೂರು ಕೇಂದ್ರದಿಂದ. ಇನ್ನು ಈ ರಾತ್ರಿ 10:00 ಬೆಂಗಳೂರು ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ಜೆಎಸ್ ಶ್ರೀರಾಮ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇದುವರೆಗೂ ಇಂದು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಂಡಿರಿ.

ಶ್ರೋತೃಗಳಿಗೆ ಗಮನಿಸಿ, ಜೂನ್ 15 ಸೋಮವಾರ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಸಂರಕ್ಷಣೆ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾ ಪ್ರತಿಭಾ ಪೆರೇರಾ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 12:35 ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ರಜತ್ ಎಸ್. ಮೊದಲಿಗೆ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು.

ಇದುವರೆಗೂ ಭಕ್ತಿಗೀತೆಗಳನ್ನ ಕೇಳಿದಿರಿ. ಹಾಡಿದ್ದವರು ರಜತ್ ಎಸ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:45:20. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರಿಂದ ಬೀಸೋಕಲ್ಲಿನ ಪದ ಮತ್ತು ದೊಡ್ಡಮ್ಮ ತಾಯಿ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರಿಂದ ಬೀಸೋಕಲ್ಲಿನ ಪದ ಮತ್ತು ದೊಡ್ಡಮ್ಮ ತಾಯಿ ಹಾಡನ್ನ ಕೇಳಿದಿರಿ.
1: ಯೋಗವಾಣಿ
2: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
3: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
1: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
2: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
4: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
1: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
2: ಆಲಿಸಿ ಅನುಸರಿಸಿ.
1: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
2: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಕೇಳಬಹುದು.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
3: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಭಾರತ ವಿವಿಧತೆಯ ತವರು, ಅಂದ್ರೆ ಭಾರತದ ಪ್ರತಿಯೊಂದು ಪ್ರದೇಶ ಕೂಡ ಇಲ್ಲಿನ ಕಲೆಗೆ, ಸಂಸ್ಕೃತಿಗೆ, ಪರಂಪರೆಗೆ, ಆಚಾರ ವಿಚಾರ, ವೇಷಭೂಷಣ, ಕಲೆ, ಕರಕುಶಲತೆ, ಕೃಷಿ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇವೆ. ಅವುಗಳಲ್ಲಿ ಇನ್ನೂ ಅನೇಕ ಪ್ರದೇಶಗಳು ಪಾರಂಪರಿಕವಾಗಿ ಅನೇಕ ಕಲೆಗಳನ್ನ, ಕರಕುಶಲತೆಗಳನ್ನ ಮುಂದುವರಿಸಿಕೊಂಡು ಬಂದಿದ್ದು ದೇಶದ ಮತ್ತು ನಾಡಿನ ಕೀರ್ತಿಯನ್ನ ಹೆಚ್ಚಿಸಿವೆ. ಈ ಎಲ್ಲ ಕಲೆಗಳು ಮುಂದಿನ ಪೀಳಿಗೆಗೂ ಕೂಡ ಮುಂದುವರಿಯಬೇಕು. ಯಾವ ಕಲೆಗಳು ಕೂಡ ವಿನಾಶದ ಅಂಚನ್ನ ತಲುಪಬಾರದು. ಎಲ್ಲ ಕಲೆಗಳನ್ನ ಇನ್ನಷ್ಟು ಶ್ರೀಮಂತಗೊಳಿಸಿ ಆ ಮೂಲಕ ಭಾರತದ ಸಂಸ್ಕೃತಿಯನ್ನ, ಇಲ್ಲಿನ ಪರಂಪರೆಯನ್ನ ಮುಂದುವರಿಸುವಂತಹ ಕೆಲಸ ಆಗಬೇಕು ಮತ್ತು ಆ ಎಲ್ಲ ಕಲಾವಿದರ ಬದುಕಿಗೆ ಒಂದು ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಅತ್ಯಂತ ಉತ್ತಮ ಯೋಜನೆಯೊಂದನ್ನ ಜಾರಿಗೆ ತಂದಿದ್ರು. ಅದೇ ಪಿಎಂ ವಿಶ್ವಕರ್ಮ ಯೋಜನೆ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನ ಹಾಗೂ ವಿಶ್ವಕರ್ಮ ಜಯಂತಿಯ ಅಂಗವಾಗಿ ಇದೇ ಸೆಪ್ಟೆಂಬರ್ 17 ಪ್ರಧಾನಮಂತ್ರಿಗಳು ಪಿಎಂ ವಿಶ್ವಕರ್ಮ ಯೋಜನೆಗೆ ಚಾಲನೆಯನ್ನು ನೀಡಿದ್ರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭ್ಯುದಯಕ್ಕಾಗಿ ಈ ಯೋಜನೆಯನ್ನ ತಾವು ಜಾರಿಗೊಳಿಸುವುದಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅವರು ಅದನ್ನು ಉಲ್ಲೇಖ ಮಾಡಿ ಕೇವಲ 1 ನಂತರ, ಅಂದ್ರೆ ಸೆಪ್ಟೆಂಬರ್ 17 ಈ ಒಂದು ಅತ್ಯಂತ ಉತ್ತಮವಾದ ಮಹತ್ವಾಕಾಂಕ್ಷೆಯ ಪಿಎಂ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೊಳಿಸುವ ಮೂಲಕ ಭಾರತದ ಅಸಂಖ್ಯ ವಿಶ್ವಕರ್ಮಿಗಳಿಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ನೀಡಿದ್ರು. ಭಾರತದ ವಿವಿಧ 18 ಕಲೆಗಳನ್ನ, 18 ಕಲೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತಹ ಕಲಾವಿದರನ್ನ ಗೌರವಿಸುವಂತ, ಅವರ ಬದುಕಿಗೆ ಭದ್ರತೆಯನ್ನು ಕೊಡುವಂತ, ಆ ಕಲೆಯನ್ನ ಮುಂದುವರಿಸಿಕೊಂಡು ಹೋಗಲು ಎಲ್ಲ ಪ್ರೋತ್ಸಾಹಗಳನ್ನು ಕೊಡುವಂತಹ ಒಂದು ಯೋಜನೆಯನ್ನ ಈ ಮೂಲಕ ಕೈಗೊಳ್ಳಲಾಯಿತು. ಈ ಯೋಜನೆಯಿಂದ ಆಗುವ ಲಾಭಗಳು ಏನು, ಈ ಯೋಜನೆಯ ಸ್ಥೂಲವಾದ ಪರಿಚಯ ಏನು, ಏನು ಪ್ರಯೋಜನ ಈ ಒಂದು ಯೋಜನೆಯಿಂದ ಎಲ್ಲ ವಿಶ್ವಕರ್ಮ ಜನರಿಗೆ ಸಿಗುತ್ತೆ ಅಂತ ಕೇಳಿದ್ರೆ, ಈ ಯೋಜನೆಯ ಅಡಿಯಲ್ಲಿ 2 ಸುಮಾರು 3 ಲಕ್ಷ ರೂಪಾಯಿಗಳ ಸಾಲವನ್ನ ಇದರ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಅಂದ್ರೆ 5% ಬಡ್ಡಿ ದರದಲ್ಲಿ ಮೊದಲ ಹಂತದಲ್ಲಿ 1 ಲಕ್ಷ ರೂಪಾಯಿಗಳ ಸಾಲವನ್ನ ನೀಡಲಾಗುತ್ತೆ. ಆ ಸಾಲವನ್ನ ಮರುಪಾವತಿ ಮಾಡಿದ ನಂತರ, ಅಂದ್ರೆ 2nd ಮತ್ತೆ 2 ಲಕ್ಷ ರೂಪಾಯಿಗಳ ಸಾಲವನ್ನ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಒಟ್ಟಾರೆಯಾಗಿ ಒಬ್ಬ ಫಲಾನುಭವಿ 3 ಲಕ್ಷ ರೂಪಾಯಿಗಳ ಸಾಲವನ್ನ 5% ಬಡ್ಡಿ ದರದಲ್ಲಿ ತಾನು ಆ ಸಾಲದ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಕೇಂದ್ರ ಸರ್ಕಾರ ಈ ಯೋಜನೆಯನ್ನ 5 ಅವಧಿಯಲ್ಲಿ ಈ ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ 13,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ. ಅಂದ್ರೆ ಮುಂದಿನ 5 ಅವಧಿಯಲ್ಲಿ ವಿಶ್ವಕರ್ಮ ಯೋಜನೆಗೆ ನೋಂದಣಿ ಮಾಡಿಸಿದಂತಹ ಎಲ್ಲ ಫಲಾನುಭವಿಗಳಿಗೆ ಈ 13,000 ಕೋಟಿ ರೂಪಾಯಿಗಳನ್ನ ವಿನಿಯೋಗ ಮಾಡುವಂತಹ ಯೋಜನೆ ಕೇಂದ್ರ ಸರ್ಕಾರದ ಮುಂದಿದೆ. ಈ ವಿಶ್ವಕರ್ಮ ಯೋಜನೆಯ ಉದ್ದೇಶ ಏನು, ಯಾವ ಗುರಿಯನ್ನ ಇಟ್ಟುಕೊಂಡು ಈ ಯೋಜನೆಯನ್ನ ಜಾರಿಗೆ ತಂದ್ರು ಅಂದ್ರೆ, ಅದರ ಹಿಂದೆ ಅತ್ಯಂತ ವಿಶಿಷ್ಟವಾದಂತಹ, ಉತ್ತಮವಾದಂತಹ ಒಂದು ಗುರಿ ಇದೆ, ಉದ್ದೇಶ ಇದೆ ಅಂತಲೇ ಹೇಳ್ಬಹುದು. ಪ್ರಧಾನಮಂತ್ರಿಗಳು ಭಾರತದ ನಾಗರಿಕರಿಗೆ ಒಂದು ಮನವಿಯನ್ನ ಮಾಡಿದ್ರು. ಭಾರತ ಪ್ರಾದೇಶಿಕವಾಗಿ ಅತ್ಯಂತ ವಿಶಿಷ್ಟತೆಗಳನ್ನ ಹೊಂದಿದ ರಾಷ್ಟ್ರ. ಈ ಪ್ರಾದೇಶಿಕವಾದ ವಿಶೇಷತೆಗಳನ್ನ ಜಾಗತಿಕವಾಗಿ ಅನುಕೂಲಕರವಾಗುವಂತೆ ನಾವು ಪರಿವರ್ತನೆ ಮಾಡಬೇಕು. ಮುಂದೆ ಗಣೇಶ ಚತುರ್ಥಿ, ದೀಪಾವಳಿ, ಹೀಗೆ ಬೇರೆ ಬೇರೆ ರೀತಿಯ ಭಾರತೀಯ ಹಬ್ಬಗಳು ಬರಲಿಕ್ಕಿವೆ. ಈ ಸಮಯದಲ್ಲಿ ಸ್ಥಳೀಯ ಉತ್ಪನ್ನಗಳನ್ನ ನಾವೆಲ್ಲ ಖರೀದಿ ಮಾಡಬೇಕು. ಆ ಮೂಲಕ ಪ್ರಾದೇಶಿಕ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟು ನಮ್ಮಲ್ಲಿಯ ಸ್ಥಳೀಯ ಕಲೆಗಾರರಿಗೆ ಇನ್ನಷ್ಟು ಉತ್ತೇಜನವನ್ನ ಕೊಡುವಂತಹ ಕೆಲಸ ಭಾರತದ ನಾಗರಿಕರ ಮೂಲಕ ನಡೀಬೇಕು ಅಂತ ಎಲ್ಲ ಪ್ರಜೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿ ಮಾಡಿದ್ರು. ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಅನುಗುಣವಾಗಿಯೇ ನಮ್ಮೆಲ್ಲ ನಡೆ ಇರಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆ ಇಡಬೇಕು ಅನ್ನುವಂತಹ ಒಂದು ಕಳಕಳಿ ಮಾನ್ಯ ಪ್ರಧಾನಿಗಳ ಮಾತಿನ ಹಿಂದಿತ್ತು. ಹಾಗಾಗಿ ಈ ಪಿಎಂ ವಿಶ್ವಕರ್ಮ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತು. ಈ ಯೋಜನೆ ಅಡಿಯಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಅಂದ್ರೆ, ಕೇಂದ್ರ ಸರ್ಕಾರ ಈ ಯೋಜನೆಗೆ 18 ಕುಶಲಕರ್ಮಿಗಳನ್ನ ಜೋಡಿಸಿಕೊಂಡಿದೆ. ಅಂದ್ರೆ ಇದರ ಅಡಿಯಲ್ಲಿ ನೇಕಾರರು, ಅಕ್ಕಸಾಲಿಗರು, ಕಮ್ಮಾರರು, ಬಡಗಿಗಳು, ಶಿಲ್ಪಿಗಳು,

0: ಪ್ರಯೋಜನವನ್ನು ನೀಡಿ ಮುಂದಿನ 5 ವರ್ಷಗಳಲ್ಲಿ ಒಟ್ಟು 30 ಲಕ್ಷ ಕುಟುಂಬಗಳಿಗೆ ಈ ಒಂದು ಯೋಜನೆಯ ಪ್ರಯೋಜನವನ್ನು ತಲುಪಿಸಬೇಕು ಅನ್ನುವಂತಹ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಒಟ್ಟಾರೆಯಾಗಿ ಭಾರತದ ಸಾಂಪ್ರದಾಯಿಕ ಕಲೆಗಳ ಉಳಿವಿಗೆ ಮತ್ತು ಆ ಎಲ್ಲ ಕಲೆಗಾರರಿಗೆ ಜೀವನಕ್ಕೆ ಒಂದು ಭದ್ರತೆಯನ್ನು ಕೊಡುವ ಮೂಲಕ ಅವರ ಕಲೆಗಳಿಗೆ ಮತ್ತಷ್ಟು ಉತ್ತೇಜನವನ್ನ ಕೊಡುವ ದೂರದೃಷ್ಟಿ ಈ PM ವಿಶ್ವಕರ್ಮ ಯೋಜನೆಯ ಹಿಂದಿದೆ. ಈ ಯೋಜನೆಯನ್ನ ಹೇಗೆ ಪಡೆದುಕೊಳ್ಳಬಹುದು? ಈಗ ನಾವು ಈ 18 ಬಗೆಯ ಕರಕುಶಲ ಕಲೆಗಳಲ್ಲಿ ತೊಡಗಿಸಿಕೊಂಡು ಈ ಯೋಜನೆಯ ಲಾಭವನ್ನು ಹೇಗೆ ಪಡೆಯಬಹುದು, ಹೇಗೆ ನಾವು ಆ ಸಾಲಕ್ಕೆ ಅರ್ಜಿ ಹಾಕಬಹುದು, ಅದಕ್ಕಾಗಿ ಇಲ್ಲಿ ಕೊಟ್ಟಿರುವಂತಹ 18 ಸಾಂಪ್ರದಾಯಿಕ ಕಲೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಕುಶಲಕರ್ಮಿಗಳು ಆನ್ಲೈನ್ನಲ್ಲಿ PM ವಿಶ್ವಕರ್ಮ ಯೋಜನೆಯ ಪೋರ್ಟಲ್ಗೆ ಹೋಗಿ ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಳ್ಬೇಕು. ಅದಾದ ಬಳಿಕ ಯೋಜನೆಯ ಪ್ರಮಾಣ ಪತ್ರ, ಐಡಿ ಕಾರ್ಡ್ ಕೂಡ ಅವರಿಗೆ ಸಿಗತ್ತೆ. ಮುಂದೆ ಫಲಾನುಭವಿಗಳಿಗೆ 15,000 ರೂಪಾಯಿ ಮೊತ್ತದ ಟೂಲ್ ಕಿಟ್ ಕೂಡ ಸಿಗುತ್ತದೆ. ನೋಂದಾವಣೆ ಮಾಡಿಕೊಂಡವರಿಗೆ ತಮ್ಮ ಕೌಶಲ್ಯಗಳನ್ನ ಹೆಚ್ಚಿಸಿಕೊಳ್ಳಲು ಕೆಲವು ತರಬೇತಿಗಳನ್ನ ಮತ್ತು ಉನ್ನತ ಮಟ್ಟದ ಕಲೆಗಳಿಗೆ ಸಂಬಂಧಪಟ್ಟಂತಹ ತರಬೇತಿಯನ್ನ ನೀಡುವಂತಹ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಮತ್ತು ಈ ಎಲ್ಲ ಫಲಾನುಭವಿಗಳಿಗೆ ಉಚಿತವಾಗಿ ದೊರಕುತ್ತವೆ. ಹಾಗೆಯೇ ಯೋಜನೆಯ ಮೊದಲ ಹಂತದಲ್ಲಿ ಫಲಾನುಭವಿಗಳಿಗೆ 5% ಬಡ್ಡಿದರದಲ್ಲಿ 1 ಲಕ್ಷ ರೂಪಾಯಿವರೆಗೆ ಸಾಲವನ್ನು ನೀಡಲಾಗುತ್ತೆ. ಮುಂದಿನ ಹಂತದಲ್ಲಿ ಅದೇ ಬಡ್ಡಿದರದಲ್ಲಿ ಅಂದ್ರೆ 5% ಬಡ್ಡಿದರದಲ್ಲಿ 2 ಲಕ್ಷ ರೂಪಾಯಿಯ ಸಾಲವನ್ನು ನೀಡಲಾಗುತ್ತೆ. ಈ ಒಂದು ಸಾಲದ ಪ್ರಯೋಜನ ಏನು ಅಂತಂದ್ರೆ, ಈ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳು ತಮ್ಮ ಉದ್ಯೋಗವನ್ನ ವಿಸ್ತರಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗತ್ತೆ. ತಮ್ಮ ವಸ್ತುಗಳನ್ನ ಉತ್ಪನ್ನಗಳನ್ನ ದೊಡ್ಡ ದೊಡ್ಡ ಮಾರುಕಟ್ಟೆಗಳಿಗೆ ಕೊಂಡೊಯ್ಯಲು, ಅವುಗಳ ಪ್ರಚಾರವನ್ನ ಮಾಡಲು, ಜಾಹೀರಾತುಗಳನ್ನ ನೀಡಲು, ಹೀಗೆ ತಮ್ಮ ಉದ್ಯೋಗದ ಸೃಷ್ಟಿಗೆ ಮತ್ತು ಉದ್ಯೋಗದ ವಿಸ್ತಾರಕ್ಕೆ ಎಲ್ಲ ರೀತಿಗಳಲ್ಲಿ ಈ ಸಾಲ ಸೌಲಭ್ಯ ಯೋಜನೆ ಸಹಾಯಕವಾಗಿರುತ್ತೆ. ಭಾರತದಲ್ಲಿ ಬರುವ 5 ವರ್ಷಗಳಲ್ಲಿ 30 ಲಕ್ಷ ಕುಶಲಕರ್ಮಿ ಕುಟುಂಬಗಳನ್ನ ಈ ಯೋಜನೆಯ ಮೂಲಕ ತಲುಪುವಂತ ಗುರಿಯನ್ನ ಹೊಂದಲಾಗಿದೆ. ಈ ಗುರಿಯಿಂದ ಮತ್ತು ಈ ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ PM ವಿಶ್ವಕರ್ಮ ಯೋಜನೆಯಿಂದ ಪ್ರತಿ ವರ್ಷ 15,000 ಮಂದಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಕೂಡ ಇದೆ. ಆಗಲೇ ಹೇಳಿದ ಹಾಗೆ ಭಾರತ ಅತ್ಯಂತ ವಿಶಿಷ್ಟತೆಗಳನ್ನ, ವೈವಿಧ್ಯಗಳನ್ನ ಹೊಂದಿದಂತಹ ದೇಶ. ಬರೀ ಕರ್ನಾಟಕದಲ್ಲೇ ನೋಡಿದ್ರೆ ಚನ್ನಪಟ್ಟಣ ಬೊಂಬೆ ಇರ್ಬೋದು, ಕಿನ್ನಾಳದ ಆಟಿಕೆಗಳಿರ್ಬೋದು, ಸಂಡೂರು ಲಮ್ಮಾಣಿಗಳ ಕಸೂತಿಯ ಕಲೆ ಇರ್ಬೋದು, ಬೀದರಿನ ಬಿದ್ರಿ ಕಲೆ, ಬಿದ್ರಿ ವೇರ್ ಇರ್ಬೋದು, ಈ ತರ ಕುಶಲ ಕಲೆಗಳಲ್ಲಿ ತೊಡಗಿಸಿಕೊಂಡಂತಹ 1,000+ ಕುಟುಂಬಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಆ ಎಲ್ಲ ಕಲೆಗಳು ಇವತ್ತಿನ ಆಧುನಿಕತೆಗೆ ಸಿಲುಕಿ ಕಲೆಗಳು ಮರೆಯಾಗಬಾರದು. ಆ ಕಲೆಗಳನ್ನ ನಂಬಿ ಜೀವನ ಮಾಡ್ತಾ ಇದ್ದಂತಹ ಎಲ್ಲ ಕಲಾವಿದರ ಜೀವನ ಅತ್ಯಂತ ಸುಭದ್ರವಾಗಿ ನಡೆದುಕೊಂಡು ಹೋಗ್ಬೇಕು ಮತ್ತು ಆ ಎಲ್ಲ ಕಲೆಗಳನ್ನ, ಪ್ರಾದೇಶಿಕವಾಗಿರುವಂತಹ ಕಲೆಗಳನ್ನ ಜಾಗತಿಕವಾಗಿ ಬೆಳೆಸುವಂತಹ ಪ್ರಯತ್ನ ಆಗಬೇಕು ಅನ್ನುವಂತಹ ಅತ್ಯಂತ ಒಳ್ಳೆಯ ದೂರದೃಷ್ಟಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದ್ದ ಕಾರಣದಿಂದ PM ವಿಶ್ವಕರ್ಮ ಯೋಜನೆಯಂತಹ ಒಂದು ಮಹತ್ವಪೂರ್ಣವಾದಂತಹ ಯೋಜನೆ ಜಾರಿಗೆ ಬಂದಿದೆ. ಎಲ್ಲ ಫಲಾನುಭವಿಗಳು ಈ ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು. ಭಾರತೀಯ ಕಲೆಗಳು ಉಳಿದ್ರೆ ಮಾತ್ರ ಭಾರತದ ಸಂಸ್ಕೃತಿ ಉಳಿಯುತ್ತೆ. ಭಾರತದ ಸಂಸ್ಕೃತಿ ಉಳಿದಾಗ ಅದರ ಅಸ್ಮಿತೆ ಉಳಿದುಕೊಳ್ಳುತ್ತೆ. ಆ ಭಾರತದ ಅಸ್ಮಿತೆಯಿಂದಲೇ ನಾವೆಲ್ಲ ಭಾರತೀಯರು, ಭಾರತ ವೈವಿಧ್ಯಮಯವಾದ ದೇಶ, ಭಾರತ ಶ್ರೀಮಂತವಾದ ರಾಷ್ಟ್ರ ಅನ್ನುವಂತಹ ಹೆಗ್ಗಳಿಕೆ ಕೂಡ ಉಳಿದುಕೊಳ್ಳುತ್ತೆ. ಎಲ್ಲ ನಿಟ್ಟಿನಲ್ಲಿ ಭಾರತದ ಎಲ್ಲ ಕಲಾವಿದರು, ಕರಕುಶಲ ಕರ್ಮಿಗಳು ಭಾರತದ ಕಲೆಯನ್ನು ಉಳಿಸುವಂತಹ ಕೆಲಸ ಆಗಬೇಕು. ಆ ಕೆಲಸಕ್ಕೆ ಬೆನ್ನೆಲುಬಾಗಿ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಜಾರಿಗೆ ಬಂದಿದೆ. ಎಲ್ಲ ಫಲಾನುಭವಿಗಳಿಗೆ ಈ ಯೋಜನೆ ತಲುಪಲಿ, ಅವರಿಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನೀಡುವಂತಹ ಕೆಲಸವೂ ಕೂಡ ಎಲ್ಲರಿಂದ ಆಗಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ PM ವಿಶ್ವಕರ್ಮ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ.

0: ಶ್ರೀಲಂಕಾದ ಕೊಲಂಬೋದಲ್ಲಿ 5,000ಕ್ಕೂ ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ಜನರ ವಿರುದ್ದ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೈಸ್ನಲ್ಲಿಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ಭಾರತ್ ಇನ್ನೋವೇಟ್ಸ್ ವೇದಿಕೆಯನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಬಳಿಕ ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇದೇ ವೇಳೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿದ ಅಮೆರಿಕ ಆಡಳಿತದ ಹಿರಿಯ ಅಧಿಕಾರಿಯೊಬ್ಬರು ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ದಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳು ಮಾತುಕತೆಯ ಪ್ರಮುಖ ವಿಷಯಗಳಾಗಲಿವೆ ಎಂದು ಹೇಳಿದ್ದಾರೆ. ಇದೇ ಬುಧವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದು, ಬಳಿಕ G7 ರಾಷ್ಟಗಳ ನಾಯಕರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರೊಂದಿಗೆ ಭೋಜನಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಹೆಚ್ಚು ಕೈಗೆಟಕುವ ಹಾಗೂ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಶ್ರಮಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಅತ್ಯಂತ ದುರ್ಬಲರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ವಿಶ್ವದ ಅತ್ಯಂತ ಅತಿದೊಡ್ಡ ಆರೋಗ್ಯ ಕಾರ್ಯಕ್ರಮವಾದ ಆಯುಷ್ಮಾನ್ ಭಾರತ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವ ರಾಷ್ಟ ಎಂಬುದಕ್ಕೆ ಭಾರತ ಹೆಮ್ಮೆ ಪಡುತ್ತದೆ ಎಂದರು. ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನೆಯಂತಹ ಉಪಕ್ರಮಗಳು ಔಷಧಗಳನ್ನು ಕೈಗೆಟಕುವಂತೆ ಮಾಡಿವೆ. ಪ್ರಮುಖವಾಗಿ ಸ್ಟಂಟ್ಗಳು ಮತ್ತು ಮೊಳಕಾಲು ಇಂಪ್ಲಾಂಟ್ಗಳ ಬೆಲೆಗಳು ಕೈಗೆಟಕುವಂತಾಗಿವೆ. ಇದು ಅನೇಕ ಜನರಿಗೆ ಸಹಾಯ ಮಾಡಿದೆ ಎಂದು ಅವರು ಹೇಳಿದರು. ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರಸ್ತುತ ಹೆಚ್ಚಿನ ಸೀಟುಗಳು ಲಭ್ಯವಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಪ್ರವೇಶಿಸಬಹುದಾಗಿದೆ. ಆರೋಗ್ಯಕರ ಭಾರತವನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಹಲವು ಉಪಕ್ರಮಗಳನ್ನು ಜಾರಿಗೆ ತಂದಿದ್ದು, ಇದನ್ನು ಮುಂದುವರಿಸಲಾಗುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ವರ್ಷದಲ್ಲಿ ಭಾರತದ ಆರೋಗ್ಯ ಕ್ಷೇತ್ರವು ಮಹತ್ವದ ಪರಿವರ್ತನೆಯನ್ನು ಕಂಡಿದ್ದು, ಪ್ರತಿಯೊಬ್ಬ ನಾಗರಿಕನಿಗೂ ಸುಲಭ ಹಾಗೂ ಕೈಗೆಟಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವತ್ತ ಸರ್ಕಾರ ವಿಶೇಷ ಒತ್ತು ನೀಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಸರ್ಕಾರದ ಪ್ರಮುಖ ಆರೋಗ್ಯ ಯೋಜನೆಗಳು ದೇಶದ ಆರೋಗ್ಯ ಮೂಲಸೌಕರ್ಯವನ್ನು ಗಣನೀಯವಾಗಿ ಬಲಪಡಿಸಿದ್ದು, ಸ್ವಸ್ಥ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಮಹತ್ತರ ಕೊಡುಗೆ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಭಾರತ ಇಂದು ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಹೇಳಿದ್ದಾರೆ. ಈ ಪರಿವರ್ತನೆಯ ಮೂಲದಲ್ಲಿ ಮಾನವೀಯ ಕಾಳಜಿ ಅಡಗಿದೆ. ಯಾವುದೇ ಕುಟುಂಬಕ್ಕೆ ವೈದ್ಯಕೀಯ ತುರ್ತು ಪರಿಸ್ಥಿತಿಯು ಆರ್ಥಿಕ ಸಂಕಷ್ಟವಾಗಿ ಪರಿಣಮಿಸಬಾರದು ಎಂಬ ದೂರದೃಷ್ಟಿಯ ಚಿಂತನೆಯೇ ಸರ್ಕಾರದ ಆರೋಗ್ಯ ನೀತಿಗಳ ಆಧಾರವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಆರೋಗ್ಯ ಯೋಜನೆಗಳು ದೇಶದ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ತಲುಪಿಸುವುದರ ಜೊತೆಗೆ ಆರೋಗ್ಯ ವೆಚ್ಚದ ಭಾರವನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶ್ರೀಲಂಕಾ ರಾಜಧಾನಿ ಕೊಲಂಬೋದಲ್ಲಿ ಇಂದು ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 5,000ಕ್ಕೂ ಹೆಚ್ಚು ಭರತನಾಟ್ಯ ಕಲಾವಿದರು ಒಟ್ಟಾಗಿ ಪ್ರದರ್ಶನ ನೀಡಿ ಗಿನ್ನೆಸ್ ವಿಶ್ವದಾಖಲೆ ನಿರ್ಮಿಸಿದ್ದಾರೆ. ಭಾರತದ ಸಂಗಮಂ ಗ್ಲೋಬಲ್ ಅಕಾಡೆಮಿ ಹಾಗೂ ಶ್ರೀಲಂಕಾದ ಸಂಗಮಿಳ್ ಲಿಯಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕೊಲಂಬೋದ ಗಾಲ್ ಫೇಸ್ ಗ್ರೀನ್ನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾರತ, ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳ ಸಾವಿರಾರು ನೃತ್ಯ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತೀಯ ಶಾಸ್ತ್ರೀಯ ನೃತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂಭ್ರಮಿಸಿದರು. ಭರತನಾಟ್ಯದ ಶಾಶ್ವತ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವುದರ ಜೊತೆಗೆ ವಿವಿಧ ದೇಶಗಳ ನಡುವೆ ಸಾಂಸ್ಕೃತಿಕ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಂಪ್ರದಾಯಿಕ ವರ್ಣರಂಜಿತ ಉಡುಪುಗಳನ್ನು ಧರಿಸಿದ್ದ ಕಲಾವಿದರು ಗುರುಗಳ ಮಾರ್ಗದರ್ಶನದಲ್ಲಿ ಏಕಕಾಲದಲ್ಲಿ ನೃತ್ಯ ಪ್ರದರ್ಶನ ನೀಡಿ ದಾಖಲೆ ನಿರ್ಮಿಸಿದರು. ದೇಶದ ಎಡಪಂಥೀಯ ಉಗ್ರವಾದ ಪೀಡಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ದ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11ರಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು 19ರಂದು ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025ರ ನವೆಂಬರ್ನಿಂದ 2026ರ ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92 ಕೋಟಿ 55 ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಕೇಂದ್ರ ಸರ್ಕಾರ ಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಅಲಕ್ ಎನ್ ಶರ್ಮಾ ಅವರನ್ನು ಕಾರ್ಮಿಕ ಅಂಕಿಅಂಶಗಳ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಕಾರ್ಮಿಕ ಮಾರುಕಟ್ಟೆ ಸೂಚಕಗಳನ್ನು ಬಲಪಡಿಸಲು ಮತ್ತು ನಿಯತಕಾಲಿಕವಾಗಿ ಪರಿಶೀಲಿಸಲು ಹಾಗೂ ಭಾರತದ ಕಾರ್ಮಿಕ ಮಾರುಕಟ್ಟೆಯ ವಿಕಸನಗೊಳ್ಳುತ್ತಿರುವ ರಚನೆಯನ್ನು ನಿರ್ಣಯಿಸಲು ಈ ಸಮಿತಿಯನ್ನು ರಚಿಸಲಾಗಿದೆ. ಇರಾನ್ ಜೊತೆಗಿನ ಯುದ್ದವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆ ನಂತರ ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಏತನ್ಮಧ್ಯೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಘೇಯಿ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ಆರ್ಐಎಸ್ಸಿ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದರು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಮ್ನ ಎಡ್ಬಾಸ್ಟನ್ನಲ್ಲಿ ನಡೆಯುವ ಎ ಗುಂಪಿನ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ದ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇದಕ್ಕೂ ಮೊದಲು ನಡೆಯುವ ದಿನದ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗಲಿದೆ. ಅಮೆರಿಕದ ಮ್ಯಾಸಚುಸೆಟ್ನ ಜಿಲೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಸಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ತಂಡ ಹೈಟಿ ತಂಡವನ್ನು 1-0 ಪರಾಭವಗೊಳಿಸಿದೆ. ಇನ್ನೊಂದೆಡೆ ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000ಕ್ಕೂ ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ಜನರ ವಿರುದ್ದ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 1:20:30. ಈಗ ಭಾವಗೀತೆಗಳ ಕಾರ್ಯಕ್ರಮ. ಹಾಡಿದ್ದಾರೆ ಎಂಎಸ್ ಕೀರ್ತನ. ಮೊದಲಿಗೆ ಕೇಳೋಣ ಎಚ್ ಎಸ್ ವೆಂಕಟೇಶಮೂರ್ತಿ ಅವರ ರಚನೆ ತೂಗು ಮಂಚದಲ್ಲಿ ಕೂತು.

ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಹಾಡಿದ್ದವರು ಎಂಎಸ್ ಕೀರ್ತನ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 1:30:20. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ನೀವು ಆಕಾಶವಾಣಿಯ ಮೈಸೂರು ಕೇಂದ್ರದಿಂದ ಕೇಳಬಹುದು. ಅದಕ್ಕಾಗಿ ನೀವು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484858523 9480858523. ಗಮನಿಸಿ, ಮೊದಲಿಗೆ ಪ್ರಸಾರವಾಗುವ ಹಾಡಿನ ಅನಂತರ ಕಳುಹಿಸಿದ ಸಂದೇಶಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಲಾಗುವುದು. ಮೊದಲಿಗೆ ಪ್ರಸಾರವಾಗ್ತಾ ಇದೆ ಆಚಾರ್ಯಣ್ಕು ಚಿತ್ರದ ಗೀತೆ. ಹಾಡಿದ್ದಾರೆ ವಾರಿಜಾಶ್ರೀ ವೇಣುಗೋಪಾಲ್, ಬಿಂದು ಮಾಲಿನಿ ಹಾಗೂ ನಕುಲ್ ಅಭಯಂಕರ್ ಅವರು. ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಬಿಂದು ಮಾಲಿನಿ ನಾರಾಯಣಸ್ವಾಮಿ.

ಕಾರ್ಯಕ್ರಮದ ಮೊದಲಿಗೆ ನಮಗೆ ಸಂದೇಶ ಬಂದಿದೆ. ಪದ್ಮಾ ದೇವ ಲಿಂಗೇಗೌಡ ಅಂಕುಶಾಪುರ ಬಸರಾಳು ಹೋಬಳಿಯಲ್ಲಿಂದ ಇವರು ಮೆಚ್ಚಿರುವಂತಹ ಗೀತೆ ಧರ್ಮಸರಿ ಚಿತ್ರದ್ದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ವಿಜಯ ನರಸಿಂಹ ಅವರ ಸಾಹಿತ್ಯ ಮತ್ತು ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
2: ಮುಂದಿನ ಗೀತೆಗಾಗಿ ನಮಗೆ ಸಂದೇಶ ಬಂದಿದೆ. ಮುದ್ದಳ್ಳಿ ಪುಟ್ಟಸ್ವಾಮಿ, KSRTC ಮೈಸೂರು ಇವರಿಂದ. ಚಿತ್ರ ಮರೆಯಲಾಗದ ಕಥೆ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ರಮಣ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

0: ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಪ್ರಸಾರವಾಗಲಿದೆ ನಾದ ಲಯ ಸಂಗೀತವನ್ನೊಳಗೊಂಡ ಕಾರ್ಯಕ್ರಮ ಸಂಗೀತ ಸಂಭ್ರಮ. ಸಂಗೀತ ಸಂಭ್ರಮ ಕೇಳಲು ಮರೆಯದಿರಿ. ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಂಗೀತ ಸಂಭ್ರಮ.
1: ಇನ್ನು ಮುಂದೆ ದೇವತೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿದ್ದಾರೆ ವಾಣಿ ಜಯರಾಮ್ ಮತ್ತು ಸಂಗಡಿಗರು. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಮತ್ತು ಎಂಎಸ್ ವಿಶ್ವನಾಥನ್ ಅವರ ಸಂಗೀತವಿದೆ. ಈ ಗೀತೆಗಾಗಿ ನಮಗೆ ಸಂದೇಶ ಬಂದಿದೆ. ಶ್ರೀನಗರದಿಂದ ಕಾಂತಮಾಲಾ, ಜಯಶ್ರೀ, ಶೈಲಜಾ, ಶ್ಯಾಮಲ, ಸುಮಾ, ಮಂಜುಳಾ ಮತ್ತು ಜಯಮ್ಮ ಇವರಿಂದ, ಇವರು ಬೆಂಗಳೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಮುಳ್ಳಿನ ಗುಲಾಬಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸತ್ಯಂ. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹನೂರು ತಾಲೂಕು ಕೋಣನಕೆರೆ ಗ್ರಾಮದಿಂದ ಸಿದ್ದರಾಜು, ಶ್ರೀನಿವಾಸ್, ಮಹೇಶ್, ಗುಂಡಣ್ಣ ಮತ್ತು ಶಿವರಾಜ್.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಬಹಳಷ್ಟು ಜನ ನಮಗೆ ಸಂದೇಶವನ್ನು ಕಳಿಸಿದ್ರು. ಹನುಮನಾಳು ಶಿಲ್ಪಿ ಮತ್ತು ಕುಟುಂಬದವರು ಯೋಗೇಶ್ ಮತ್ತು ಕುಟುಂಬ ಮೈಸೂರಿನ ರಾಮಕೃಷ್ಣನಗರದಿಂದ, ಪುಟ್ಟರಾಜಪ್ಪ ಮತ್ತು ಕುಟುಂಬ ಮೈಸೂರಿನ ರಾಮಕೃಷ್ಣನಗರದಿಂದ, ಬಿ ಚಂದ್ರು ಮೈಸೂರಿನಿಂದ, ಗಾಯತ್ರಿ ಮತ್ತು ಕುಟುಂಬ ಅಶೋಕ್ಪುರಂನಿಂದ, ಏನಮ್ಮ ಮತ್ತು ಕುಟುಂಬ ಮೈಸೂರಿನ ಬೆಳವಾಡಿಯಿಂದ, ಸಿಟಿ ಚಂದ್ರಶೇಖರ್ ಮತ್ತು ಕುಟುಂಬದವರು ಮೈಸೂರಿನ ಟೀಚರ್ಸ್ ಲೇಔಟ್ನಿಂದ, ಶೈಲಜಾ ಮತ್ತು ಕುಟುಂಬದವರು ಅಶೋಕಪುರಂನಿಂದ, ನೀಲಮ್ಮ ಮತ್ತು ಕುಟುಂಬ, ಪ್ರೊಫೆಸರ್ ಚೌಧರಿ ಮತ್ತು ಕುಟುಂಬದವರು ಬೆಳಗಾವಿಯಿಂದ, ನಂಜನಗೂಡಿನಿಂದ ಮಹೇಶ್ ನಾಯಕ್ ಮತ್ತು ವೆಂಕಟೇಶ್ ಅವರು, ಪಿರಿಯಾಪಟ್ಟಣ ತಾಲೂಕಿನಿಂದ ತ್ರಿವೇಣಿ ಮತ್ತು ಕುಟುಂಬದವರು, ಚಾಮರಾಜನಗರದಿಂದ ಮಲ್ಲೇಶ್ ಹಾಗೂ ಕುಟುಂಬದವರು, ಹೀಗೆ ಅನೇಕರು ನಮಗೆ ಪ್ರೀತಿಯಿಂದ ಸಂದೇಶವನ್ನು ಕಳಿಸಿದ್ರು. ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ಕೇಳುಗರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ಆಕಾಶವಾಣಿ ಮೈಸೂರು FM 100.6. ಈಗ ಸಮಯ ಸರಿಯಾಗಿ 1:59.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಹಿಂದಿನ ಯುಪಿಎ ಅವಧಿಗೆ ಹೋಲಿಸಿದರೆ ಈಗಿನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚು ತೆರಿಗೆ ಹಂಚಿಕೆಯಾಗಿದೆ ಎಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೇಂದ್ರದಿಂದ ತೆರಿಗೆ ಹಂಚಿಕೆ ವಂಚನೆ ಕುರಿತ ರಾಜ್ಯ ಸರ್ಕಾರದ ಆರೋಪಗಳನ್ನು ನಿರಾಕರಿಸಿದರು. ರಾಜ್ಯಕ್ಕೆ ಹಂಚಿಕೆಯಾದ ತೆರಿಗೆ ವಿವರಗಳನ್ನು ಒದಗಿಸಿದ ಸಚಿವರು, ರಾಜ್ಯವು 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಹಂಚಿಕೆಯನ್ನು ಪಡೆದುಕೊಂಡಿದೆ ಎಂದು ಹೇಳಿದರು. ಬಂಡವಾಳ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ರಾಜ್ಯಕ್ಕೆ 50 ವರ್ಷಗಳವರೆಗೆ 18,000 ಕೋಟಿ ರೂಪಾಯಿ ಬಡ್ಡಿರಹಿತ ಸಾಲ ನೀಡಲಾಗಿದೆ. 8,100 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿಗಳನ್ನು ನಿರ್ಮಿಸಲು 63,000 ಕೋಟಿ ರೂಪಾಯಿ ಕೇಂದ್ರ ನಿಧಿ ನೀಡಲಾಗಿದೆ. ರೈಲ್ವೆ ಮೂಲಸೌಕರ್ಯಕ್ಕಾಗಿ 7,700 ಕೋಟಿ ರೂಪಾಯಿ, ಬೆಂಗಳೂರು ಚೆನ್ನೈ ಕಾರಿಡಾರ್ ಯೋಜನೆಗೆ 7,000 ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದು ಹಣಕಾಸು ಸಚಿವರು ಮಾಹಿತಿ ನೀಡಿದರು. ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು 1,354 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಮುಂದಿನ ವರ್ಷ ಜೂನ್ ವೇಳೆಗೆ ಕೊಪ್ಪಳ ಮತ್ತು ಗದಗ ಹಸಿರು ಶಕ್ತಿಯ ಕೇಂದ್ರವಾಗಲಿದೆ. ಜನಧನ್, ಮುದ್ರಾ, ಆಯುಷ್ಮಾನ್ ಇನ್ನಿತರ ಕೇಂದ್ರದ ಯೋಜನೆಗಳು ಹಾಗೂ ನವೋದ್ಯಮಗಳಿಗೆ ನೀಡಿದ ಪ್ರೋತ್ಸಾಹದಿಂದ ಕರ್ನಾಟಕವು ಪ್ರಯೋಜನ ಪಡೆದಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಳೆದ 12 ವರ್ಷಗಳ ಜನಪರ ಆಡಳಿತದಲ್ಲಿ ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಮತ್ತು ಸುಧಾರಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಿಮ್ಸ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಲಿಫ್ಟ್ ಮತ್ತಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನೀಡಿರುವ 1.5 ಕೋಟಿ ರೂಪಾಯಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅನುದಾನದಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು. ಜಗತ್ತಿನಲ್ಲಿಯೇ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದೆ. ಆರೋಗ್ಯವಂತ ಮತ್ತು ಸಶಕ್ತ ಭಾರತ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ ಸಿಎಸ್ಐಆರ್ ಆರ್ಐಎಸ್ಸಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಭಾರತವು ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಪ್ರೋತ್ಸಾಹಿಸುವ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ದೂರ ಸರಿಯುತ್ತಿವೆ ಎಂದರು. ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10ರಷ್ಟು ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಭಾರತದಲ್ಲಿ 2,30,000 ನವೋದ್ಯಮಗಳಿವೆ. ದೇಶದ 2 ಮತ್ತು 3ನೇ ಹಂತದ ನಗರಗಳಲ್ಲಿ 25 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಲಭಿಸಿದೆ ಎಂದು ಅವರು ತಿಳಿಸಿದರು. 2 ದಿನಗಳ ರೈಸ್ ಸಮಾವೇಶದಲ್ಲಿ ಏರೋಸ್ಪೇಸ್, ಆಹಾರ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ನವೋದ್ಯಮಗಳು ತನ್ನ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿವೆ. ಉದ್ಘಾಟನಾ ಸಮಾರಂಭದಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯತ್ನಗಳಿಗಾಗಿ ಐಐಟಿ ಧಾರವಾಡ, ಐಐಟಿಎಂ ಚೆನ್ನೈ ಮತ್ತು ನಿವೇದಿ ಐಸಿಎಆರ್ ಒಪ್ಪಂದಗಳಿಗೆ ಸಹಿ ಹಾಕಿದವು. ದೇಶದ ಎಡಪಂಥೀಯ ಉಗ್ರವಾದ ಬಾಧಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11ರಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು 19ರಂದು ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025ರ ನವೆಂಬರ್ನಿಂದ 2026ರ ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92.55 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ.

0: ಸ್ವಾಗತ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಇಂದು ವಿಶ್ವ ರಕ್ತದಾನಿಗಳ ದಿನ. ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ರಕ್ತದಾನದ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಸಮಾಜದಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಹೆರಿಗೆ, ಅಪಘಾತ, ವಿವಿಧ ಶಸ್ತ್ರಚಿಕಿತ್ಸೆ, ರಕ್ತಹೀನತೆ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ. 18 ವರ್ಷದಿಂದ 60 ವರ್ಷದೊಳಗಿನ 45 ಕೆಜಿಗಿಂತ ಹೆಚ್ಚು ತೂಕವಿರುವ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯೂ 6 ತಿಂಗಳಿಗೊಮ್ಮೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬಹುದಾಗಿದೆ. ಒಬ್ಬ ವ್ಯಕ್ತಿ ಮಾಡುವ ರಕ್ತದಾನದಿಂದ ಕನಿಷ್ಠ 3 ಪ್ರಾಣಗಳನ್ನು ಉಳಿಸಲು ಅನುಕೂಲವಾಗುತ್ತದೆ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಕಷ್ಟದ ಸಮಯದಲ್ಲಿ ಕುಟುಂಬಗಳಿಗೆ ಬೆಂಬಲ ನೀಡುವ ನಮ್ಮ ಸಮಾಜದಲ್ಲಿ ಸಹಾನುಭೂತಿಯ ಮನೋಭಾವವನ್ನು ಬಲಪಡಿಸುವ ರಕ್ತದಾನಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ತಿಳಿಸಿದ್ದಾರೆ. ರಕ್ತದಾನ ಸಂಸ್ಕೃತಿ ಪೋಷಿಸುವುದನ್ನು ಮುಂದುವರಿಸೋಣ ಮತ್ತು ಹೆಚ್ಚಿನ ಜನರು ರಕ್ತದಾನ ಮಾಡಲು ಪ್ರೇರೇಪಿಸೋಣ ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ 59 ಕೋಟಿ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಮುಖ ರಸ್ತೆಗಳಿಗೆ ಅಗತ್ಯವಿರುವ ಸುಧಾರಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಅನುದಾನ ಬಳಕೆಯಾಗಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋಲಾರದ ಮಾವು ಬೆಳೆಗಾರರ ಹಿತರಕ್ಷಣೆ ಹಾಗೂ ಎಪಿಎಂಸಿ ಮಾರುಕಟ್ಟೆಗೆ ಭೂಮಿ ಮಂಜೂರು ಕುರಿತು ಚರ್ಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಹಾಗೂ ಅವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಳೆದ ಸಾಲಿನಲ್ಲಿ ಮಂಜೂರು ಮಾಡಿದಂತೆ ಪಿಡಿಪಿಎಸ್ ಮಂಜೂರು ಮಾಡಲು ಸಭೆಯಲ್ಲಿ ಮನವಿ ಮಾಡಲಾಯಿತು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉದ್ದೇಶಿತ ನೂತನ ಎಪಿಎಂಸಿ ಮಾರುಕಟ್ಟೆಗಾಗಿ 80 ಎಕರೆ ಜಾಗವನ್ನು ಗುರುತಿಸಲಾಗಿದೆ. ಇದರಲ್ಲಿ ಯಾವುದೇ ತಕರಾರು ಅಥವಾ ವಿವಾದವಿಲ್ಲದ 60 ಎಕರೆ ಜಾಗವನ್ನು ಎಪಿಎಂಸಿಗೆ ಹಸ್ತಾಂತರಿಸಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಹಯೋಗದಲ್ಲಿ ರಾಷ್ಟಮಟ್ಟದಲ್ಲಿ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿ ನಡೆಸಲಾಗುತ್ತಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೂನ್ 11 ಮತ್ತು 12 ನಡೆದ ಸಮೀಕ್ಷೆಯಲ್ಲಿ 90 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ಡಯಟ್ ಪ್ರಾಚಾರ್ಯ ಎಂ ನಾಸಿರುದ್ದೀನ್ ತಿಳಿಸಿದರು. ಸಮೀಕ್ಷಾದಾರರಿಗೆ ಜಿಲ್ಲಾ ಹಂತದಲ್ಲಿ ತರಬೇತಿ ನೀಡಿ ಟ್ಯಾಬ್ಲೆಟ್ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಮೀಕ್ಷೆ ನಡೆಸಲಾಗಿದೆ. ಪ್ರಸಕ್ತ ವರ್ಷ 4ನೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳ ಮೂಲಭೂತ ಭಾಷಾ ಕೌಶಲ ಮತ್ತು ಸಂಖ್ಯಾಜ್ಞಾನ ಕೌಶಲ ಪರೀಕ್ಷಿಸಲಾಗಿದೆ ಎಂದು ತಿಳಿಸಿದರು. ನೋಡಲ್ ಅಧಿಕಾರಿ ಎಲ್ ರೇವಣ್ಣ ಮಾತನಾಡಿ, ಶಾಲಾ ಪ್ರಶ್ನಾವಳಿ ಮೂಲಕ ಮೂಲಭೂತ ಸೌಲಭ್ಯಗಳು, ಶಿಕ್ಷಕರ ಪ್ರಶ್ನಾವಳಿಯಿಂದ ವಿದ್ಯಾರ್ಹತೆ ಮತ್ತು ವೃತ್ತಿಪರ ಮಾಹಿತಿ, ವಿದ್ಯಾರ್ಥಿ ಪ್ರಶ್ನಾವಳಿ ಮೂಲಕ ಕಲಿಕಾ ಪ್ರಗತಿ ಮೌಲ್ಯಮಾಪನ ಮಾಡಲಾಗುವುದು ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆ ಸಹಯೋಗದೊಂದಿಗೆ ಕಸ ವಿಂಗಡಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 2:40:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಅನುರಕ್ತೆ ತಾರಾಗಣದಲ್ಲಿ ಆರತಿ, ಗೌತಮ್, ರಾಣಿ ಪದ್ಮಿನಿ, ಮಾನು, ಶಿವರಾಮ್.

0: ಸೀತಾರಾಮ್, ಬಿ ವಿ ರಾಧಾ, ಮುಸುರಿ ಕೃಷ್ಣಮೂರ್ತಿ ಹಾಗೂ ಇತರರು. ಕಥೆ ವ್ಯಾಸರಾಯ ಬಲ್ಲಾಳ. ಸಂಭಾಷಣೆ ಮಾರುತಿ ಶಿವರಾಮ್ ಮತ್ತು ಮಂಜು. ಸಂಗೀತ ಅಶ್ವಥ್ ವೈದಿ. ಚಿತ್ರಕಥೆ ನಿರ್ದೇಶನ ಮಾರುತಿ ಶಿವರಾಮ್. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಅನುರಕ್ತೆ.
1: ಒಳ್ಳೇದು ಮಾಡ್ದಮ್ಮ ಸ್ವಾಮಿ, ಇವತ್ತು ರಾಮ್ಪುರದವರು ನಿನ್ನನ್ನು ನೋಡಕ್ ಬರ್ತಾ ಇದ್ದಾರೆ. ಏನೋ ಈ ಸರ್ತಿನಾದ್ರೂ ಆ ಮೂರ್ತಿಗೂ ತಿಳಿಸ್ಬಿಟ್ಟು ಬಂದಿದ್ದೀನಮ್ಮ.
2: ಮೀರಕ್ಕ
1: ಆಕೆನೆ ಅಲ್ವೇ ನಿನ್ಗೆ ಅಕ್ಕ ಅಮ್ಮ ಎಲ್ಲಾನು. ನಿನ್ನ ಯಾರೋ ನೋಡಕ್ ಬರೋವಾಗ ಆಕೆ ಬರ್ದೇ ಇರ್ತಾರಿಯೇ. ಆಯ್ತು ಸುಮಿನ್ ಕರ್ಕೊಂಡ್ರಮ್ಮ.
2: ಸುಮಿ ಬಾ.
1: ಪಂಡಿತರೆ ನಾವು ಊರಿಗೆ ಹೋಗಿ ಕಾಗದ ಬರೀತೀವಿ.
3: ಹಾಗೆ ಸಂತೋಷ, ಹೊರಡು ಬನ್ನಿ.
4: ಪಂಡಿತರೆ ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಹುಡುಗಿ ಕಾರ್ಯ ಹೂವ ಎದ್ದಾಗ ಆಗ್ಬಿಡುತ್ತೆ.
1: ಅಷ್ಟು ಮಾಡಿದ್ರೆ ಬಹಳ ಉಪಕಾರ ಮಾಡ್ದಾಗ ಆಗುತ್ತೆ.
2: ನಾನು ಇಲ್ಲಿ ಬರ್ತೀನಿ ಸುಮಿ, ಮನೇಲಿ ತುಂಬಾ ಕೆಲಸ ಇದೆ.
1: ನನಗೇನೋ ಹುಡುಗ ಒಪ್ಪಿಗೆ ಅದ ನಿನಗಮ್ಮ.
5: ಅಪ್ಪಯ್ಯ ಈ ನಾಚಿಕೆ ಈ ಭಾವ ಭಂಗಿ ಏನ್ ಹೇಳುತ್ತೆ ಗೊತ್ತಾ?
2: ನೀನ್ ಹೀಗೆ ಆಡ್ತಿರು
1: ಮೂರ್ತಿ ಮಾಸ್ಟರ್ ಹೇಳಿ ನಿನ್ಗೊಬ್ಬ ಕಾರ್ಡ್ ಮನ್ಸನ್ ಗಟ್ಟ ಹಾಕ್ಸ್ತೀನ.
2: ನಮ್ ಕಾಲೇಜ್ಗೆ ಹೊತ್ತಾಯ್ತು. ಸರಿ ಬಾ ಹೋಗೋಣ, ನನ್ ಮನೆಗ್ ಬಿಟ್ಟು ಹಾಗೆ ನಿನ್ ಕಾಲೇಜ್ಗೆ ಹೋಗುವಂತೆ. ಬಾ ಬರ್ತೀನಿ ಸುಮಿ, ಬರ್ತೀನಿ ಪಂಡಿತ.
6: ಅಲ್ರೋ ಚರಿತ್ರೆಯಲ್ಲಿರೋ ಪಾಠ ಓದಿ ತಿಳ್ಕೊಡ್ರು ಅಂದ್ರೆ ಅವರಿವರ ಚರಿತ್ರೆಯನ್ನ ಬೋರ್ಡ್ ಮೇಲೆ ಬರೆದು ಓದಿ ತಿಳ್ಕೊಳಕ್ ಹೋಗ್ತೀರಾ? ಆಹಾ, ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಕಾಲೇಜಿಗೆ ಕಳಿಸಿದ್ದಕ್ಕೆ ಸಾರ್ಥಕವಾಯ್ತು. ಏನೇ ಆಗ್ಲಿ ಕ್ಲಾಸ್ ನಲ್ಲಿ ಡಿಸಿಪ್ಲಿನ್ ಇಲ್ದೇ ಇದ್ರೆ ಚೆನ್ನಾಗಿರೋಲ್ಲ. ಆಲ್ರೈಟ್, ವಿ ಶಾಲ್ ಕಮ್ ಟು ದ ಸಬ್ಜೆಕ್ಟ್. ಏನಮ್ಮ ನೆನ್ನೆ ಎಲ್ಲವರೆಗೂ ಬಂದಿದ್ವಿ?
7: ಅಲೆಕ್ಸಾಂಡರ್ ದಂಡಯಾತ್ರೆವರೆಗೂ ಬಂದಿದ್ದೀರಿ ಸರ್.
6: ಅವನಾಗೆ ನೀನು ಒಂದೇ ಕ್ಲಾಸ್ ನಲ್ಲಿ 10 ವರ್ಷ ದಂಡಯಾತ್ರೆ ಹೊಡೆದಿದೀಯ. ಟೈಮ್ ಆಯ್ತು ಚರಿತ್ರೆ ಕ್ಲಾಸ್, ಇನ್ನು 35 ನಿಮಿಷ ಟೈಮ್ ಇದೆ. ಗೌರಯ್ಯ ಅಯ್ಯ ಅಸಡ್ಡಾಳ ಮುಟ್ಟಾಳ.
4: ಥ್ಯಾಂಕ್ ಯು ಸರ್.
6: ಇನ್ನು 35 ನಿಮಿಷ ಟೈಮ್ ಇದೆಯಲ್ಲೋ.
4: ಅದಾ ಸರ್, ನೆನ್ನೆ ಒಂದು ಬೆಲ್ಲು ಹೊಡೆಯೋದು ಮರ್ತ್ಬಿಟ್ಟಿದೆ ಸರ್, ಅದಕ್ಕೆ ಇವತ್ತು ಹೆಣ್ಣು ಸೇರಿಸಿ ಸಮಾಮ ಆಗ್ಬಿಟ್ಟೆ ಸರ್.
6: ಅಯ್ಯೋ ಮುಂಡೆ ಇದೆ, ಸರ್ಕಾರದ ಸಂಬಳ ತಿಂದಿದ್ದಕ್ಕೆ ಸಾರ್ಥಕವಾಯ್ತು.
1: ಏನಮ್ಮ ಕ್ಲಾಸ್ ಅಲ್ಲಿ ನಿನ್ ಗಲಾಟೆ?
2: ನಾನೇನ್ ಗಲಾಟೆ ಮಾಡ್ತಿರ್ಲಿಲ್ಲ ಸರ್.
1: ಆದ್ರೆ ಮನೇಲಿ ಗಲಾಟೆ ಮಾಡೋದು ಬಿಡ್ಲಿಲ್ಲ. ಕ್ಲಾಸ್ ಆಯ್ತಾ ಪಂಡಿತರೆ?
8: ಆಯ್ತು ಮೂರ್ತಿಗಳೇ. ಆದ್ರೆ ಸೆಕೆಂಡ್ ಇಯರ್ ಹುಡುಗರಿದಾರಲ್ಲ,
1: ಅಂತ ಹಾಗೆ ನೆನ್ನೆ ನಿಮ್ ಮನೆಗೆ ಬರೋಕ್ ಆಗ್ಲಿಲ್ಲ ಪಂಡಿತರೆ.
8: ಪರವಾಗಿಲ್ಲ ಬಿಡಿ, ನಿಮ್ ಮನೆಯವ್ರು ಬಂದಿದ್ರಲ್ಲ, ಹೇಗಿದ್ರು?
1: ವಿಷಯ ಎಲ್ಲ ಗೊತ್ತಾಯ್ತು.
8: ಏನೋ ಎಲ್ಲ ದೈವೇಚ್ಛೆ.
6: ನನಗೇನು ಆ ವಿಷಯ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ದೀರಾ? ರೇ ಕಿರ್ಕಲಯ್ಯ, ಈ ಕಾಲೇಜಿಗೆ ಫೌಂಡೇಶನ್ ಹಾಕ್ದೋ ನಾನು. ಆ ಮೂರ್ತಿ ನೆಟ್ಟಿಗಿನ 3 ವರ್ಷ ಆಗಿಲ್ಲ ಬಂದು ಆ ಮುದುಕನ ಹತ್ರ ಆಗಲೇ ಗಳಶ್ಯ ಗಂಟ
9: ಅಲ್ಲ. ಆ ಪಂಡಿತರ ಮುಖದಲ್ಲಿ ಏನಿದೆ ಅಂತದ್ದು ಅಂತ.
6: ರೇ ಕಿರ್ಕಲಯ್ಯ, ನಿಮ್ಮ ತಲೆ ಎಲ್ಲ ಹೊರಗಲಾಗಿ ಹೋಗಿದೆ, ಬಡ್ಕೊಳ್ಳಿ. ನಿಮಗೆ ಅವನ ಮುಖದಲ್ಲಿ ಏನಿದೆ ರೀ? ಇರೋದು ಅವನ ಮನೆಯಲ್ಲಿ.
2: ಈ ಸಲ ಬಂದ್ಕೊಂಡು ನಮ್ ಸುಮಿನ್ ಒಪ್ಲಿಲ್ಲ, ಅವನಿಗೂ ಪದ್ಮನೇ ಬೇಕಂತೆ. ನಮ್ ಸುಮಿಗೆ ಲಕ್ಷಣ ಇಲ್ವಾ, ಗುಣ ಇಲ್ವಾ?
1: ಇದೆ, ಆದ್ರೆ ಬಣ್ಣ ಇಲ್ವಲ್ಲ ನೋಡು. ಈ ಬಣ್ಣದ ಪ್ರಪಂಚ ಮರಳಾಗೋದು ಬರೀ ಹೊರಗಡೆ ಬಣ್ಣಕ್ಕೆ ಮಾತ್ರ.
2: ಹಾಗಾದ್ರೆ ನಮ್ ಪದ್ಮನ ಬಣ್ಣ?
1: ಸುಮಿ ಬಾಳ್ಗೆ ಸುಣ್ಣ ಹಚ್ತಿದೆ.
2: ಅಂದ್ರೆ ಕಪ್ಪಿರೋರ್ ಯಾರಿಗೂ ಮದ್ವೆನೇ ಆಗೋದಿಲ್ವೇನೋ. ನನ್ಗನ್ಸುತ್ತೆ ನಮ್ ಸುಮಿ ಜಾತಕನೇ ಸರಿ ಇಲ್ಲ ಅಂತ.
1: ಅಲ್ವೇ, ನಿನ್ ಜಾತಕ ನೋಡ, ನಾನ್ ಮದ್ವೆ ಆದ್ದು. ನಿನ್ ನೋಡ್ದೆ ಮದ್ವೆ ಆದೆ ಅಷ್ಟೇ.
2: ನೀವೇನೋ ನನ್ ನೋಡಿದ್ರಿ ಮದ್ವೆ ಆದ್ರಿ, ಆದ್ರೆ ನಿಮ್ ಅಪ್ಪ ಅಮ್ಮ ನೋಡಿದ್ದು ನನ್ ಜಾತಕನ.
1: ಅದಕ್ಕೆ ಜಾತಕ ಅವ್ರ ಹತ್ರ, ನೀನು ನನ್ ಹತ್ರ.
2: ಸಾಕು ಸುಮ್ನೆ ರೀ, ಮದ್ವೆ ಆಗಿ ಒಂದ್ ಮಗು ಆದ್ರೂ ಇನ್ನು ಸ್ವಲ್ಪ ನಾಚಿಕೆನೇ ಇಲ್ಲ ನಿಮ್ಗೆ.
1: ಇದಕ್ಕೆಲ್ಲ ನಾಚ್ಕೊಂಡ್ರೆ ಹ್ಯಾಕ್ ಚಿನ್ನ.
2: ಅಯ್ಯೋ ಮಾರಾಯ್ರೆ, ನಿಮ್ಗೆ ಯಾರು ಬಾಯ್ ಕೊಡ್ತಾರೆ?
1: ಪಂಡಿತರು ಏನೋ ಗಹನವಾಗಿ ಯೋಚನೆ ಮಾಡ್ತಿರೋ ಕಾಣುತ್ತೆ.
8: ಇದ್ದೇ ಇದೆಯಲ್ಲ, ಸುಮಿನ್ ನೋಡೋಕೆ ಅಂತ ಬರ್ತಾರೆ, ಪದ್ಮನ್ ಕೊಟ್ರೆ ಮದುವೆ ಆಗ್ತೀನಿ ಅಂತಾರೆ. ಆ ಹುಡುಗಿ ಯಾವಾಗ ಕಂಕಣಮಲ ಕೂಡ ಬರುತ್ತೋ ಅಂತ
1: ಅಂತ ಯೋಚನೆ ಮಾಡ್ತಾ ಕೂತಿದ್ರಿ. ಅಷ್ಟಲ್ಲಿ ನಾನು ಬಂದೆ. ಸುಮಿಗೆ ಇಷ್ಟಕ್ಕೂ ಯಾವ ಮಹಾ ವಯಸ್ಸಾಗಿದೆ ಅಂತ? ಬರೋ ಸೆಪ್ಟೆಂಬರ್ ಅಲ್ಲಿ ಇರೋ ಒಂದ್ ಪಾರ್ಟು ಮುಗಿಸ್ಕೊಂಡ್ರೆ ಡಿಗ್ರಿ ಕೈಗೆ ತಗೋತಾಳೆ.
8: ನೀವು ಈಗಿನ ಕಾಲದವರು ಮಿಸ್ಟ್ರೆ, ಬರೋ ಪಾಲ್ಗುಣಕ್ಕೆ ಸುಮಿಗೆ 21 ವರ್ಷ ತುಂಬುತ್ತೆ. ನಾನು ಕಣ್ಣು ಮುಚ್ಚೋದ್ರೊಳಗೆ
1: ಪಂಡಿತ್ರೆ ಬಿಡ್ತು ಅನ್ನಿ, ನಿಮಗಿನ್ನೂ 100 ವರ್ಷ ಆಯಸ್ಸು.
8: 100 ವರ್ಷ ನನ್ನ ದೇಹ ಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಲ್ಲ. ಒಂದ್ ದಿವಸ ಇದ್ದಾಗ ಇನ್ನೊಂದ್ ದಿವಸ ಇರೋದಿಲ್ಲ. ಸಾವಿತ್ರಿ ಯಾವಾಗ ನನ್ನ ಬಿಟ್ಟು ಹೊರಟೋದ್ಲು, ಅವಳು ಹಿಂದಿರೇ ನನ್ನ ಆರೋಗ್ಯನೂ ಹೊರಟೋಯ್ತು.
1: ಹಿಂದಿಂದೆಲ್ಲ ಜ್ಞಾಪಿಸ್ಕೊಂಡು ಯೋಚನೆ ಮಾಡಬೇಡಿ, ದೇವರು ಖಂಡಿತ ನಿಮ್ ಕೈ ಬಿಡೋಣ.
8: ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ನೀವೇ ಹಾಕಿದಿರಿ, ಅದೇ ನನ್ನ ಪುಣ್ಯ.
1: ನಾನು ಹೇಳದ್ನಲ್ಲ ಪಂಡಿತರೆ, ಸುಮಿ ಮದುವೆ ವಿಷಯ ನನಗೆ ಬಿಟ್ಬಿಡಿ.
2: ಯಾಕೆ ಪದ್ಮ, ಏನಾಯ್ತು? ಏನು ಆಗಿಲ್ಲ, ಮುಂದೇನಾಗ್ಬಿಡುತ್ತೋ ಅಂತ ಏನ್ ಹೇಳ್ತಿದ್ಯಾ? ಈ ಸಾರಿ ನಾನು ಮನೇಲಿರಲ್ಲಕ್ಕ.
9: ಈ ಸಾರಿ
2: ಅವ್ರು ಬಂದು ನಿನ್ ನೋಡ್ಕೊಂಡು ಹೋದ್ಮೇಲೆ ನಾನು ಬರೋದು.
9: ಯಾರು?
2: ಮೂರ್ತಿ ಮೇಷ್ಟ್ರ ಸ್ನೇಹಿತರು.
9: ಓ ಹುಚ್ಚಿ, ಅವ್ರು ಬರೋವಾಗ ನೀನಿದ್ರೆ ನನಗೇನೆ ತೊಂದ್ರೆ? ನಾನು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳಲ್ಲ ಪದ್ಮ.
2: ಆದ್ರೆ ಅಪ್ಪಯ್ಯ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದಾರಲ್ಲಕ್ಕ, ನನ್ನಿಂದಾನೇ ನಿನ್ ಮದ್ವೆ ಆಗ್ತಾ ಇಲ್ಲ ಅಂತ.
9: ಛಿ ಬಿಡ್ತು ಅನ್ನು. ಇನ್ನೊಂದ್ಸಾರಿ ಹೀಗೆಲ್ಲ ಅಂದ್ರೆ ಅಮ್ಮನ ಮೇಲೆ ಆಣೆ.
2: ಅಕ್ಕ ನೀನ್ ತುಂಬಾ ದೊಡ್ಡವಳು.
9: ನೀನು ತುಂಬಾ ದೊಡ್ಡಳು ಪದ್ಮ. ನಾವು ನೆನೆಸ್ದ ಹಾಗೆ ಅದು ನಡೆಯೋಲ್ಲ, ಅದು ನೆನೆಸ್ದ ಹಾಗೆ ನಾವು ನಡೀಬೇಕು. ಈ ಕತ್ಲಾಗಿದೆ ಅಂದ ಮಾತ್ರಕ್ಕೆ ಬೆಳಿಗ್ಗೆ ಆಗಲ್ವೇ? ಆಗತ್ತೆ, ಕಾಯ್ಬೇಕು ಅಷ್ಟೇ.
2: ಹೀಗೆ ನಿಂತ್ಕೊಂಡೇ ಕಾಯೋಣ ಅಂತ್ಯ?
9: ಒಳಕ್ ಹೋಗಿ ಮಲ್ಕೊಳ್ಳೋಣ ಅಂತೀನಿ ಬಾ.
6: ಸ್ವಾಮಿ, ಮದುವೆ ಅನ್ನೋದು ಪೇಟೆಯಲ್ಲಿ ಮಾರೋ ಪದಾರ್ಥ ಅಂತ ತಿಳ್ಕೊಂಬಿಟ್ರ, ಮನಸ್ಸಿಗೆ ಬಂದು ಅವ್ನು ಕೊಂಡ್ಕೊಂಬರೋಕೆ.
1: ಚೇ, ನಾನೇನೋ ಹೇಳಿದ್ರೆ ನೀವೇನೋ ಹೇಳ್ತಾ ಇದ್ದೀರಲ್ಲ.
6: ಏನ್ರಿ ಏನ್ರಿ ಹೇಳಿದೆ? ನಂಗೇನು ಹುಚ್ಚಿರ್ದಿದ್ಯಾ?
1: ಹಾಗಂತ ನಾನು ಹೇಳಿದ್ನೆ, ಪಂಡಿತರು ದೇವರಂಥ ಮನುಷ್ಯರು. ಅದು ಅಲ್ಲದೆ ಸುಮಿನ ಚಿಕ್ಕ ವಯಸ್ಸಿಂದ ನೀವು ನೋಡ್ತಾ ಇದ್ದೀರ. ಸುಮಿಗೂ ನಿಮ್ ಹುಡುಗನಿಗೂ ಹೇಳಿ ಮಾಡಿಸ್ತಾಗಿದೆ ವರಸಾಮ್ಯ.
6: ವರಸಾಮ್ಯ ವರಸಾಮ್ಯ ವರಸಾಮ್ಯ ಏನ್ರಿ ವರಸಾಮ್ಯ? ನೀವ್ ಹೇಳೋದನ್ನ ನೋಡಿದ್ರೆ ನಮ್ಮ ಹುಡುಗ ಹುಡುಗಿ ಕುತ್ತಿಗೆಗೆ ತಾಲಿ ಕಟ್ಟೋದು ಒಂದೇ ಬಾಕಿ, ಅಷ್ಟು ಉಳಿದಿರೋದು.
1: ಗೋಪಾಲಯ್ಯನವ್ರೆ
6: ನೋಡ್ರಿ, ವರಸಾಮ್ಯ ನಿಮಗ್ ಚೆನ್ನಾಗಿರಬಹುದು, ಆದ್ರೆ ಸುಮಿ ಹೇಗಿದ್ದಾಳೇನೋ ನನಗ್ ಗೊತ್ತು.
1: ಅವಳು ಏನ್ ಕಮ್ಮಿ ಆಗಿದೆ ಅಂತೀರಾ? ಕುರುಡಿನೆ ಕುಂಟಿನೆ ಇಲ್ಲ ಬುದ್ಧಿ ನಟಿಗಿಲಿವೆ?
6: ಕುರುಡಿ ಆಗಿದ್ರೆ ಕಣ್ಣು ಬೇರೆ ಹಾಕಿಸಬಹುದು, ಕುಂಟಿ ಆಗಿದ್ರೆ ಬೇರೆ ಅವನ ಕಾಲು ಫಿಕ್ಸ್ ಮಾಡಿಸಬಹುದು, ಬುದ್ಧಿ ನೆಟ್ಟಿಗಿಲ್ದಿದ್ರೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ರಿಪೇರಿನೂ ಮಾಡಿಸಬಹುದು. ಬಣ್ಣ ಬಣ್ಣ ಆ ಕರಿ ಬಣ್ಣ ಇದೆಯಲ್ಲ, ಅದನ್ನ ಯಾವ ಸೋಪ್ ಹಾಕೊಂಡು ತೊಳಿತೀರಿ? ಇದ್ದಿದ್ದನ್ನ ಇದ್ದಾಗ ಹೇಳಿದ್ರೆ ಯಾಕೆ ಬಂದು ಎದೆಗೋದ್ರು ಅಂತ. ಸುಮಿನ ವಯಸ್ಕೊಂಡು ಮಾತಾಡೋರು ನೀವು, ಅವಳಗೊಂದು ಗಂಡು ಗೊತ್ತು ಮಾಡ್ರಿ ನೋಡೋಣ.
1: ಮಾಡ್ತೀನಿ
6: ಮಾಡ್ರಿ.
1: ಮಾಡದೆ ಬಿಡ್ತೀನೇನೋ? ಏನೋ ಗುರುತು ಪರಿಚಯ ಅಂತ ಬಂದ್ ಕೇಳಿದ್ರೆ ಬಾಯಿಗೆ ಬಂದಾಗ ಮಾತಾಡ್ತೀರಾ? ನೋಡೋಣ ನಿಮ್ ಹುಡುಗನಿಗೆ ಅದೆಂತ ರಂಭೆ ಊರ್ವಶಿನ ಕರ್ಕೊಂಡ್ ಬಂದ್ ಕಟ್ತೀರಾ ಅಂತ.
6: ನಮ್ಮ ಹುಡುಗನಿಗೆ ಕಾಸುಗೊಂದು ಕೊಸರ್ಗೆರಡು ಕಾಯ್ಕೊಂಡ್ ಬಿದ್ದಿವೆ. ನಿನಗ್ ದಮ್ ಇದ್ರೆ ಆ ಕರಿಗೆ ಕುತ್ತಿಗೆಗೆ ಒಂದ್ ಕರಿಮಣಿ ಕಟ್ಸು. ಯಾವನ ಮಗ ಕಟ್ತಾನೆ ಅಂತ ನಾನು ನೋಡೇ ಬಿಡ್ತೀನಿ ಶ್ರೀನಿವಾಸ.
1: ಏನೋ ದೊಡ್ಡ ಮನುಷ್ಯ ಅಂತ ಕೇಳೋಕೋದ್ರೆ ಬಾಯಿ ಬಂದಾಗೆಲ್ಲ ಮಾತಾಡೋದ್ರೆ ರಾಸ್ಕಲ್ ತಗೊಂಡ್ಬಂದ್ಬಿಟ್ಟು ಮಾಡ್ತೀನಿ ಅವ್ರಿಗೆ.
2: ಏನ್ರಿ ಅದು ನಿಮ್ ರಾಮಾಯಣ?
1: ರಾಮಾಯಣ ಅಲ್ಲ ಮಹಾಭಾರತ. ಸಾಕು ಮಾಡು ಅಂತ ಹೇಳ್ತಾರೆ. ಎಲ್ಲೂ ಹೋಯ್ತಿದ್ದು? ಹಾ ಸಿಕ್ತು ಸಿಕ್ತು ನೋಡೇ ನೋಡೇ. ಇಲ್ಲಿ
2: ನಿಮ್ಮನ್ನ ನೋಡಿ ತಾನೆ ನಮ್ಮಪ್ಪ ನಾನು ನಿಮಗೆ ಕೊಟ್ಟಿದ್ದು.
1: ಅಯ್ಯೋ ನನ್ನ ಮುಖ ಅಲ್ವೇ ಈ ಫೋಟೋ ನೋಡು ಒಂದೇ.
2: ನಿಮ್ಮನ್ನೇ ದಿವಸ ನೋಡ್ತಾ ಇದ್ದೀನಲ್ಲ, ಆ ಫೋಟೋ ಬೇರೆ ಯಾಕ್ರಿ ನೋಡ್ಬೇಕು?
1: ಅಯ್ಯೋ ಮೀರಿ ಯಾವತ್ತೂ ನಿನ್ನ ಕಿರಿಕಿರಿ ತಪ್ಪಿದ್ದಲ್ವಲ್ಲ, ಈ ಫೋಟೋ ನಂದಲ್ಲ ಗೋಪಿದು.
7: ಗೋಪಿದು? ಅಯ್ಯೋ ನಿಮ್ಮ, ಇದನ್ ಮೊದ್ಲೇ ಹೇಳ್ಬಾರ್ದಾಗಿತ್ತ?
1: ನೋಡೆ ಹೇಗಿದ್ದಾನೆ, ಒಳ್ಳೆ ಮನ್ಮಥ. ಮನ್ಮಥ ಇದ್ದಾಗಿಲ್ಲ,
7: ಮನ್ಮಥ ಇದ್ದಾಗಿದ್ದಾನೋ ಮಣ್ಮೆತ್ತ ಇದ್ದಾಗಿದ್ದಾನೋ, ಅಡಿಗೆ ಆರೋಗುತ್ತೆ, ಊಟಕ್ಕೆ ಬನ್ನಿ.
1: ಹೋಗಿ ಹೋಗಿ ನಿನ್ ಹತ್ರ ಹೇಳ್ತೀನಲ್ಲ ನಾನು. ಏ ಗೋಪಾಲರಾಯ, ನೋಡ್ತಾ ಇರೋ ನಮ್ ಸುಮಿಗೆ ಎಂಥ ಹುಡುಗನ್ ತರ್ತೀನಿ ಅಂತ.
7: ಊಟಕ್ಕೆ ಬರ್ತೀರಾ?
1: ಊಟ ತಡಾಂಟ.
10: ಮಿಸ್ಟ್ರಿ, ಊಟ ನಿಮ್ಮನೆಯಲ್ಲಿ, ತಾಂಬೂಲ ನಮ್ಮನೆಯಲ್ಲಿ.
1: ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯ ಪಂಡಿತ್ರೆ. ಸುಮಿಗೆ ಒಳ್ಳೆ ಕಾಲ ಬಂತು ಅಂತ ಕಾಣತ್ತೆ.
11: ಏನ್ ಮೂರ್ತಿಗಳೇ, ಯಾವ್ದಾದ್ರು ವರ ಕಣ್ಣಿಗೆ ಬಿತ್ತೇನು?
1: ಕಣ್ಣಿಗೆ ಬೀಳೋದೇನ್ ಬಂತು, ಕೈಯಲ್ಲೇ ಹಿಡ್ಕೊಂಬಂದಿದ್ದೀನಿ. ಅಂಥ ಇಂಥ ಗಂಡಲ್ಲ, ಬಹದ್ದೂರ್ ಗಂಡು.
11: ಇಂಥದೇ ವರ ಬೇಕು ಅಂತ ಹೇಳೋ ನಿರ್ಧಾರದಲ್ಲಿ ನಾನಿಲ್ಲ ಮೂರ್ತಿಗಳೇ. ಸುಮಿಗೆ ಯೋಗ್ಯನಾದ ವರ ಸಿಕ್ಕರೆ ಸಾಕು.
1: ನೋಡಿ ಪಂಡಿತ್ರೆ, ಈ ಹುಡುಗ ನನಗೆ ಬಹಳ ಬೇಕಾದವನು. ನಾವಿಬ್ರು ಹಾಸ್ಟೆಲ್ ಮೇಟ್ಸ್. ಭಾರಿ ಹಣವಂತರ ಮಗ, ಹೆಸರು ಗೋಪಿ ಅಂತ. ನಾನು ಮದುವೆ ಮಾಡ್ಕೋ ಅಂತ ಕಾಗದ ಬರೆದ್ರೆ ಸಾಕು, ಇಲ್ಲಿಗೆ ಬಂದು ತಾಳಿ ಕಟ್ಬಿಟ್ಟು ಕರ್ಕೊಂಡು ಹೋಗ್ತಾನೆ.
11: ಹುಡುಗ ಲಕ್ಷಣವಾಗಿ
1: ನಮ್ಮ ಗೋಪಿ ಇದಾನಲ್ಲ, ಅವರಣ್ಣ ದೊಡ್ಡ ಡಾಕ್ಟ್ರು, ಅವ್ರ ಹತ್ರ ತೋರಿಸಿದ್ರೆ ನಿಮ್ಮ ಆರೋಗ್ಯನೂ ಸರಿಪಡಿಸಬಹುದು.
11: ನಮ್ಮ ಸುಮ್ಮನೆ ಮದುವೆ ಒಂದಾಗೋಗ್ಬಿಟ್ರೆ ನನ್ನ ಆರೋಗ್ಯ ತಾನಾಗೇ ಸರಿ ಹೋಗುತ್ತೆ.
10: ಏನಪ್ಪ ನೀವು, ಊಟ ಆದ್ಮೇಲೆ ಮಾತ್ರೆ ತಗೊಳ್ಳೋದನ್ನೇ ಮರ್ತು ಬಿಡ್ತೀರಾ?
11: ಮನೋರೋಗಕ್ಕೆ ಮದ್ದಲ್ಲಮ್ಮ, ಕೊಡು. ಎಷ್ಟಾದರೂ ಡಾಕ್ಟ್ರು ದೊಡ್ಡವ್ರು ತಾನೆ.
1: ಸುಮಿ ತಗೋಮ್ಮ ಈ ಫೋಟೋ. ಹೇಗಿದ್ದಾನಮ್ಮ, ಚೆನ್ನಾಗಿದ್ದಾನಲ್ವೇ? ಅಂತೂ ನಿನಗೆ ಒಪ್ಪಿಗೆ ಆಯ್ತು, ವೆರಿ ಗುಡ್. ಅವನ್ ಯಾರು ಗೊತ್ತೇನಮ್ಮ, ನಿನ್ನ ಮದುವೆ ಮಾಡ್ಕೊಳ್ಳೋ ಭೂಪ ನನ್ನ ಸ್ನೇಹಿತ, ಡಬಲ್ ಗ್ರಾಜ್ಯುಯೇಟು, ತ್ರಿಬಲ್ ಶ್ರೀಮಂತ. ಯಾಕಮ್ಮ? ಓ, ಅವನೇ ಇಲ್ಲಿಗೆ ಬರಬೇಕಾದ್ರೆ ಅವನ ಫೋಟೋ ಯಾಕೆ ಅಂತಲೇನೋ, ಇಲ್ಲಿ ಇಟ್ಕೋ. ಅವನ ಸ್ವಭಾವ ಎಂತ ಗೊತ್ತೇನೋ, ಒಳ್ಳೆ ಕೋಲೆ ಬಸವ ಇದ್ದ ಹಾಗೆ. ಹುಲ್ ತಿಂತೀಯ ಬಸವ ಅಂದ್ರೆ ಹ್ಞೂ ಅಂತಾನೆ, ನೀರು ಕುಡಿತೀಯ ಬಸವ ಅಂದ್ರೆ ಹ್ಞೂ ಅಂತಾನೆ, ಊರಿಗೆ ಬಂದು ನಮ್ಮ ಸುಮೀನ್ ಮದುವೆ ಮಾಡ್ಕೋತೀಯ ಬಸವ ಅಂದ್ರೆ ಹ್ಞೂ ಅಂತಾನೆ.
7: ಹೋಗಿ ಮಿಸ್ಟ್ರೆ.
6: ಏನೋ ಪಂಡಿತರು ಮಗಳಿಗೆ ವರ ಗೊತ್ತಾಯ್ತೆ.
11: ಏನ್ ಗೋಪಾಲ್, ಗಂಡು ಗೊತ್ತು ಮಾಡೋದು ಅಂದ್ರೆ ಅಷ್ಟು ಸುಲಭ ಅಂತ ಅನ್ಕೊಂಡ್ಬಿಟ್ಟು.
6: ಯಾಕೆ?
11: ನಿಮಗಂತೂ ಹೆಣ್ಣು ಮಕ್ಕಳಿಲ್ಲ, ನೀವು ಪುಣ್ಯವಂತ. ನನಗಂತೂ ಈ ಗಂಡು ಹುಡುಕಿ ಹುಡುಕಿ ಬೇಜಾರಾಗಿ ಕೊನೆಗೆ ಆ ಜವಾಬ್ದಾರಿನ ಆ ಮೂರ್ತಿಗಳಿಗೆ ವಹಿಸ್ಬಿಟ್ಟಿದ್ರು.
6: ಅದು ಯಾರಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಯಾವಾಗ ಮೂರ್ತಿಗಳಿಗೆ ಅವಳ ಜವಾಬ್ದಾರಿ ವಹಿಸ್ಬಿಟ್ರು ಅವರು ಪೂರ್ತಿ ಮಾಡ್ತಾರೆ. ನೀವು ಚಿಂತೆಯಾಗಿರಬಹುದು.
11: ಮಾತಾಡೋದಕ್ಕೆ ಬರ್ತೇನೆ.
6: ದಯವಾಡಿಸಿ ದಯವಾಡಿಸಿ. ಅಯ್ಯೋ ಪರಮಾಷ್ಟ ಪಟ್ಟಿದ್ದಾರೆ. ಯಾಕೆ ಯಾಕೆ ಅಂತೀರು? ನನಗೂ ಸುಮಿಗೂ ಸೆಟ್ ಆಗುತ್ತಾ?
7: ಸೆಟ್ಟು
6: ಸೆಟ್ಟು ಅಂದ್ರೆ ಸೆಟ್ ದೋಸೆ ಅಲ್ಲ, ನನಗೂ ಸುಮಿಗೂ ಕನೆಕ್ಷನ್ ಅಂತ.
11: ಕನೆಕ್ಷನ್?
6: ನಿಮ್ಮದು ಟ್ಯೂಬ್ ಲೈಟ್. ಬನ್ನಿ, ಹೊತ್ತಾಯ್ತು, ಕ್ಲಾಸ್ ತಗೊಳ್ಳೋಣ.
11: ನಡೀರಿ ನಡೀರಿ.
12: ಮೀರಾ ಮೀರಾ ಮೀರಾ ಮೀರಾ, ಬಾರೇ ಬಾರೇ ಚಂದದ ಚಲುವಿನ ತಾರೆ, ನೀ ಸ್ವಲ್ಪ ಕೂರೆ ನೀ ಸ್ವಲ್ಪ ಕೂರೆ.
7: ಸಾಕು, ಅದೇನ್ ವಿಷಯ ಹೇಳಿ? ಒಂದು ನಿಮಿಷ ಆದ್ರೂ ನನ್ನ ಅಡಿಗೆ ಮನೇಲಿ ಇರೋದಕ್ಕೆ ಬಿಡ್ತೀರಾ ನೀವು?
1: ವಿಷಯ ಅಂಥದ್ದೇ
7: ಅದೇನ್ ಹೇಳಿ
1: ನೋಡು. ಸ್ನೇಹಿತ ಅಂದ್ರೆ ಹೀಗಿರ್ಬೇಕು, ಸ್ನೇಹ ಅನ್ನೋದು ಇದಕ್ಕೆ ಹೇಳೋದು. ಸುಮಿ ವಿಷಯ ಬರೆದಿದ್ದೇ ಸಾಕು, ನಮ್ಮ ಗೋಪಿ ಕಳಿಸ್ಬಿಟ್ಟ ನೋಡೋ ಸಂದೇಶ. ಮೇಘ ಸಂದೇಶ.
7: ಅದಕ್ಕೆ ನಾ ಇಷ್ಟೊಂದು ಸಂತೋಷ ನಿಮ್ಗೆ?
1: ಹೌದು ಪಂಡಿತರೆ, ನಿಜವಾಗ್ಲೂ ಸಂತೋಷ ಸಮಾಚಾರನೇ. ಇರೋ ತೊಡಕುಗಳೆಲ್ಲ ಕೊನೆಯಾಗೋ ಕಾಲ ಬಂದಿದೆ ಅಂತ ಕಾಣುತ್ತೆ.
11: ನೀವೇನ್ ಹೇಳ್ತಾ ಇದ್ದೀರಿ ಅಂತಲೇ ಗೊತ್ತಾಗ್ತಿಲ್ಲ.
1: ನಾನು ಗೋಪಿ ಕಾಗದ ಬರೆದ ವಿಚಾರ ನಿಮ್ಗೆ ಗೊತ್ತು ತಾನೆ?
11: ಗೊತ್ತು.
1: ಅವನು ಸುಮಿನ್ ನೋಡೋಕ್ ಬರ್ತಿದ್ದ.
11: ಹೌದು ಸಂತೋಷ.
1: ಆದ್ರೆ ಅವನು ಕೆಲವು ಕಂಡೀಷನ್ಗಳು ಹಾಕಿದ್ದಾನೆ.
11: ಕಂಡೀಷನ್?
1: ಮೊದಲನೇ ಕಂಡೀಷನ್ನು ವರದಕ್ಷಿಣೆ ಕೊಡಬೇಕಾಗಿಲ್ಲ. ಕಂಡೀಷನ್ ನಂಬರ್ 2, ಮದುವೆನ ಸಿಂಪಲ್ ಆಗಿ ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲಿ ಇಟ್ಕೋಬೇಕಂತ.
11: ಆಯ್ತು.
1: ನಂಬರ್ 3,
13: ಸುಮಿ ಮದುವೆ ವಿಚಾರನ ನೀವು ಮರೆತು ಆರೋಗ್ಯದ ಕಡೆ ಗಮನ ಕೊಡಬೇಕು. ಇದು ನಿಮ್ ಕಂಡೀಷನ್ ನೋಡಿ ನಾನು ಹಾಕಿರೋ ಕಂಡೀಷನ್.
14: ನಾನ್ ನಿಮ್ಗೆ ಏನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ.
13: ನೀವೇನು ಹೇಳ್ಬೇಡಿ, ನನಗೆಲ್ಲ ಗೊತ್ತಾಗತ್ತೆ. ದೇವ್ರ ದಯದಿಂದ ಎಲ್ಲ ಸುಗಮವಾಗಿ ಜರುಗ್ಬಿಟ್ರೆ ಅಷ್ಟೇ ಸಾಕು.
15: ಏನ್ ಸುಮಿ, ಭಾವಿಪತಿನ ಸ್ವಾಗತ ಮಾಡೋದಕ್ಕೋಸ್ಕರ ಭಾರಿ ಸಿದ್ಧತೆ ನಡೀತಾ ಇರೋ ಕಾಣತ್ತೆ. ಅಂತೂ ನೀನ್ ತುಂಬಾ ಅದೃಷ್ಟವಂತೆ ಕಣೆ. ನಿಮ್ಮ ಇಷ್ಟು ಒಂದು ಕಾಗದ ಬರೆದ ಕೂಡಲೇ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋಗಕ್ಕೆ ಬಂದ್ಬಿಟ್ಟಿದೆ ನೋಡ್ದೆ.
14: ನೀವೆಲ್ಲ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಿ, ನಿಮ್ ಋಣ ಯಾವ ಜನದಲ್ಲಿ ತೀರಿಸ್ತೀನೋ ಏನು?
15: ಪರವಾಗಿಲ್ಲ ಬಿಡಿ
16: ಅಮ್ಮ, ಅವ್ರು ಬರ್ತಿದ್ದಾರೆ.
15: ಬರ್ತಿದಾರ? ಬಾ ಸುಮಿ, ಬೇಗ ರೆಡಿ ಆಗುವಂತೆ ಬಾ.
13: ಪಂಡಿತ್ರೆ
14: ಬಂದ್ರು ಅಂತ ಕಾಣುತ್ತೆ. ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ.
13: ಪಂಡಿತ್ರೆ ನಾನು ಹೇಳದಲ್ಲ ಗಂಡು, ಅವನೇ ಈ ಬಹದ್ದೂರ್ ಗಂಡು.
17: ನಮಸ್ಕಾರ.
13: ಆಟ ಆಡ್ಕೋ ಹೋಗೋ,
14: ಬನ್ನಿ ಕೂತ್ಕೊಳ್ಳಿ. ಏನು ದೊಡ್ಡ ಮನಸ್ಸು ಮಾಡಿ ಈ ಬಡವನ ಮನೆಗೆ ಬಂದ್ರಲ್ಲ, ಅದೇ ನನ್ನ ಪುಣ್ಯ.
17: ಅಣ್ಣ, ಮನುಷ್ಯನ ದೊಡ್ಡನ ಮಾಡತ್ತೆ, ಆದ್ರೆ ಗುಣ ಮನುಷ್ಯತ್ವನೇ ದೊಡ್ಡ ಮಾಡುತ್ತೆ.
13: ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇದಕ್ಕಿಂತ ಇನ್ನೇನ್ ಬೇಕು ಪಂಡಿತ್ರೆ? ಅದಕ್ಕೇನೆ ನಮ್ ಗೋಪಿ ಗುಣ ಹುಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು.
14: ನೋಡು
13: ಗೋಪಿ, ಇವಳೇ ಸುಮಿತ್ರ. ಏನಮ್ಮ ಹೇಗಿದ್ದಾನೆ ನಿನ್ ಗೋಪಿ? ಕಾಗದ ಬರ್ದಿದ್ದೆ ತಡ, ಒಂದ್ ದಿವಸ ಮುಂಚಿತವಾಗೇ ಬಂದಿಳಿದ್ ಬಿಟ್ಟ. ಕಾಫಿ ಕೊಡಮ್ಮ. ಪಂಡಿತ್ರೆ ನಾವೇನ್ ಬರೋಣವೇ? ನೀವೇನು ಯೋಚನೆ ಮಾಡ್ಬೇಡಿ, ಶುಭಶ ಶೀಘ್ರ
17: ನಾ ಬರ್ತೀವಿ.
14: ನಮಸ್ಕಾರ.
16: ಅಕ್ಕ ಪೂರ ಉದ್ದ ಬೆಳ್ಳಿಗೆ ಚೆನ್ನಾಗಿದ್ದಾರಲ್ವಾ? ತೂ ಹೋಗಿ, ನಿನಗೆ ಬೇರೆ ಏನ್ ಕೆಲ್ಸನೂ ಇಲ್ಲ.
18: ಹೌದು, ನಿನ್ ಮದ್ವೆ ಆಗಿದ್ದೆ ತಡ, ನಾನ್ ಲೈನ್ ಕ್ಲಿಯರ್. ಹಲೋ ಡಾರ್ಲಿಂಗ್ ಅಂತ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತೀನಿ.
15: ಹೌದೌದು, ನಿನ್ನ ಯಾರಾದ್ರೂ ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಂದ್ರೆ ಅವನು ಕಾಡು ಮನುಷ್ಯನೇ ಆಗಿರ್ಬೇಕು.
6: ಏನು ಪಂಡಿತರು ಬಹಳ ಸಂತೋಷವಾಗಿದ್ದೀರಲ್ಲ,
14: ನಮ್ ಸುಮಿಗೆ ಮದ್ವೆ ನಿಶ್ಚಯ ಆಗೋಯ್ತು ಕಣ್ರಿ.
6: ಹೌದಾ? ನೀವ್ ಹೇಳೋ ಅವಸರ ನೋಡ್ಬಿಟ್ಟು ನಾನೆಲ್ಲ ಮದ್ವೆನೇ ಆಗೋಯ್ತು ಅನ್ಕೊಂಡ್ಬಿಟ್ಟಲ್ರಿ. ವರ ಯಾರು?
14: ನಮ್ ಮೂರ್ತಿ ಮೇಷ್ಟ್ ಇದಾರಲ್ಲ, ಆಪ್ತ ಸ್ನೇಹಿತರು, ಬೆಂಗಳೂರಿನಲ್ಲಿದ್ದಾರೆ, ತುಂಬಾ ಓದಿದ್ದಾರೆ, ಶ್ರೀಮಂತರು ಕೂಡ.
6: ಹಾಗಿದ್ಮೇಲೆ ವರದಕ್ಷಿಣೆ ವರೋಪಚಾರ?
14: ಪುಣ್ಯಾತ್ಮ, ಏನು ಬೇಡ ಅಂತನ್ಬಿಟ್ರು ಕಣ್ರಿ.
6: ಹೌದಾ? ನಿಮ್ ಅದೃಷ್ಟವೇ ಅದೃಷ್ಟ.
14: ನಾನು ಬರಲ್ಲ, ಆಫೀಸ್ನಲ್ಲಿ ಸ್ವಲ್ಪ ಕೆಲಸ ಇದೆ.
6: ದಯಮಾಡಿ. ಅಯ್ಯೋ, ವ್ಯಪಲಾಷ್ಟಕ ಪಂಡಿತ, ಪರಪಾಷ್ಟಕ ಪಂಡಿತ. ಅಲ್ಲ, ವಿಥೌಟ್ ವರದಕ್ಷಿಣೆ ವಿಥೌಟ್ ವರೋಪಚಾರ ಆ ಕೆರ್ಪಿನ ಮದುವೆ ಆಗಬೇಕು ಅಂದ್ರೆ ಆ ಬೆಪ್ಪಲಾಷ್ಟಕ ಮುಂದೆ ವರನು.
13: ಪಂಡಿತ್ರೆ
14: ನೀವೇನ್ ಹೇಳ್ತಾ ಇದ್ದೀರಿ ಮೂರ್ತಿಗಳೇ?
13: ನನ್ನ ಹೊಣೆಗಾರಿಕೆ ಮರೆತು ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೋಬೇಡಿ. ನಿಮಗೆ ಒಳ್ಳೇದಾಗ್ಬೇಕು, ನಿಮ್ಮ ಆರೋಗ್ಯ ಪೂರ್ಣ ಗುಣ ಆಗ್ಬೇಕು.
14: ನೀವ್ ಹೀಗೆ ಒಗ್ಗಟ್ಟಾಗಿ ಮಾತಾಡಿದ್ರೆ ನನಗೆ ಭಯ ಆಗುತ್ತೆ ಮೂರ್ತಿಗಳೇ.
13: ಮತ್ತೆ ಗೋಪಿ,
14: ಗೋಪಿ,
13: ಗೋಪಿ,
14: ನೀವೇನೋ ಕಷ್ಟ ಪಡ್ತಾ ಇದ್ದೀರಿ.
13: ಒಬ್ಬರ ಇಷ್ಟ ಬೇರೆ ಆದಾಗ ಇನ್ನೊಬ್ಬರು ಕಷ್ಟ ಆಗೋದು ಸಹಜ ತಾನೆ
14: ಮೂರ್ತಿಗಳೇ?
13: ಅವನ ಇಷ್ಟ ಪದ್ಮಳ ಮೇಲಿದೆ, ಆದ್ರೆ ಪದ್ಮಳನೇ ಆಗೋದು ಅಂತ ನಿರ್ಧಾರವಾಗಿ ತಿಳಿಸ್ಬಿಟ್ಟಿದ್ದಾರೆ.
14: ಅಯ್ಯೋ, ಇದು ಹಾಗೆ ಆಗ್ಬೇಕೆ? ಹಾಗಾದ್ರೆ ಸುಮಿತ್ರ ಅವಳು ನನ್ನ ಸರ್ವಸ್ವ. ಇಲ್ಲ ಮೂರ್ತಿಗಳೇ, ಇಲ್ಲ. ಸುಮಿ ನೋಡೋಕ್ ಬಂದ ಗಂಟಿಗೆ ಪದ್ಮಳ ಕಟ್ಟೋದು ಯಾವ ನ್ಯಾಯ? ಮೂರ್ತಿಗಳೇ, ನಾನು ಬೇಕಾದ್ರೆ ಸಂಬಂಧಾನೇ ಬಿಟ್ಬಿಡ್ತೀನಿ, ಆದ್ರೆ ಸಂಪ್ರದಾಯ ಮಾತ್ರ ಬಿಡೋದು. ತಿಳಿಸ್ಬಿಡಿ ನಿಮ್ಮ ಸ್ನೇಹಿತರಿಗೆ.
13: ನೀವು ಹೇಳೋದು ನಿಜ ಪಂಡಿತ್ರೆ, ಆದ್ರೆ ಮುಂದೆ ಬರೋರು ಕೂಡ ಹೀಗೆ ಆದ್ರೆ ಪರಿಹಾರ?
15: ಏನೂ ಇಲ್ಲ, ಈಗ ಒಬ್ಳೆ ಕೂತಿದ್ದೀನಿ, ಆಗಿಬ್ರು ಕೂತಿರ್ತೀವಿ ಅಷ್ಟೇ.
10: ಈ ಮನೆಯಲ್ಲಿ ನಾನು ದೊಡ್ಡ ಮಗಳ ಹುಟ್ಟಿದ್ದು ದೊಡ್ಡ ತಪ್ಪು.
14: ಸುಮಿತ್ರಾ
10: ಆಯಾಸ ಪಟ್ಕೋಬೇಡಿ ಅಪ್ಪಯ್ಯ. ಪದ್ಮಳ ಮದುವೆ ಆದ್ರೆ ನಿಮ್ ಕಾಯಿಲೆನೂ ವಾಸಿಯಾಗುತ್ತೆ. ಅಕ್ಕ ತಗೋ ನಿನ್ ಫೋಟೋ, ಅದನ್ನ ನಿನ್ನ ಹತ್ರನೇ ಇಟ್ಕೋ ಪದ್ಮ.
15: ಯಾಕಕ್ಕ ಫೋಟೋ ನಿಂಗೆ ಒಪ್ಪಿಗೆ ಆಗ್ಲಿಲ್ವಾ?
10: ಹಾಗಲ್ಲ, ಆ ಫೋಟೋ ನಿನ್ನೊಪ್ಪಿದೆ. ನಿಮ್ ಜೀವನದ ಊರುಗೋಲು ನಾನೇ ಜೀವಂತವಾಗಿರ್ಬೇಕಾದ್ರೆ ಈ ಜೀವ ಇಲ್ಲದೆ ಇರೋ ಕೋಲೆ ಯಾಕಪ್ಪಯ್ಯ?
14: ಸುಮಿತ್ರ
10: ನಿಷ್ಠೆ, ಪದ್ಮಳ ಮದುವೆಗೆ ಎಲ್ಲ ಏರ್ಪಾಡು ಮಾಡಿ ಬನ್ನಿ ಅಪ್ಪಯ್ಯ. ಯಾಕೆ ಪದ್ಮ ಏನಾಯ್ತು ಅಂತ ಹೇಳ್ತಿದ್ಯಾ?
15: ನಿನ್ ನೋಡಕ್ ಬಂದವ್ರನ್ನ ನಾನು
10: ಚಿಹುಚ್ಚಿ ಇಷ್ಟಕ್ಕೇನಾ? ಇದನ್ನೇ ಜೀವನ ಅನ್ನೋದು. ಹಾಗ ನೋಡಿದ್ರೆ ಅವ್ರು ನೋಡಕ್ ಬಂದಿದ್ದೆ ನಿನ್ನನ್ನ, ನನ್ನನ್ನಲ್ಲಮ್ಮ. ನಾನೊಂದು ನೆಪ ಅಷ್ಟೇ. ನೋಡ್ ಪದ್ಮ, ಒಂದೇ ಗಿಡದಲ್ಲಿ ಹಲವಾರು ಹೂಗಳಲ್ಲಿರುತ್ತೆ, ಅವುಗಳಲ್ಲಿ ದೇವ್ರಿಗೆ ಸೇರೋದು ಕೆಲವು ಹೂ ಮಾತ್ರ, ಉಳಿದವುಗಳನ್ನ ಜನ ಕಂಡ್ರೂ ಕೇಳಲ್ಲ. ಯಾಕಂದ್ರೆ ಆ ಭಾಗ್ಯನ ಅವು ಪಡ್ಕೊಂಡು ಬಂದಿರೋಲ್ಲ. ಹಾಗೆ ಮದುವೆನೂ ಒಂದು ಭಾಗ್ಯ, ಅದು ನಿನ್ ಪಾಲು ಬಂದಿದೆ ಪದ್ಮ. ನೀ ಸಂತೋಷ ಪಡ್ಬೇಕು, ಅಳ್ಬಾರ್ದು ಪದ್ಮ.

ನೋಡಿ, ಎಲ್ಲ ಭಗವಂತ ಇಚ್ಛೆ ಅಂತಲೇ ಆಯ್ತು. ಇಷ್ಟು ದಿವಸ ನನ್ನ ಸರ್ವಸ್ವೂ ಆಗಿದ್ದ ಈ ಹೂವನ್ನ ಇವತ್ತು ನಿಮ್ಮ ಕೈಯಲ್ಲಿ ಇಡ್ತಾ ಇದ್ದೀನಿ. ಇವಳು ಸುಖ ದುಃಖ ಸಿಹಿ ಕಹಿ ಇವೆಲ್ಲಾನು ಹಾಳು ಜೇನಂತೆ ಬೆರೆಸಿ

0: ಮಾವಯ್ಯ, ಮದುವೆ ಹಾಕಿ ಕೂಡಲೇ ಊರಿಗೆ ಬರ್ತೀನಿ ಅಂತ ಹೇಳಿದ್ರೆ ಈಗ
1: ಹೌದು. ಈಗ ನೀವು ಪದ್ಮಳ ಜೊತೆ ಊರಿಗೆ ಹೋದ್ರೆ ನಿಮ್ಮ ಕಾಯಿಲೆನೂ ವಾಸಿ ಆಗುತ್ತೆ.
2: ನಿಜ ನಿಜ, ನನ್ನ ಕಾಯಿಲೆ ವಾಸಿಯಾಗಬೇಕು ಅಂತ ತಾನೇ ನೀವೆಲ್ಲ ಸೇರಿ ಪದ್ಮಳ ಮದುವೆ ಮಾಡಿದ್ದು. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಪಟ್ಕೋಬಾರ್ದು. ಸುಮಿತ್ರನೊಬ್ಬಳನ್ನೇ ಬಿಟ್ಬಿಟ್ಟು
3: ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಿಮ್ಮ ಆರೋಗ್ಯ ಮುಖ್ಯ. ಹೌದು ಪಂಡಿತ್ರೆ, ಒಂದು ವಾರ ಸುಮಿತ್ರ ನಮ್ಮನೇಲಿರ್ತಾಳೆ, ನೀವು ಹೋಗ್ಬಿಟ್ಟು ಬನ್ನಿ.
0: ಹೌದು ಮಾವಯ್ಯ, ನಿಮ್ಗೆಂತ ಕಾಯಿಲೆ ಇದ್ರೆ ನಮ್ಮಣ್ಣ ಒಂದೇ ವಾರದಲ್ಲಿ ವಾಸಿ ಮಾಡ್ತಾರೆ.
2: ನಾನು ನಿಮ್ಮ ಊರಿಗೆ ಬಂದಾಗ ನಿಮ್ಮಣ್ಣ ಅವ್ರ ಕೈಲಿ ಖಂಡಿತ ಕಾಯಿಲೆ ವಾಸಿ ಮಾಡಿಸ್ಕೊತೀನಿ. ಆದರೆ ಈಗ ಬರೋಕೆ ಸಾಧ್ಯವಿಲ್ಲ.
0: ಹಾಗಿದ್ಮೇಲೆ
2: ನೋಡು ಸುಮಿ, ಪದ್ಮಂಗೆ ಅರಿಶಿನ ಕುಂಕುಮ ಕೊಡು.
3: ಎದ್ದು ನಿಮ್ಮ ತದ್ದೆಯವ್ರಿಗೆ ನಮಸ್ಕಾರ ಮಾಡು ಬಾ.

0: ಸುಮ್ಮನೆ ಇರ್ರಿ, ನಮ್ಮ ಹತ್ರ ಬೊಗಳೆ ಬಿಟ್ರೆ ಆಗತ್ತೇನ್ರಿ? ಇವೆಲ್ಲ ಕಷ್ಟ ಇದೆ ರೀ, ನಮಗ್ ಗೊತ್ತಾಗದಿಲ್ವಾ ಎಷ್ಟ್ ನೋಡಿದ್ವಿ ಅವೆಲ್ಲ. ಸರ್ ಸುಮ್ಮನೆ ಇರ್ರಿ. ನಮಸ್ಕಾರ ಏರ್ವರ್ತಿಗಳೇ, ನಿಮ್ ಸುಮಿ ಮದುವೆ ಚೆನ್ನಾಗ್ ಮಾಡಿದ್ರ?
1: ನಿಮ್ ಸುಮಿ ಅನ್ಬಿಟ್ನಲ್ಲ, ಐ ಆಮ್ ಸಾರಿ. ಪದ್ಮ ಪದ್ಮ ಪದ್ಮ ಪದ್ ಬಂದು.
2: ಗೋಪಾಲಯ್ಯನವರೇ, ನಿಮ್ ಮಾತಿನ ಹಿಂದೆ ಇರೋ ವ್ಯಂಗ್ಯ ನನಗ್ ಗೊತ್ತು. ಆದ್ರೆ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗೋಲ್ಲ ಅನ್ನೋದು ನನಗ್ ಗೊತ್ತು. ನೋಡ್ತಾ ಇರಿ ಸುಮಿಗೆ ಎಂತ ಗಂಡು ತರ್ತೀನಿ ಅಂತ.
0: ಗಂಡು ತರೋದನ್ನ ಮರೆತ್ರು ಈ ಮಾತ್ ಮಾತ್ರ ಮರಿಬೇಡ. 3 ವರ್ಷದಿಂದ ಹೇಳ್ತಾ ಇದ್ದಾನೆ ಗಂಡು ಹುಡುಕಿ ಮದ್ವೆ ಮಾಡ್ತೀನಿ ಮದ್ವೆ ಮಾಡ್ತೀನಿ ಅಂತ. ಇನ್ನೂ 8-10 ವರ್ಷ ಹೀಗೆ ಹೇಳ್ತಾನೆ ಇರ್ಲಿ, ಅವಳಿಗೆ ಮದುವೆ ವಯಸ್ಸು ಮುಗಿದು ಹೋಗಿರುತ್ತೆ, ಆಗ ನನ್ನ ವಯಸ್ಸು ಬಂದಿರುತ್ತೆ, ಆಗ ನಾನೇ ಒಂದ್ ತಾಳಿ ಕಡ್ ಜಮಾಯಿಸಿ ಬಿಡ್ತೀನಿ.
3: ನಮಸ್ಕಾರ.
0: ನಮಸ್ಕಾರ.
3: ತಾವೇ ಶ್ರೀನಿವಾಸ್ ಪಂಡಿತ್ರು?
0: ಯಾಕೇನ ಬೇಕಾಗಿತ್ತು?
3: ಏನಿಲ್ಲ, ನನಗೆ ಮದುವೆ ವಯಸ್ಸಿಗೆ ಬಂದಿರೋ ಹುಡುಗ ಇದ್ದಾನೆ, ಪಂಡಿತರಿಗೂ 2 ಹೆಣ್ಮಕ್ಳಿದೆ ಅಂತ ಕೇಳಿದೆ. ಅದಕ್ಕೆ
0: ಆ ವಿಷಯವಾಗಿ ಬಂದಿದ್ದೀರೋ, ಆ ವಿಷಯವಾಗಿ ಮಾತಾಡೋದು ತುಂಬಾ ಇದೆ, ನಡೀರಿ.
3: ಚಿಕ್ಕ ಮಗಳಿಗೆ ಮದುವೆ ಮಾಡ್ಬಿಟ್ರೇನು? ಹಾಗಾದ್ರೆ ಪಂಡಿತ ದೊಡ್ಡ ಮಗಳು ಸುಮಿತ್ರಾಗೂ ಮೂರ್ತಿ ಅವರಿಗೂ
0: ಒಂಥರ ಸ್ನೇಹ. ಶ್ರೀನಿವಾಸ ಮಾಡ್ದವ್ರು ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನಮಗ್ಯಾಕಪ್ಪ ಪಾಪ? ಹೇಗೋ ಬರೋದು ಬಂದಿದ್ದೀರಾ, ವಿಚಾರಿಸ್ಕೊಂಡು ಹೋಗಿ.
3: ಸ್ವಾಮಿ, ವರ ನನ್ನ ಸ್ವಂತ ಮಗ, ಎಲ್ಲ ಬಿಟ್ಟು ಇಂತ ಅಯೋಗ್ಯ ಸಂಬಂಧ ಮಾಡೋದೆ, ನಿಮ್ ಉಪಕಾರನ ಈ ಜನ್ಮದಲ್ಲಿ ಮರೆಯೋದಿಲ್ಲ. ನಮಸ್ಕಾರ, ಬರ್ತೀನಿ.
0: ನಮಸ್ಕಾರ. ಮದುವೆಗೆ ಕಲ್ಲು ಬಿತ್ತು.
4: ಸಮಾಧಾನವಾಯ್ತು ಗೋಪಾಲ್ ರೈಡೆ. ನನ್ನ ಮಗಳ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಅವಳು ಬಾಳೆ ಬೆಂಕಿ ಹಚ್ತಾ ಇದ್ದೀರಲ್ಲ, ಇದೇ ಬೆಂಕಿ ನಿಮ್ಮನ್ನು ಸುಟ್ಟು ಭಸ್ಮ ಮಾಡ್ಲಿಲ್ಲ? ಈ ಪ್ರಪಂಚದಲ್ಲಿ ಭಗವಂತನೇ ಇಲ್ಲ, ಭಗವಂತನೇ ಇಲ್ಲ.
5: ಸುಮಿತ್ರ.
6: ಸುಮಿ, ಯಾಕಮ್ಮ ಸುಮಿತ್ರ ಕತ್ಲಲ್ಲಿ ಒಬ್ಳೇ ಕೂತಿದ್ಯ? ಕತ್ಲು ಮನೇನ ಆವರಿಸ್ಕೊಡ್ದಮ್ಮ. ನನ್ನ ಬಾಳನ್ನೇ ಕತ್ಲ ಆವರಿಸ್ಕೊಂಡಿರುವಾಗ ಈ ಮನೆ ಕತ್ಲನ್ನ ಹೋಗ್ಲಾಡಿಸಿದ್ರೆ ಏನ್ ಪ್ರಯೋಜನ ಮೀರಕ್ಕ?
5: ಸುಮಿತ್ರ, ಒಂದೆರಡು ದಿನ ನಮ್ಮನೆಗಾದ್ರೂ ಬಾಮ.
6: ಇಲ್ಲ ಮೇಷ್ಟ್ರೆ, ನಾನಿಲ್ಲೇ ಇರ್ತೀನಿ.
5: ಒಂಟಿಯಾಗಿ?
6: ನೀವೇ ಹೇಳ್ತಿದ್ರಲ್ಲ ಮೇಷ್ಟ್ರೆ, ಮನುಷ್ಯ ಬರೋವಾಗ್ಲೂ ಒಂಟಿ ಹೋಗೋವಾಗ್ಲೂ ಒಂಟಿ ಅಂತ.
5: ನಿಜಮ್ಮ, ಬರೋವಾಗ್ಲೂ ಒಂಟಿ ಹೋಗೋವಾಗ್ಲೂ ಒಂಟಿ, ಆದ್ರೆ ಒಂಟಿಯಾಗಿ ಬದುಕೋಕಾಗೋಲ್ಲಮ್ಮ.
6: ಬದುಕ್ಬೋದು ಮೇಷ್ಟ್ರೆ, ಬಾಳೋದಿಕ್ಕಾಗೋಲ್ಲ.

0: ಬಾಳೋದು ನನ್ನ ಹಣೆನಲ್ಲಿ ಬರ್ತಿದ್ಯೋ ಇಲ್ವೋ, ನಾನು ಬದುಕಬೇಕು. ಬದುಕೋಕೆ ಈ ಒಂಟಿತನ ಸಾಕು.
1: ಸುಮಿತ್ರ
0: ಬೇಡೇಂದ್ರೆ ಅವಳ ಹೃದಯದಲ್ಲಿ ಒಂಟಿತನದ ತಂತಿ ಮೀಟ್ತಾ ಇದೆ. ಬನ್ನಿ ಹೋಗೋಣ.
2: ಏನು ಮೂರ್ತಿಗಳು ಯಾವ್ದೋ ಫಾರಂ ತುಂಬತಾರೋ ಹಾಗಿದೆಯಲ್ಲ. ಸುಮಿತ್ರಂದ ತುಂಬಿ ಚೆನ್ನಾಗಿ ತುಂಬಿ ಪರಪಾಷ್ಟಕ ಪಂಡಿತ ನೆಗದು ಬಿದ್ದು ನೆಲ್ಲಿಕಾಯಿ ಆಗಬಹುದ. ಪಾಪ ಪದ್ಮ ಮದುವೆಯಾಗಿ ಬೇರೆ ಹೊರಟೋದ್ಲು. ಇನ್ನು ಉಳ್ಕೊಂಡಿರೋದು ಸುಮಿ ಒಂಟಿಯಾಗಿದ್ದಾಳೆ. ನೀವು ಯಾಕೆ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಬಿಡಬಾರ್ದು?

0: ನಲ್ಲೇನಷ್ಟು ಅನ್ಬಹುದು, ಆದ್ರೆ ಊರಿನ ಜನ ಎಲ್ಲ ನಿನ್ಗೆ ಥೂತಿದ್ದಾರೆ.
1: ಸುಮಿತ್ರ, ನನ್ನ ಮಾತು ಕೇಳು, ಪದ್ಮಳ ಜೊತೆ ಹೋಗು.
2: ನಾನು ಆ ಮನೆ ಬಿಟ್ಟು ಹೋಗಲ್ಲ ಮೇಷ್ಟ್ರಿ. ಆ ಮನೆಯೊಂದೇ ನನ್ಗೆ ಉಳ್ಕೊಂಡಿರೋ ಬಂಧು.
1: ನೀನು ಹೇಳ್ತಾ ಇರೋದು ಸತ್ಯ ಸುಮಿ? ನಿನ್ನ ಮನೆ, ನಿನ್ನ ಆಸೆ ಆಕಾಂಕ್ಷೆಗಳ ಮಧ್ಯೆ ನೀನು ನೀನಾಗಿರಬಹುದು, ಆದರೆ
2: ಇರೇ ಅನ್ನೋದು ಯಾವುದಕ್ಕೂ ಮುಕ್ತಾಯ ಕೊಡಲ್ಲ ಮೇಷ್ಟ್ರಿ. ನನ್ನ ಸುಮ್ಮನೆ ಬಲವಂತ ಮಾಡಬೇಡಿ, ನಾನು ತೀರ್ಮಾನ ತಗೊಂಡಾಗಿದೆ.
1: ನಿನ್ನ ತೀರ್ಮಾನದ ಬಗ್ಗೆ ನನಗೆ ಹೆಮ್ಮೆ ಇದೆಯಮ್ಮ, ಆದರೆ ನಾನು ಅಂಜುತ್ತಾ ಇರೋದು ಅವಮಾನಕ್ಕೆ, ಅಪವಾದಕ್ಕೆ.
2: ಅಂದ್ರೆ
1: ಅದು ನನ್ನ ಕೈಲಿ ಹೇಳೋಕ್ಕಾಗಲ್ಲ.
2: ನೀವು ಹೇಳಲೇಬೇಕು
1: ಸುಮಿ.
2: ಅಣ್ಣ, ನಿಮಗೆ ಈ ತಂಗಿ ಮೇಲೆ ಆಣೆ.
1: ಈ ಅಣ್ಣ ತಂಗಿರ್ನ ಪ್ರೇಮಿಗಳು, ಅಕ್ರಮ ಸಂಬಂಧಿಗಳು, ಕಾಮಿಗಳು ಅಂತ ಪ್ರಚಾರ ಹಚ್ಚಿದ್ದಾನೆ ಆ ಗೋಪಾಲಯ್ಯ.
3: ನನಗೂ ನಿನಗೂ ಸಂಬಂಧ ಕಟ್ತಾನೆ, ನಾಳೆ ಇನ್ನೊಬ್ಬರ ಜೊತೆ ಸಂಬಂಧ ಕಟ್ತಾನೆ, ನಾಳಿದ್ದು ಮತ್ತೊಬ್ಬರ ಜೊತೆ ಕಟ್ತಾನೆ, ಕೊನೆಗೆ ನಿನ್ನ ಒಬ್ಬಳು.
2: ಅಣ್ಣ,
3: ಅಪವಾದ ಅನ್ನೋ ಬೆಂಕಿ ಅಂತ ಸೀತೆನೂ ಬಿಡ್ಲಿಲ್ಲಮ್ಮ, ಆದರೆ ನನ್ನ ತಂಗಿಗೆ ಆ ಅಪವಾದ ಜ್ವಾಲೆ ತಟ್ಟಬಾರದು ಅನ್ನೋದೇ ನನ್ನ ಬಯಕೆ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರನಮ್ಮ.
2: ಅಣ್ಣ, ನನ್ನ ಬಾಳಿಗೊಂದು ನೆಲೆ, ಜೀವನಕ್ಕೊಂದು ಗುರಿ ಸಿಗೋ ಹಾಗಿದ್ರೆ ಅಲ್ರಿ. ನಮ್ಮನೆ ಇರೋದು ಚಾಮರಾಜಪೇಟೆಯಲ್ಲಿ, ಇದೇನು ಜಯನಗರದಲ್ಲಿ?
4: ನಾವಿನ್ಮೇಲೆ ಇಲ್ಲೇ
2: ಚಾಮರಾಜಪೇಟೆ ಮನೆ.
4: ಅಲ್ಲಿದ್ದವರು ಅಲ್ಲೇ ಇರ್ತಾರೆ.
2: ಅಂದ್ರೆ ನೀವು
4: ಹಿಂಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ಅಷ್ಟೊಳಗೆ ಅವಸರ, ನಿಮ್ಮ ಅಕ್ಕ ಸುಮಿತ್ರ ಬಂದಿರೋದು, ಆ ಮನೆಯಲ್ಲಿ ಜಾಗ ಸಾಕಾಗ್ತಿರಲ್ಲ, ಅದಕ್ಕೋಸ್ಕರ ಹೊಸ ಮನೆ ಕೊಟ್ಕೊಂಡಿದ್ದೀನಿ, ಬಾ ತೋರಿಸ್ತೀನಿ.
2: ಪದ್ಮ, ಅಣ್ಣ ತಮ್ಮ ಬೇರೆ ಆಗ್ಬಿಟ್ರು ಅಲ್ಲ ಅಕ್ಕ? ನನಗೆ ಗೊತ್ತು, ನನ್ನಿಂದ ತಾನೇ ಈ ಮನೆ ಮಾಡಿದ್ದು.
5: ಅಕ್ಕ, ಇಲ್ಲಿರೋದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ದೂರ ಪ್ರಯಾಣ ಮಾಡಿ ದಣಿದ್ಯ, ರೆಸ್ಟ್ ತಗೋ.
2: ಓ, ಅವ್ರು ಬಂದೇ ಬಿಟ್ರು, ಬನ್ನಿ ಬನ್ನಿ.
6: ಈ ಹುಡುಗಿನ ತಾನೆ ನೋಡಕ್ ಹೋಗಿ ಪದ್ಮನ್ ಮದುವೆ ಆಗಿದ್ದು. ಏನ್ ಡಾಕ್ಟರ್ ಇದ್ರು ಗುಸ್ಗುಸು?
2: ಅದೆಲ್ಲ ಹೆಂಗಸ ಸಮಾಚಾರ.
6: ನನ್ನನ್ನು ಹೆಂಗಸು ಅಂತ ತಿಳ್ಕೊಂಡ್ಬಿಡು,
2: ಬನ್ರಿ ಇಲ್ಲಿ.
6: ಈಗ ಸಮಾಚಾರ, ಟಿಫನ್ ಆಗ್ಲಿ, ವಿಚಾರಿಸ್ಕೊಳ್ತೀನಿ. ಏನಣ್ಣ ಏನಣ್ಣ ಅಂತೀಯ? ಡೋಂಟ್ ಟಾಕ್, ಲರ್ನ್ ಟೇಬಲ್ ಮ್ಯಾನರ್ಸ್, ಅದರ್ವೈಸ್ ಐ ಕಿಲ್ ಯು.
4: ಅದಕ್ಕೆ ಪದ್ಮಂಗೆ ಏನಾಗಿದೆ?
6: ಗೋಪಿ, ನೀನು ಇಷ್ಟು ಕೇರ್ಲೆಸ್ ಅಂತ ನನಗೆ ಗೊತ್ತಿರಲಿಲ್ಲ.
4: ಏನಣ್ಣ ಅದು?
6: ಏನಣ್ಣ ಅಂತೀಯ ನೋಡು, ಇನ್ಮೇಲೆ ಪದ್ಮನ ಜೋಪಾನ ನೋಡ್ಕೊಳ್ಳೋ ಬಾರ ನಿಂದು, ಇಲ್ದಿದ್ರೆ
4: ಇವಳ್ ಕಿಲ್ ಮಿ.
6: ಶಟ್ ಅಪ್. ಅವಳಿಗೇನಾಗಿದೆ ಗೊತ್ತೇನೆ? ಗೊತ್ತೇನೆ ಅವಳಿಗೇನಾಗಿದೆ ಅಂತ?
4: ಇಲ್ಲ ಗೊತ್ತಿಲ್ಲ.
6: ಗೊತ್ತಿಲ್ಲ ಮಾಡೋದಿಲ್ಲ, ಮಾಡ್ಬಿಟ್ಟು ಗೊತ್ತಿಲ್ಲ ಅಂತೀಯ?
4: ನಾನೇನ ಮಾಡಿದ್ದೀನಿ, ಏನಾಗಿದೆ ಹೇಳೋಣ.
6: ಮೂರ್ ತಿಂಗಳಾಗಿದೆ
4: ಪದ್ಮ.
6: ಯಾಕೋ ಹುಚ್ಚುಕುದ್ರೆ ಹೊಡ್ದಂಗೆ ಹೊಡ್ತೀಯ, ಇನ್ನು ಆರು ತಿಂಗಳ ಟೈಮ್ ಇದೆ, ತಡ್ಕೋ. ನಿನಗೆ ಗಂಡ ಬೇಕೋ ಹೆಣ್ ಬೇಕೋ?
4: ಅಣ್ಣ ಗಂಡ ಬೇಕು.
6: ನನ್ನನ್ನೇನು ಕೇಳ್ತೀಯ? ಪದ್ಮನ್ ಕೇಳು. ಏನ್ ಪದ್ಮ?
2: ಏ ಪದ್ಮ, ಹಾಗೆ ಓಡ್ಬೇಡ ನಿಲ್ಲು.
4: ನಂಗೆ ಗಂಡ ಮಗುನೇ ಆಗೋದು, ನಾ ಅದಕ್ಕೆ ಇಷ್ಟಪಟ್ಟು ಪದ್ಮನೇ ಮದುವೆ ಆಗಿದ್ದು.
6: ಸುಮಿತ್ರ, ಏನಿಲ್ಲಮ್ಮ, ನೀವು ಹೋಗ್ಬೋದು.
7: ಪದ್ಮಾ
8: ಬಂದೆ.
7: ಪದ್ಮಾ
8: ಏನ್ರಿ
7: ದೊಗಳಿ ಅಮ್ಮರೇ, ಬೆಳಗ್ಗೆ ಹೇಳಿದ್ರಲ್ಲ
8: ಇಷ್ಟು ಬೇಗ ತಂದ್ಬಿಟ್ರ
7: ಅಮ್ಮ ಅವ್ರ ಅಪ್ಪಣೆ ಅಂದ್ರೆ ಸುಮ್ನೆನಾ?
8: ಅಕ್ಕನ್ಗೂ ಸೀರೆ ತಂದಿದ್ದೀರ ತಾನೇ?
7: ಸ್ಪರ್ಧೆ ಇದ್ರೆ ಸುಮ್ನೆ ಇರ್ತೀಯಾ? ಮಹಾಕಾಳಿ ತುಂಬ ಕೊಟ್ಬಿಡು.
8: ಏನಿದು ಸೀರೆ? ಸೀರೆ ಅನ್ನೋದು ನನಗೂ ಕಾಣಿಸ್ತಿದೆ. ಯಾರಿಗೆ? ನಿನಗೆ. ಅವ್ರು ತಂದಿದ್ದು. ಅವ್ರು ತಂದಿದ್ದು ನಾನು ಕೇಳಿರ್ಲಿಲ್ವಲ್ಲ. ನಾನು ಹೇಳಿದ್ನಲ್ಲ ಪದ್ಮ, ಅದಕ್ಕೆ ಪ್ರಸಂಗತನ ಸಾಕು. ಎಷ್ಟಾಯ್ತು ತಗೊಳ್ಳಿ?
7: ಏನಿದು
8: ದುಡ್ಡು ನೀವು ತಂದಿರೋ ಸೀರೆಗೆ?
7: ಸುಮಿತ್ರ, ಪದ್ಮಗೆ ಸೀರೆ ತಗೊಂಡೆ, ಹಾಗೆ ನಿಮ್ಗೂ ತಗೊಂಡೆ. ತಪ್ಪ?
8: ಈ ದುಡ್ಡನ್ನ ತಗೊಳ್ದಿದ್ರೆ ತಪ್ಪಾಗುತ್ತೆ.
7: ಇಷ್ಟಪಟ್ಟು ತಂದಿರೋ ಸೀರೆಗೆ ದುಡ್ಡು ತಗೊಳ್ಳೋದಕ್ಕೆ ನಾನೇನು ವ್ಯಾಪಾರಿ ಅಲ್ಲ.
8: ನೀವು ತಂದುಕೊಟ್ಟ ತಕ್ಷಣ ತಗೊಳ್ಳೋಕ್ಕೆ ನಾನು ನನ್ನ ಸ್ವಾಭಿಮಾನನ ಮಾರ್ಕೊಂಡಿಲ್ಲ.
7: ಸುಮಿತ್ರ,
8: ದಯವಿಟ್ಟು ನೀವು ತಂದಿರೋ ಸೀರೆಗೆ ದುಡ್ಡು ತಗೊಳ್ಳಿ ಭವಾ.

0: ಈ ಕತ್ಲಲ್ಲಿ ಏನ್ ಮಾಡ್ತಾ ಇದೀಯಾ?
1: ಬೆಳಿಗ್ಗೆ ಯಾವಾಗ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ ಪದ್ಮ.
0: ಅಂದ್ರೆ ಬೆಳಿಗ್ಗೆ ಊರ್ಗ್ ಹೋಗ್ತಾ ಇದ್ದೀನಿ ಪದ್ಮ.
1: ಊರಿಗೆ
0: ಯಾಕಕ್ಕ? ಇಲ್ಲಿ ನನಗೇನು ಕಮ್ಮಿ ಆಗಿಲ್ಲ, ಎಲ್ಲ ಜಾಸ್ತಿ ಆಗಿ ಹೋಗಿದೆ. ನಿನ್ನ ಆದರ, ನಿನ್ನ ಗಂಡನ ಅನುಕಂಪ, ಅಕ್ಕ, ನನಗೆ ಉಸಿರು ಕಟ್ತಾ ಇದೆ ಪದ್ಮ, ನನಗೆ ಉಸಿರು ಕಟ್ತಾ ಇದೆ. ಇಲ್ಲಿಂದ ನನಗೆ ಮುಕ್ತಿ ಬೇಕು.
1: ಜೀವನಕ್ಕೆ ನನ್ನದೇ ಆದ ಒಂದು ನೆಲೆ ಗುರಿ ಸಿಗುತ್ತೆ ಅಂತ ಇಲ್ಲಿಗೆ ಬಂದೆ. ಆದ್ರೆ ಇಲ್ಲಿ ಸಿಕ್ಕಿದ್ದು ನಿಮ್ಮಗಳ ಕರುಣೆ, ಅನುಕಂಪಗಳ ಭಿಕ್ಷೆ. ಅಕ್ಕ,
2: ನೀವೇನ್ ಮಾತಾಡ್ತಾ ಇದ್ರ ಸುಮಿತ್ರ?
0: ಓ, ಕ್ಷಮಿಸ್ಬಿಡಿ ಭಾವ, ನಿಮ್ ಹಂಗ್ನಲ್ಲಿ ಇದ್ಕೊಂಡು ನಿಮ್ಮನ್ನೇ ಹಂಗಿಸ್ಬಿಟ್ಟೆ. ದಯವಿಟ್ಟು ನಾಳೆ ನನ್ನ ಊರು ಕಳಿಸ್ಕೊಟ್ಬಿಡಿ.
2: ಕಳಿಸ್ಕೊಡಕ್ ಆಗಲ್ಲ ಅಂದ್ರೆ?
0: ಒಂದು ಕೆಲ್ಸನಾದ್ರೂ ಕೊಡಿಸ್ಕೊಡಿ.
2: ಕೆಲ್ಸ?
0: ಹೌದು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಯಾರು ಹಂಗೂ ಇಲ್ಲದೆ ಬದುಕಬೇಕು.
2: ನಿಮಗೆ ಕೆಲಸ ಕೊಡ್ಸೋದಿಕ್ಕೆ ನನಗೇ ಕಷ್ಟ ಇಲ್ಲ, ಆದರೆ ಕೆಲಸ ಸಿಕ್ಕಿದ ಮಾತ್ರಕ್ಕೆ ಸ್ವತಂತ್ರರಾಗಿ ಯಾರು ಹಂಗೂ ಇಲ್ಲದೆ ಜೀವನ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು.
0: ನಿಮಗೆ ತಪ್ಪು ಅನಿಸಿದ್ದು ನನಗೆ ಸರಿ ಅನ್ನಿಸ್ಬಹುದು. ವ್ಯಕ್ತಿಯಿಂದ ವ್ಯಕ್ತಿಗೆ ಅಭಿಪ್ರಾಯ ಬದಲಾಗುತ್ತೆ ಭಾವ.
2: ಸರಿ, ನಾನು ನಿಮ್ಮ ಕೆಲಸ ಕೊಡಿಸ್ಕೊಡ್ತೀನಿ, ನನ್ನ ಮಾತನಾಡಿಸ್ಕೊಡ್ತೀರಾ?
0: ಏನದು?
2: ನಾ ಇಷ್ಟಪಟ್ಟು ತಂದೆ ಸೀರೆನ ನೀವು ಉಟ್ಕೋಬೇಕು, ಮತ್ತೆ ಆ ದುಡ್ಡನ್ನ ವಾಪಸ್ ತಗೋಬೇಕು. ಹಲೋ ಮಿಸ್ಟರ್ ರಾಜೇಶ್, ಗೋಪಿ ಹಿಯ. ನಮಸ್ಕಾರ, ಆಗಲೇ ಮೂರು ಸಲ ಫೋನ್ ಮಾಡಿದ್ದೆ. ಐ ವಾಂಟ್ ಎ ಸ್ಮಾಲ್ ಫೇವರ್. ಹಾಂ, ನಿಮ್ಮ ಕಂಪ್ನಿಲಿ ಒಂದು ಕೆಲಸ ಬೇಕಾಗಿತ್ತು. ನೋ, ನಂಗಲ್ಲಮ್ಮ, ನನ್ನ ಸಿಸ್ಟರ್ಲಾಗೆ. ಕೊಡ್ಬೋದಪ್ಪ, ನನ್ನ ಕಂಪ್ನಿಲಿ ಕೊಡ್ಬೋದು. ಗೊತ್ತಿದೆಯಲ್ಲ, ಎಂಪ್ಲಾಯರ್ಸ್ ಎಲ್ಲ ರಿಲೇಟಿವ್ಸನ್ನು ತುಂಬಿಕೊಂಡು ನನ್ನ ಗಲಾಟೆ, ಅದಕ್ಕೋಸ್ಕರ. ರಿಯಲಿ ಥ್ಯಾಂಕ್ ಯು.
3: ಹಲೋ, ಹೌದು, ಗೋಪಿನಾಥ್ ಅವ್ರ ಮನೆನೆ. ಅವ್ರ ಮನೇಲಿಲ್ಲ. ಓ, ನೀವಾ? ಹೌದಾ, ನಿಜವಾಗ್ಲೂ? ಸರಿ ಸರಿ, ಬೇಗ ಬಂದ್ಬಿಡಿ. ಅಕ್ಕ, ನಿಮ್ ಕೆಲ್ಸ ಸಿಕ್ತು ನಿಜವಾಗ್ಲೂ?

0: ಬನ್ನಿ, ಆಫೀಸ್ ಎಲ್ಲರನ್ನು ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಕಮು ಇವರು ಬೇಕೆ ಅಂತ ಮೇನಕ್ಕೆ ಅಂತ ಇವ್ರು ಸುಮಿತ್ರ, ಇವರು ನಮ್ಮ ಬಾಸ್ಗೆ ಪರ್ಸನಲ್ಲು. ಇವ್ರು ನಿಮ್ಗೆ ಇಲ್ಲಿರೋರನ್ನೆಲ್ಲ ಸರಿಯಾಗಿ ಇಂಟ್ರೊಡ್ಯೂಸ್ತಾರೆ.
1: ಇವಳು ಲಿಲ್ಲಿ ಅಂತ, ಇಳು ಡ್ಯೂಟಿಗಿಂತ ಬ್ಯೂಟಿನೇ ಮುಖ್ಯ.
2: ಸಾಹೇಬ್ರು ಕರೀತಾ ಇದ್ದಾರೆ.
1: ಸರಿ ಬರ್ತೀನಿ ನಡಿಯಪ್ಪ, ಬನ್ನಿ ಸುಮಿತ್ರ, ಬಾಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ.
3: ಬನ್ನಿ ಬನ್ನಿ ಅಕ್ಕಾರೆ, ಹೇಗಿತ್ತು ಆಫೀಸು?
4: ಹೇಗಿತ್ತ? ಒಳಗಡೆ ಹೋದ ತಕ್ಷಣ ಟೇಬಲ್, ಟೇಬಲ್ ಹಿಂದೆ ಕುರ್ಚಿಗಳು, ಕುರ್ಚಿಗಳ ಮೇಲೆ ಜನರು, ಜನಗಳ ಮುಂದೆ ಫೈಲು, ಫೈಲ್ಗಳ ಪಕ್ಕ ಕಬೋರ್ಡು, ಕಬೋರ್ಡ್ ಪಕ್ಕ ಗೋಡೆ, ಮೇಲ್ಗಡೆ ಫ್ಯಾನು, ಕೆಳಗಡೆ ನಾನು.
3: ಅಂತೂ ನಮ್ಮ ಮನೆ ಇಬ್ರು ಆಫೀಸರ್ ಆದ್ರೆ.
2: ಏನಮ್ಮಾರು ಆಫೀಸರ್ ಗೀಫೀಸರ್ ಅಂತ ಏನೋ ಹೇಳ್ತಾ ಇದ್ರಲ್ಲ.
1: ಅದೇ ರೀ, ಈ ದಿನ ಅಕ್ಕ ಆಫೀಸ್ಗೆ ಹೋಗಿದ್ಲಲ್ಲ.
2: ಅಕ್ಕ ಆಫೀಸ್ಗೆ ಹೋಗದೆ ತಡ, ಅವಳು ನೀ ಆಫೀಸರ್ ಆಗ್ಬಿಟ. ಸರಿ, ಈ ಕಸೂತಿ ಕೆಲಸ
1: ಇನ್ನೇನ್ ಮುಗೀತು?
2: ಈ ಕಸೂತಿ ಕೆಲಸನ ನಮ್ಮಪ್ಪ ನಾಳೆ ನಮ್ಮ ಮಗ ಹೊಟ್ಟದ್ರೆ ಮುಗಿಸೋದಿಲ್ಲ.
1: ತೌಸಂಡ್ ರುಪೀಸ್ ಚೆಕ್ ಅಲ್ವಾ?
3: ಎಸ್.
1: ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್
3: ಚೆಕ್.
1: ರೀ ಸುಮಿತ್ರ, ಯು ಆರ್ ವೆರಿ ಲಕ್ಕಿ.
3: ಲಕ್ಕಿ
1: ವಾಟ್ ಫಾರ್?
3: ನಿಮ್ಗೆ ಇಷ್ಟರಲ್ಲೇ ಲಿಫ್ಟ್ ಸಿಗೋದಿದೆ.
1: ಅಂದ್ರೆ?
3: ಅಂದ್ರೆ ಸದ್ಯದಲ್ಲೇ ನೀವು ಶಿಫ್ಟ್ ಆಗ್ಬೇಕು.
1: ಯಾಕೆ?
3: ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಅಸಿಸ್ಟ್ ಮಾಡೋಕೆ.
1: ಅವ್ರ ಕೆಲ್ಸಾನೇ ಅಸಿಸ್ಟೆಂಟ್ ಮ್ಯಾನೇಜರು, ನಾನ್ ಬೇರೆ ಅಸಿಸ್ಟ್ ಮಾಡ್ಬೇಕಾ?
3: ಅದೇನೋಪ್ಪ ಇನ್ವೆಂಟ್ರಿ ಅಂತೆ.
1: ಇನ್ವೆಂಟ್ರಿ?
2: ಮಾ ಸಾಹೇಬ್ರು ಕರೀತಾ ಇದಾರ.
1: ಸರಿಪ್ಪ. ನಾನ್ ಸುಮಿತ್ರ ಅಂತ, ತಾವೊಬ್ಬರೇ ಹೇಳಿದ್ರಂತೆ.
5: ಕೂತ್ಕೊಳ್ಳಿ ನೋಡಿ, ನಾನ್ ನಿಂತಿರೋದು ನಿಮ್ ಗಮನಕ್ಕೆ ಬಂದಿರ್ಬೇಕಲ್ಲ. ಕ್ಷಮಿಸಿ, ನಿಮ್ಮನ್ನು ನೋಡಿದಾಗ ಕಳೆದು ಹೋದ ನನ್ನವರೊಬ್ರು ಕಣ್ಮುಂದೆ ನಿಂತಾಗಾಯ್ತು.
1: ನನಗೂ ಕೂಡ ಹಾಗೆ. ಆದ್ರೆ
5: ಜೀವನ ಎಷ್ಟೊಂದು ವಿಚಿತ್ರ, ಯಾರನ್ನು ನೋಡ್ತೀವಿ ಯಾರದೋ ನೆನಪಾಗ್ಬಿಡುತ್ತೆ. ನಾನು ನಿಮ್ಮನ್ನು ನೇರವಾಗಿ ನೋಡಿದ್ದಕ್ಕೆ ತಪ್ಪಾ ತಿಳ್ಕೊಂಡ್ರ? ಹಾ ತಿಳ್ಕೊಂಡಿದ್ರೆ ಕ್ಷಮಿಸ್ಬಿಡಿ.
1: ಹಾಗೇನಿಲ್ಲ ಸರ್, ಅದೇನು ಇನ್ವೆಂಟ್ರಿ ವರ್ಕು.
5: ಹಾ ಹಾ, ಮರ್ತೇ ಬಿಟ್ಟಿದ್ದೆ. ಸಿಡಮ್,
1: ಥ್ಯಾಂಕ್ ಯು.
5: ನೀವು ಮಾಡಬೇಕಾಗಿರೋ ಕೆಲಸ ವೆರಿ ಇಂಪಾರ್ಟೆಂಟ್ ಅಂಡ್ ವ್ಯಾಲ್ಯೂಬಲ್ ಆಲ್ಸೋ. ನೋಡಿ, ನೀವು ಬೇಕಾಗಿರೋ ಫುಲ್ ಡೀಟೇಲ್ಸ್ ಇದರಲ್ಲಿದೆ. ಅಂದ್ರೆ ಸಂಪೂರ್ಣ ವಿಚಾರಗಳ, ವಸ್ತುಗಳ ದಾಖಲೆ, ಅಂದ್ಮೇಲೆ ವಿಷಯನ ಸಂಪೂರ್ಣ ತಿಳ್ಕೋಬೇಕು. ನೋ ವರಿ, ಐ ವಿಲ್ ಗೈಡ್ ಯು.
1: ಓಹ್, ಥ್ಯಾಂಕ್ ಯು ಸರ್.
5: ಲೆಟ್ಸ್ ಸ್ಟಾರ್ಟ್. ಪೇಜ್ ನಂಬರ್ 15. ಲೆಟರ್ ನಂಬರ್ 4. ಹಲೋ, ಆ 12 lakhs? ನೋ ನೋ, ಮೇಕ್ ಇಟ್ 15. ಆ ಓಕೆ, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಔಷಧಿಗಾಗಿ ಬಂದಿದ್ರ? ಪಾಪ ಮೈಯಲ್ಲಿ ಹುಷಾರಿಲ್ಲ ಅಂತ ಕಾಣ.
1: ನಾನು ಹುಷಾರಿಗೆ ಇದ್ದೀನಿ, ಔಷಧಿ ನನಗಲ್ಲ.
5: ಔಷಧಿ ಬಾಟಲ್ ನಿಮ್ ಕೈನಲ್ಲಿ ನೋಡಿ, ನಿಮ್ಗೆ ಏನೋ ಅಂತಿತ್ತು. ಕ್ಷಮಿಸಿ,
1: ಇದ್ರಲ್ಲಿ ಕ್ಷಮಿಸೋದೇನಿದೆ ಸರ್, ಔಷಧಿ ನನ್ನ ತಂಗಿಗೆ.
5: ತಂಗಿಗೆ? ಹಾಗಾದ್ರೆ ನೀವು ಕುಟುಂಬ ಸಮೇತ?
1: ಹಾಗೇನಿಲ್ಲ, ನಮ್ದೇನಂತ ದೊಡ್ಡ ಕುಟುಂಬ ಅಲ್ಲ. ನನ್ನ ತಂಗಿ ಮದುವೆ ಆಗಿಲ್ಲೇ ಇದ್ದಾಳೆ, ನಾನಲ್ಲೇ ಇದ್ದೀನಿ.
5: ಅಂದ್ರೆ ನಿಮ್ ಮದುವೆ?
1: ನಂಗಿನ್ನು ಮದುವೆ ಆಗಿಲ್ಲ.
5: ಯಾಕೆ?
1: ಯಾಕಂದ್ರೆ ನನಗೆ ಯಾವ ಹುಡುಗನೂ ಒಪ್ಪಿಗೆ ಆಗ್ಲಿಲ್ಲ. ಸರ್, ನಿಮಗೆ ಮದುವೆ ಆಗಿದೆಯಾ?
5: ನಂಗೂ ಆಗಿಲ್ಲ.
1: ಯಾಕೆ?

0: ಯಾಕೆಂದ್ರೆ ಯಾವ ಹುಡುಗಿನ ನಾನು ಒಪ್ಕೊಳ್ಳಿಲ್ಲ. ನಿಮ್ ಪರ್ಸನಲ್ ವಿಷಯ ಕೇಳ್ತಿದ್ದೀನಿ, ನೀನ್ ತಪ್ಪು ತಿಳ್ಕೋಬೇಡಿ. ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡೋರ್ ಅಂದ್ಮೇಲೆ ಪರಸ್ಪರ ತಿಳ್ಕೊಂಡಿದ್ರೆ ಒಳ್ಳೇದು ಅಂತ.
1: ಬೈರಬೆ, ನನ್ಗೆ ಯಾಕೋ ಕಾಲ್ ನೋವಾಗ್ತಿದೆ, ನಾನು ಇನ್ ಬರ್ಲ ಹೊತ್ತಾಯ್ತು.
0: ಯಾಕೆ ನಿಮ್ ಪರ್ಸನಲ್ ವಿಷಯ ಕೇಳ್ತಿದ್ದೀನಿ ಕಾಲ್ ನೋಯ್ತಾ ಇದೆಯಾ? ನನ್ ಕಾಲ್ ಕೈ ಕೊಡ್ತು, ನನ್ ಕಾಲ್ನಲ್ಲೇ ಬಂದೆ.
1: ಕಾಲಲ್ಲದೆ ಕೈಯೆಲ್ಲ ಬರ್ತಾರೆ.
0: ಸರಿ ಮಿಸ್, ಮಿಸ್ ಅಂದಿದ್ ತಪ್ಪಲ್ಲ ತಾನೆ?
1: ಮಿಸ್ ಅಂದಿದ್ ತಪ್ಪಲ್ಲ, ಆದ್ರೆ ಬಸ್ ಎಲ್ಲಿ ಮಿಸ್ ಆಗುತ್ತೋ ಅಂತ ನನಗೆ ಭಯ ಅಷ್ಟೇ.
0: ಪರವಾಗಿಲ್ಲ ರೀ, ನಿಮ್ಗೂ ಒಳ್ಳೆ ಹ್ಯೂಮರ್ ಇದೆ. ಹೇಗೂ ಇದ್ದೇ ಇದೆಯಲ್ಲ ನಾಳೆ ನಮ್ಮ ಆಫೀಸ್ ಕೆಲಸ, ಇನ್ವೆಂಟ್ರಿ ವರ್ಕ್. ನಾ ಬರಲ?
1: ಓಕೆ. ನೀವು?
2: ನಾನೇ ಮಾ ಗೋಪಾಲಯ್ಯ.
1: ಇದೇನ್ ಮಿಸ್ಟರ್ ನೀವಿಲ್ಲಿ?
2: ನಾನು ಮಾಡಿದ ಪಾಪಗಳಿಗೆ ಶಿಕ್ಷೆ ಅನುಭವಿಸೋದಕ್ಕೋಸ್ಕರವಾಗಿ ಬಂದಿದ್ದೀನಮ್ಮ.
1: ಮಿಸ್ಟ್ರಿ,
2: ನನ್ನ ಮಗ ಯಾವ ಹಣ್ಣು ಕಟ್ಕೊಂಡು ಓಡ್ ಹೊರಟೋದಮ್ಮ. ಯಾರೋ ಹೇಳಿದ್ರು ಈ ಊರಲ್ಲಿದ್ದಾರೆ ಅಂತ, ಹುಡ್ಕೊಂಡು ಹೋಣ ಅಂತ ಬಂದೆ. ಪುಣ್ಯಾತ್ಮರು ಜೋಬ್ ಕತ್ತರಿಸಿ ಇರೋ ದುಡ್ಡು ಹೊಡ್ಕೊಂಡು ಹೊರಟೋದ್ರು. ಊಟ ಮಾಡಿ ಮೂರು ದಿನವಾಯ್ತಮ್ಮ.
1: ಅಯ್ಯೋ,
2: ಭಿಕ್ಷಕನಾಗಿ ಬರಬೇಕಾಯ್ತು.
1: ಹಾಗೆಲ್ಲ ಹೇಳ್ಬಿಡಿ ಮೇಷ್ಟ್ರಿ, ಮನೆಗೆ ಹೋಗೋಣ, ನಡೀರಿ ಬನ್ನಿ ಮೇಷ್ಟ್ರಿ. ಇಲ್ಲ ಅನ್ಬೇಡಿ, ಬನ್ನಿ ಮೇಷ್ಟ್ರಿ, ದಯವಿಟ್ಟು ಬನ್ನಿ ಮೇಷ್ಟ್ರಿ, ಬನ್ನಿ ಮೇಷ್ಟ್ರಿ. ಮೇಷ್ಟ್ರಿ, ಯಾಕೆ ಮೇಷ್ಟ್ರಿ ಕಣ್ಣೀರು?
2: ಕಟ್ಟಿರಲ್ಲಮ್ಮ.
1: ಬನ್ನಿ ಮೇಷ್ಟ್ರಿ ಊಟಕ್ಕೆ.
2: ಬೇಡಮ್ಮ, ಈ ಮನೆಯಲ್ಲಿ ಊಟ ಮಾಡೋ ಯೋಗ್ಯತೆ ನನಗಿಲ್ಲ ತಾಯಿ.
1: ಚೇಚೆ, ಹಾಗೆಲ್ಲ ಹೇಳ್ಬೇಡಿ ಮೇಷ್ಟ್ರಿ, ಕೂತ್ಕೊಳ್ಳಿ.
2: ಸರಿ ಅಮ್ಮ,
1: ಕೂತ್ಕೊಳ್ಳಿ, ಊಟ ಮಾಡಿ ಮೇಷ್ಟ್ರಿ.
2: ಮಾಡ್ತೀನಮ್ಮ, ಬರ್ತೀನಮ್ಮ.
1: ತಗೊಳ್ಳಿ ಮೇಷ್ಟ್ರಿ.
2: ಏನಮ್ಮ?
1: ಗುರುಕಾಣಿಕೆ.
2: ನಿನಗೆ ಅವಮಾನ ಮಾಡಕ್ ನೋಡಿದೆ, ನಿನ್ನ ಬಗ್ಗೆ ಅಪಪ್ರಚಾರ ಮಾಡಿದೆ, ಅಂಥವರಿಗೆ ಇಂಥ ಉಪಚಾರನೇನಮ್ಮ?
1: ಉಪಚಾರ ಅಲ್ಲ ಮೇಷ್ಟ್ರಿ, ನನ್ನ ಕರ್ತವ್ಯ, ದಯವಿಟ್ಟು ಬೇಡ ಅನ್ಬೇಡಿ, ತಗೊಳ್ಳಿ.
2: ಸರಿ ಅಮ್ಮ. ಒಂದು ಕಾಲದಲ್ಲಿ ಈ ಮನೆಗೆ ಬೀಗನಾಗಿ ಬರೋ ಯೋಗ ಬಂದಿತ್ತಮ್ಮ, ಆಗ ಕಾಲಲ್ಲಿ ಒದ್ದೆ. ಈಗ ಅದೇ ಮನೆಗೆ ಭಿಕ್ಷಕನಾಗಿ ಬರಬೇಕಾಯ್ತು.
1: ಹಾಗೆಲ್ಲ ಹೇಳ್ಬೇಡಿ ಮೇಷ್ಟ್ರಿ, ಅದೆಲ್ಲ ಮುಗಿದೋದ್ ಕತೆ.
2: ಕತೆ ಮುಗಿದೋಗಿದ್ರು ಪಾತ್ರ ಜೀವಂತವಾಗಿದೆಯಮ್ಮ, ಅದು ಮಾತ್ರ ಸತ್ತಿಲ್ಲ. ನಿನಗೆ ನಿನಗೆ ಒಳ್ಳೆ ಗಂಟ ಸಿಗ್ಲಿ. ಬರ್ತೀನಿ, ಬರ್ತೀನಮ್ಮ.

0: ಯಾಕೆ ಏನಾಯ್ತು?
1: ಏನಿಲ್ಲ.
0: ಐ ಥಿಂಕ್ ಯುವರ್ ಅಪ್ಸೆಟ್. ನೋಡಿ ಸುಮಿತ್ರ, ನೀವು ಭಯಪಟ್ಟಿರೋ ಹಾಗೆ ಕಾಣುತ್ತೆ. ಆಫೀಸ್ ಕೆಲಸ
1: ಸರ್, ಆಫೀಸಿನ ಕೆಲಸನ ನಾಳೆಯಿಂದ ಸರಿಯಾಗಿ ಮಾಡ್ಕೊಂಡು ಹೋಗ್ತೀನಿ ಸರ್. ಪ್ಲೀಸ್ ಸರ್, ಪ್ಲೀಸ್.
0: ಹೆಚ್ಚೆ, ನೀವು ಬಹಳ ಇಮ್ಯಾಜಿನೇಟಿವ್. ನೋಡಿ, ಆಫೀಸ್ ಕೆಲಸ ಇವತ್ತಲ್ಲ, ನಾಳೆ ಮಾಡ್ಬೋದು. ಮೊದಲು ಮನಸ್ಸಿಗೆ ನೆಮ್ಮದಿ ತಂದ್ಕೊಳ್ಳಿ. ಈಗಾಗಲೇ ಸಾಕಷ್ಟು ಟೈಮ್ ಆಗಿದೆ, ನೀವು ಮನೆ ಹೋಗ್ಬೋದು.
1: ಥ್ಯಾಂಕ್ ಯು ಸರ್.
0: ಸುಮಿತ್ರಾ ಅವ್ರೆ, ನಿಮ್ಗೆ ಈ ಕತ್ಲು ನೋಡ್ರಿ ಏನನ್ಸುತ್ತೆ?
1: ಆದಷ್ಟು ಬೇಗ ಮನೆ ಸೇರ್ಕೋಬೇಕು ಅನ್ಸುತ್ತೆ.
0: ಆದ್ರೆ ನನ್ಗೆ ಈ ಕತ್ತಲಲ್ಲೇ ಕರ್ಗೋಗ್ಬೇಕು ಅನ್ಸುತ್ತೆ.
1: ಯಾಕೆ?
0: ಈ ಕತ್ತಲಿನಲ್ಲಿ ನಮಗ್ ನಾವೇ ದೂರವಾಗಿ, ನಮಗ್ ನಾವೇ ಕಣದ ಆಗಿರ್ಬೋದು. ಇಲ್ಲಿ ನೆರಳು ಕೂಡ ನಮ್ಮನ್ನ ಹಿಂಬಾಲಿಸಲ್ಲ. ಹಾಗೆ ನೋಡಿದ್ರೆ ನಿಜವಾದ ಮುಕ್ತಿ ಈ ಕತ್ತಲಿನಲ್ಲೇ ಅಡಗಿದೆ. ಜಗತ್ತೆಲ್ಲ ಬೆಳಕಿಗೋಸ್ಕರ ಕಾದ್ರೆ ನಾನು ಕತ್ಲೆಗೋಸ್ಕರ ಕಾಯ್ತೀನಿ.
1: ಆದ್ರೆ ಕತ್ತಲೆ ತಪ್ಪುಗಳನ್ನ ಮಾಡಿಸುತ್ತಲ್ಲ.
0: ಕ್ಷಮಿಸಿ ಸುಮಿತ್ರಾ ಅವ್ರೆ, ತಪ್ಪುಗಳಿಗೆ ಪ್ರಚೋದನೆ ನೀಡೋದೇ ಬೆಳಕು. ಆದ್ರೆ ಜನ ಬೆಳಕಿನಲ್ಲಿ ಮಾಡಿದ ಪಾಪಗಳನ್ನು ತಂದು ಕತ್ಲಲ್ಲಿ ಸಮಾಧಿ ಮಾಡಿಬಿಡ್ತಾರೆ. ಯಾಕೆಂದ್ರೆ ಕತ್ಲೇನು ಹೇಳಲ್ಲ. ಸುಮಿತ್ರಾ ಅವ್ರೆ, ನೀವೇನು ತಪ್ಪಾಗಿ ಬಾಸ್ಕೊಳ್ತಾ ಇದ್ರೆ
1: ಏನ್ ಹೇಳಿ?
0: ನೀವ್ ಯಾರನ್ನಾದ್ರೂ ಪ್ರೇಮಿಸಿದ್ರ?
1: ಮನಸ್ಸಿಗೆ ತೋಚಿದ್ದನ್ನ ನೀವೇನೋ ನೇರವಾಗಿ ಕೇಳ್ಬಿಟ್ರಿ. ಆದ್ರೆ ನಾನು ನನ್ನ ಭಾವನೆಗಳನ್ನ.
0: ನೀವ್ ಯಾರನ್ನಾದ್ರೂ ಪ್ರೇಮಿಸಿದ್ರೆ ಆಗ ನನ್ನ ಹಾಗೆ ಕತ್ಲೇನ ಇಷ್ಟಪಡ್ತೀರ? ನಿಮ್ಮ ಕತ್ಲೆ ಅಂದ್ರೆ ಭಯ ಇದೆಯಲ್ಲ, ಬನ್ನಿ ಬೆಳಿಗ್ಗೆ ಬಿಟ್ಟು ಬರ್ತೀನಿ.
1: ಅಂದ್ರೆ?
0: ಅಂದ್ರೆ ನಿಮ್ಮನ್ನ ಸೇಫ್ ಆಗಿ ಮನೆಗೆ ತಲುಪಿಸ್ಬರ್ತೀನಿ.
1: ಓ
0: ಬನ್ನಿ.
1: ಬೇಡಿ ಸರ್, ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ?
0: ಹಾಗೇನಿಲ್ಲ, ಬನ್ನಿ. ಇಷ್ಟು ಮಾತ್ರ ನಿಜ ಸುಮಿತ್ರಾ ಅವ್ರೆ, ಪ್ರೀತಿ ಅನ್ನೋದು ಪ್ರಪಂಚನ ಸೃಷ್ಟಿ ಮಾಡಿದ ಭಗವಂತನಿಗಿಂತ ದೊಡ್ಡದು. ಸರಿ, ಕೂತ್ಕೊಳ್ಳಿ.

0: I'm sorry, sir. ಸ್ವಲ್ಪ ಲೇಟ್ ಆಯ್ತು.
1: ಇಟ್ಸ್ ಆಲ್ ರೈಟ್. ಅಂತೂ ಆರು ತಿಂಗಳಲ್ಲಿ ಮುಗಿಸ್ಬೇಕಾಗಿದ್ದ ಇನ್ವೆಂಟ್ರಿ ಕೆಲಸನ ಬಹಳ ಬೇಗ ಮುಗಿಸ್ಬಿಟ್ರಿ. ಗುಡ್.
0: ಥ್ಯಾಂಕ್ ಯು ಸರ್.
1: ನೋಡಿ ಸುಮಿತ್ರ, ನೀವು ಅದೇನೋ ಫೈಲ್ನಲ್ಲಿ ಬರೆದು ಹೊಡೆದು ಹಾಕಿದ್ರಲ್ಲ, ಅದೇನೋ ಅಂತ ಅರ್ಥವಾಗಲಿಲ್ಲ. ಅದ್ ನನಗೆ ಅರ್ಥವಾಗಬೇಕಾದ್ದು ಇಲ್ಲ ಅಂತ ಇಟ್ಕೊಳ್ಳಿ, ಬಟ್ ಯುವರ್ ಡ್ರಾಫ್ಟ್ ಇಸ್ ಬ್ಯೂಟಿಫುಲ್. ಅದೊಂದೇ ಅಲ್ಲ, ನೀವು ಕೂಡ.
0: ನಿಮ್ಮೊಬ್ಬರ ಕಣ್ಣಿಗಾದ್ರೂ ನಾನು ಬ್ಯೂಟಿಫುಲ್ ಆಗಿ ಕಾಣಿಸಿದ್ನಲ್ಲ. ಥ್ಯಾಂಕ್ಸ್.
1: ಅಂದಹಾಗೆ ಈ ಬೋರಿಂಗ್ ಆಫೀಸ್ ಕೆಲಸ ಮುಗಿದ್ಮೇಲೆ ನಿಮ್ಮ ಹಾಬಿ?
0: ಅಂಥದ್ದೇನು ಇಲ್ಲ ಸರ್. ಆಫೀಸ್ ಬಿಟ್ಟರೆ ಮನೆ, ಮನೆ ಬಿಟ್ಟರೆ ಆಫೀಸ್.
1: ಯುವರ್ ಮೋಸ್ಟ್ ಒಬಿಡಿಯಂಟ್ ಸರ್ವೆಂಟ್ ಅನ್ನೋ ಹಾಗೆ. ಸರಿ, ನೀವು ಪಿಕ್ನಿಕ್ ಬರ್ತೀರೋ ಅಥವಾ ಮನೇಲೇ ಇರ್ತೀರೋ?
0: ನಾನಿನ್ನೂ ಯೋಚನೆ ಮಾಡಿಲ್ಲ ಸರ್.
1: ನೋಡಿ ಸುಮಿತ್ರಾ ಅವರೇ, ಓಡಾಡುವ ಈ ವಾಹನಗಳ ರೀತಿನಲ್ಲಿ ನಮ್ಮ ಬದುಕು ಯಾಂತ್ರಿಕವಾದ್ರೆ ಏನ್ ಪ್ರಯೋಜನ? ಪಿಕ್ನಿಕ್ಗೆ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಬರ್ತಿರುವಾಗ ನೀವು ಬಂದ್ರೆ ನನಗೆ ತುಂಬಾ ಸಂತೋಷವಾಗುತ್ತೆ.

0: ಅಕ್ಕ ಎಷ್ಟ್ ಚೆನ್ನಾಗ್ ಕಾಣ್ತಿದ್ಯಾ.
1: ಸಾಯಂಕಾಲ ಬಂದ್ಮೇಲೆ ದೃಷ್ಟಿ ತೆಗೆಯುವಂತೆ.
0: ಅಕ್ಕ ಅಮ್ಮನ್ ನೀ ಕಾಸಿನ ಸರನ ನಿಂಗ್ ಹಾಕ್ಲಾ?
1: ಬೇಡ ಪದ್ಮ, ಇದೆಲ್ಲ ನಿನ್ ಕುತ್ಕೆಗೆ ಮೀಸಲು.
0: ಅಕ್ಕ ಯಾಕೋ ಇವತ್ತು ಅಮ್ಮನ್ ನೆನಪಾಗ್ತಾ ಇದೆ. ನೋಡೆ ಈ ದಿನ ಕೆಲ್ಸಕ್ಕೆ ಹೋಗಬೇಡ, ನಿನ್ ಹತ್ರ ಏನೇನೋ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ.
1: ಇವತ್ತು ನಮ್ಮ ಆಫೀಸ್ನವರೆಲ್ಲ ಪಿಕ್ನಿಕ್ ಹೋಗ್ತಾ ಇದೀವಿ ಪದ್ಮ. ಸರಿ ಬಿಡು, ನಾನು ಹೋಗಲ್ಲ.
0: ಚೇಚೆ ಹೋಗ್ಬಿಟ್ಟು ಅಕ್ಕ. ಓ ಅದಕ್ಕೆ ಇರ್ಬೇಕು ಯಾವತ್ತೂ ಇಲ್ದವಳು ಈ ಸೀರೆ.
1: ಅಂಥದ್ದೇನಿಲ್ಲ ಪದ್ಮ, ಇವತ್ತು ಉಟ್ಕೋಬೇಕು ಅನ್ನಿಸ್ತು ಉಟ್ಕೊಂಡೆ.
0: ಒಟ್ಟಿನಲ್ಲಿ ಸೀರೆಗೆ ಇವತ್ತಾದ್ರೂ ಯೋಗ ಬಂತಲ್ಲ ಸಾಕು. ಅಕ್ಕ ಸಂಜೆ ಬೇಗ ಬಂದ್ಬಿಡು, ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ.
1: ಸರಿ ಪದ್ಮ, ಆದಷ್ಟು ಬೇಗ ಬಂದ್ಬಿಡ್ತೀನಿ.

0: Copy. No. No.
1: ನಿನ್ನ ಅಂತರಂಗದಲ್ಲಿ ಅಡಿಕೊಳ್ತಿರೋ ಗೋಪಿ ನಾನಲ್ಲ, ಬಾಹ್ಯ ಪ್ರಪಂಚದಲ್ಲಿ ನಿನ್ನನ್ನು ಪ್ರೀತಿಸುತ್ತಿರುವ ಜೀವನ್ ನಾನು. ಸುಮಿತ್ರಾ, ಸುಮಿತ್ರಾ,
0: ಗೋಪಿನಾ ನಾನು. ಹಾಗೆಲ್ಲ ಯೋಚಿಸ್ಬಾರ್ದು. ಪದ್ಮ ಚೆನ್ನಾಗಿರ್ಲಿ. ಪದ್ಮ ಬೇಗ ಬರಕ್ ಹೇಳಿದ್ಲು. ಪದ್ಮ, ಪದ್ಮ, ಪದ್ಮ, ಪದ್ಮ!
2: ಅವ್ವ, ನಿಮಗ್ ಗೊತ್ತಿಲ್ವರ
0: ಏನಾಯ್ತು?
2: ಗೋಪಣ್ಣ ಅವ್ವ ಅವ್ರನ್ನ ಬೌಂಡ್ ಆಗಿರ್ತ ಕರ್ಕೊಂಡು ಹೋದ್ರು
0: ಡಾಕ್ಟರ್.
2: ಹ್ಞೂ,
0: ಯಾಕೆ?
2: ಅವ್ವ ಅವರು ಮಧ್ಯಾಹ್ನ ಬಚ್ಚಲ ಮನೆ ಕಾಜಾರ್ ಬಿಟ್ಬಿಟ್ರು.
0: ಬಿದ್ಬಿಟ್ಲ? ಇಲ್ಲ, ಇಲ್ಲ, ಪದ್ಮ ಇಲ್ಲಿ ಯಾಕೆ ಎಲ್ರು ಸುಮ್ಮನಿದ್ದೀರಾ? ಪದ್ಮಂಗ್ ಏನಾಗಿದೆ
3: ಅಕ್ಕ?
0: ಪದ್ಮ, ಪದ್ಮ,
3: ಆಗಿದ್ಯಾ?
0: ಬಂದೆ ಅಕ್ಕ, ನಿನ್ಗೋಸ್ಕರನೇ ಇಷ್ಟೊತ್ತು ಕಾಯ್ತಾ ಇದ್ದೆ. ಯಾವಾಗ್ಲೂ ಹೇಳ್ತಾ ಇದ್ದಲ್ಲ, ನಾನೇ ನಿನ್ಗೆ ಅಕ್ಕ ಅಮ್ಮ ಎಲ್ಲಾನು ಅಂತ.
3: ಪದ್ಮ,
0: ನನಗೊಂದು ಆಸೆ ಇದೆ, ನಡೆಸ್ಕೊಡ್ತೀಯ ಹೇಳು. ಪದ್ಮ, ಎಷ್ಟೇ ಕಷ್ಟವಾದ್ರೂ ನಡೆಸ್ಕೊಡ್ತೀನಿ ಅಕ್ಕ. ಪದ್ಮ, ಇನ್ಮೇಲೆ ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು.
3: ಪದ್ಮ,
0: ನನ್ನ ಮಗು ನೀನೇ ಅಮ್ಮ.
3: ಹಾಗೆಲ್ಲ ಅಂದ್ರೆ

0: ಯೋಚನೆ ಮಾಡು ಗೋಪಿ, ಕಾಲ ಇನ್ನೂ ಮಿಂಚೋಗ್ಲಿಲ್ಲ, ನಡೆಯೋದು ಬೇಕಾದಷ್ಟಿದೆ.
1: ಇಲ್ಲ ಮೂರ್ತಿಗಳೇ, ಇನ್ನೊಂದು ಮದುವೆ ನೀ ಜನ್ಮದಲ್ಲಿ ಸಾಧ್ಯವಿಲ್ಲ. ಈ ಮಾತಿಂದ ನೋವಾಗಿದ್ರೆ ಕ್ಷಮಿಸಿ, ಇದು ನನ್ನ ಬಾಳಿನ ಪ್ರಶ್ನೆ.
0: ಅದಕ್ಕೆ ಅಪ್ಪ ನಮಗೂ ಯೋಚನೆ, ಹೀಗೆ ಎಷ್ಟು ದಿನ ಇರೋದಕ್ಕೆ ಸಾಧ್ಯ ಹೇಳು.
1: ಅಣ್ಣ, ನಾನು ಡೆಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀನಿ, ನಾಳೆ ನಾಡಿದ್ದಲ್ಲಿ ಹೋಗ್ತಾ ಇದ್ದೀನಿ.
0: ಓ, ನೀನು ಇಷ್ಟು ದೊಡ್ಡ ಮನುಷ್ಯ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಸರಿಯಪ್ಪ ಸರಿಯಪ್ಪ. ಗೋಪಿ, ಸುಮಿತ್ರನ ಕೈ ಬಿಡ್ಬೇಡಪ್ಪ.
1: ಮೂರ್ತಿಗಳೇ, ಸುಮಿತ್ರನ ಮದುವೆನ ಬೇರೆ ಎಲ್ಲರೂ ಅರೇಂಜ್ ಮಾಡಿ, ನನ್ನ ಕೈಯೆಲ್ಲ ಸಹಾಯ ಮಾಡ್ತೀನಿ.
0: ಅವಳ ಬಗ್ಗೆ ಅಷ್ಟೊಂದು ಅನುಕಂಪ ಬೇಡಪ್ಪ, ನಾವಿನ್ನೂ ಸತ್ತಿಲ್ಲ. ಯಾಕೋ ಏನೋ, ಅವಳ ಬಗ್ಗೆ ಏನು ಪ್ರಯತ್ನ ಪಟ್ಟರು ಎಲ್ಲ ನಿರರ್ಥಕವಾಗ್ತಾ ಇದೆ. ಅದು ಸರಿ, ಪದ್ಮಳ ಮಗನ ಏನು ಮಾಡಬೇಕು ಅಂತ ಇದೆಯಾ?
2: ನೋಡಿ ಪದ್ಮ, ಅವಳು ಗುರ್ತಾಗಿ ಮಗುನ್ ಬಿಟ್ಟು ಹೋಗಿದ್ದಾಳೆ, ಆ ಮಗುಗೆ ನಾನು ತಾಯಿ ಆಗ್ತೀನಿ. ಮಗು
3: ಸುಧಾರಿಸಕಾಗಿಲ್ಲ,
0: ಪದ್ಮನ್ ಮದ್ವೆಯಾಗಿ ನೀನ್ ಅವಳಿಗೆ ಅನ್ಯಾಯ ಮಾಡಿದ್ರೆ, ಮದ್ವೆ ಮಾಡಿಸಿ ಮೂರ್ತಿಗಳ ಅನ್ಯಾಯ ಮಾಡಿದ್ರು, ಅವಳನ್ನ ಒಂಟಿ ಮಾಡಿ ಭಗವಂತ ಕೂಡ ಅವಳಿಗೆ ಅನ್ಯಾಯ ಮಾಡಿಬಿಟ್ಟ.
2: ಗೋಪಿ, ಅವಳಗಾದ ಇಷ್ಟ ಅನ್ಯಾಯಗಳಿಗೂ ಮತ್ತೆ ನ್ಯಾಯ ದೊರಕಿಸ್ಕೊಡೋ ಅವಕಾಶ ನಿನಗ್ ಬಂದಿತ್ತು, ಆದ್ರೆ ಮತ್ತೆ ನೀನ್ ಮಾಡಿದ್ದು ಅನ್ಯಾಯವೇ ಅನ್ಯಾಯವೇ. ಇಷ್ಟೆಲ್ಲ ಅನ್ಯಾಯಗಳು ಅವಳ ಮೇಲೆ ನಡೀತಿದ್ರು, ಅವಳು ನಿಮ್ಮನ್ನೇ ಪೂಜಿಸ್ತಿದ್ಲು ಆರಾಧಿಸ್ತಿದ್ಲು, ಆದ್ರೆ ಅವಳಗ್ ನೀವು ತೋರಿಸಿದ್ದು ತಿರಸ್ಕಾರ. ಹೆಣ್ಣಿನ್ರದ್ದೆ ನಿಮ್ಗೇನ್ರಿ ಗೊತ್ತಾಗ್ಬೇಕು. ಮಿಸ್ಟರ್ ಗೋಪಿ, ಇಷ್ಟು ಮಾತ್ರ ಹೇಳ್ತೀನಿ, ಆ ಹುಡುಗಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದಕ್ಕೆ ಕಾರಣ ನೀವೇ.
3: ಅಣ್ಣ, ಗೋಪಿ ಸುಮಿ ಎಲ್ಲಿ?
1: ಸುಮಿತ್ರ ಸಿಕ್ಕಲಿಲ್ಲ ಅಣ್ಣ.
2: ಸಿಕ್ಕಲಿಲ್ಲ?
1: ಇಲ್ಲ,
0: ಸಿಕ್ಕೋದು ಇಲ್ಲ. ಹುಡುಗಿ ಏನು ಪ್ರಯೋಜನ ಇಲ್ಲ, ಅವಳು ಹೊರಟೋದ್ಲು.
1: ಎಲ್ಲಿಗೆ?
0: ಎಲ್ಲಿಗೂ ಹೋಗ್ಬೇಕು ಅಲ್ಲಿಗೆ.
4: ಚಲನಚಿತ್ರ ಧ್ವನಿವಾಹಿನಿ ಕೇಳಿ,
5: ಮನುಷ್ಯ ಬರುವಾಗ್ಲೂ ಒಂಟಿ,
4: ತಾಂತ್ರಿಕ ಸಹಾಯ ತಮಿಳರ
5: ಒಂಟಿ ಅಂತ,
4: ಪ್ರಸಾರ ನಿರ್ವಹಣೆ ಬಸವರಾಜ ಕೆ ಶಾಸ್ತ್ರಿ, ಪ್ರಸಾರ ಸಂಕಲನ ಸುರೇಂದ್ರನಾಥ್ ಸಾಫ್ಲಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 3:41:20. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ
1: ಸಿರಿಗನ್ನಡಂ ಗೆಲ್ಗೆ.

0: ಕನ್ನಡದ ಮಹಾಕವಿ, ಉಭಯ ಕವಿ ಚಕ್ರವರ್ತಿ ಬಿರುದಾಂಕಿತ, ರಾಷ್ಟ್ರಕೂಟರ ದೊರೆ, ಮೂರನೆಯ ಕೃಷ್ಣನ ಆಸ್ಥಾನ ಕವಿ,
1: ಪರಮಶ್ರೀ ಸ್ನೇಹ ಗೇಯಾಯತ ಪದ ಕಮಲಂ, ಪರಮಶ್ರೀ ಸ್ನೇಹ ಗೇಹಾಯತ ಪದ ಕಮಲಂ.
0: ತನ್ನ ಕವಿತಾ ಸಾಮರ್ಥ್ಯದ ಬಗ್ಗೆ ಅಪಾರ ನಂಬುಗೆ, ಸಿಕ್ಕಿದಂ ಕನ್ನಡ ಮೆಂಬೆರಡುಂ ಕವಿತೆಯ ಬಲ್ಮೆಗೆ, ಬೆರಲೆತ್ತಿದನ್ನಿಳೆಯೋಳ್ ಈ ಕುರುಳ್ಗಳ ಸವಣಂ ಎಂಬ ಹೆಮ್ಮೆ, ರಾಜಸಭೆಗೆ ಉಕ್ತಿ ಮಂಡನ ಅಸಹಾಯ ಕವೀಶ್ವರ ಎಂಬ ಆತ್ಮ ಪ್ರಶಂಸೆ,
1: ಶಂಭೂರಮಣ ಜಲಧೀ ರಕ್ಷಿಕೆ ಶಾಂತಿ.
0: ಇವನ ಶಾಂತಿ ಪುರಾಣ 12 ಆಶ್ವಾಸಗಳ ಚಂಪು ಕಾವ್ಯ, 16ನೇ ತೀರ್ಥಂಕರ ಶಾಂತಿನಾಥನ ಕಥೆ, ಜೈನ ಧರ್ಮ ತತ್ವ ಮತ ಪ್ರಕ್ರಿಯೆಗಳ ಅತಿಶಯ ನಿರೂಪಣೆ, ಅಪೂರ್ವ ಹಳಗನ್ನಡ ಪದಗಳ ಪ್ರಯೋಗ, ಪಾಂಡಿತ್ಯಪೂರ್ಣ ಶೈಲಿ,
1: ಉರ್ವಿಯೊಳಂತರಾಳದೊಳ್ ಅನೇಕ ಸ್ತ್ರೀ ವೃತ್ತಾನ್ಮೂನಯಾನ ಸಮೂಹ,
0: ಜಿನಾಕ್ಷರ ಮಾಲೆ ಜಿನಸ್ತುತಿಯನ್ನು ಒಳಗೊಂಡ ಪುಟ್ಟ ಸ್ತೋತ್ರ ಗ್ರಂಥ, ಕಕಾರದಿಂದ ಳಕಾರದವರೆಗೆ ಒಂದೊಂದು ಅಕ್ಷರದಿಂದ ಪದ್ಯ ಮೊದಲು, ಗತ ಪ್ರತ್ಯಾಗತ ಎಂಬ ಅಲಂಕಾರ ಶಾಸ್ತ್ರ ಈತ ಬರೆದಿರಬಹುದೆಂದು ಊಹೆ.
1: ಭಾಗಂಗಳೊಳ್ ತನ್ನಣುಗಿನ ಸುತರ್ ಉನ್ಮತ್ತನಾಗಂಗಳಂ ಜೀಂಕರಿಸುತ್ತ.
0: ಇವನ ಭುವನೈಕ ರಾಮಾಭ್ಯುದಯ ಕಾವ್ಯ ದೊರೆತಿಲ್ಲ, ಆದರೆ ನಾಗವರ್ಮ ಕೇಶಿರಾಜರಿಂದ ಇದರ ಉಲ್ಲೇಖ, ಭಟ್ಟಾಕಳಂಕನ ಶಿಲಾನುಶಾಸನದಲ್ಲಿ ಇವನ ಪದ್ಯ ಉದ್ಧೃತ. ನಾಗಚಂದ್ರ, ರನ್ನ, ಜನ್ನ, ಚೌಡರಸ, ರುದ್ರಭಟ್ಟ ಹೀಗೆ ನಂತರದ ಎಲ್ಲ ಕವಿಗಳಿಂದ ಈತ ಮಾನ್ಯ. ಜಿನ ಸಮಯ ದೀಪಕ ಪೊನ್ನ ಪೊನ್ನ ಪೊನ್ನ
2: ಘನ ಪರಂಪರೆ ನಾಡಿನ ಹೆಮ್ಮೆ.

0: ಸಿರಿಗನ್ನಡಂ ಗೆಲ್ಗೆ.
1: ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:51 ದೆಹಲಿ ಕೇಂದ್ರದಿಂದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಬಿರ್ಮಿಂಗ್ಹ್ಯಾಮ್ನ ಎಡಗ್ ಬ್ಯಾಸ್ಟನ್ನಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನ ಕೇಳಬಹುದು. ಈ ಕಾರ್ಯಕ್ರಮ ಪಂದ್ಯದ ದಿನದ ಆಟದವರೆಗೆ ಮುಂದುವರಿಯಲಿದೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 3:45. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಶ್ವಥ್ ನಾರಾಯಣ್ ಅವರು ಹಾಡಿರುವಂತಹ ಸ್ವಾತಿ ತಿರುನಾಳ್ ಅವರ ರಚನೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಮೊದಲಿಗೆ ಕೇಳೋಣ ಭೂಷಾವಳಿ ರಾಗ ಆದಿತಾಳದಲ್ಲಿ ಗೋಪನಂದನ ಎಂಬ ಕೃತಿಯನ್ನು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಶ್ವಥ್ ನಾರಾಯಣ ಅವರ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳ್ ಅವರ ರಚನೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಶ್ರೋತೃಗಳು ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ರುಡ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ NRLM ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ತಿಳಿಸುವ ದಿನಾಂಕಗಳಲ್ಲಿ ಪ್ರಾರಂಭಿಸುತ್ತಾರೆ. ಬ್ಯೂಟಿ ಪಾರ್ಲರ್ ನಿರ್ವಹಣೆ ದಿನಾಂಕ 17 ಜೂನ್ರಿಂದ 21 ಜುಲೈವರೆಗೆ ಒಟ್ಟು 35 ದಿನಗಳು. ಎಂಬ್ರಾಯ್ಡ್ರಿ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ದಿನಾಂಕ 18 ಜೂನ್ನಿಂದ 18 ಜುಲೈವರೆಗೆ ಒಟ್ಟು 31 ದಿನಗಳು. ಕಂಪ್ಯೂಟರ್ ಟ್ಯಾಲಿ ಕೋರ್ಸ್ ದಿನಾಂಕ 24 ಜೂನ್ನಿಂದ 31 ಜುಲೈವರೆಗೆ ಒಟ್ಟು 38 ದಿನಗಳು. ಅಭ್ಯರ್ಥಿಗಳ ಅರ್ಹತೆ 18 ರಿಂದ 50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು. ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು. ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ತೆರಳಿ ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ, ಆಧಾರ್ ಕಾರ್ಡ್, BPL, ರೇಷನ್ ಕಾರ್ಡ್, ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ತಿಳಿಸಿದ ದಿನಾಂಕದೊಳಗಾಗಿ ರುಡ್ಸೆಟ್ ಸಂಸ್ಥೆಯನ್ನು ಸಂಪರ್ಕಿಸಿ ತರಬೇತಿಯಲ್ಲಿ ಪಾಲ್ಗೊಳ್ಳಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 4:45:50 ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಮೊದಲಿಗೆ ಕೇಳೋಣ ಬಹದ್ದೂರ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಚೇತನ್ ಕುಮಾರ್ ಅವರದ್ದು. ಸಂಗೀತ ಸಂಯೋಜನೆಯನ್ನ ಮಾಡಿ ಗೀತೆಯನ್ನ ಹಾಡಿದ್ದಾರೆ ವಿ ಹರಿಕೃಷ್ಣ.
1: Yo, yo, yo, yo, man, he's a fan, she's a star. Let's check out DDDDDD bits. Kick on the floor.

ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ಜೂನ್ 21ರಂದು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಾ ಇದೆ. ಆ ದಿನ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ ವಿವಿಧ ಆಸನಗಳನ್ನು ಪ್ರದರ್ಶಿಸಲಾಗುವುದು. ಜಿಲ್ಲೆಯ ವಿವಿಧ ಯೋಗ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳೋಣ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವ ಸತ್ಯವಾನ್ ಸಾವಿತ್ರಿ ಚಿತ್ರದ ಗೀತೆ. ಹಾಡಿದ್ದಾರೆ ಲಕ್ಷ್ಮೀ, ಸಾಹಿತ್ಯ ರಚನೆ ಕವಿರಾಜ್ ಅವರದ್ದು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಅರಸು ಚಿತ್ರದ ಗೀತೆ ಹಾಡಿದ್ದಾರೆ ಮಹಾಲಕ್ಷ್ಮಿ ಅಯ್ಯರ್ ಮತ್ತು ಸಂಗಡಿಗರು. ರಾಮನಾರಾಯಣವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನೋಮೂರ್ತಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 5:01.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
2: ಸಿನಿಮಾ ಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
3: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆತ್ತಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬರಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10.
4: ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ.

0: ಹೋಗಿ.
1: ಕೇಳಲು ಮರೆಯದಿರಿ ಸಿನಿಮಾ ಯಾನ.
2: ಏನೋ ತೊತ್ತಿನ ಮಗನೇ.
3: ಏನೇ ಕತ್ತೆಯ ಮಗಳೇ,
2: ನಿನ್ ಗಂಟ ಆಗಿದ್ರೆ
1: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.

0: 5125182.
1: Yes.
2: FM 100.6 ಆಕಾಶವಾಣಿ ಮೈಸೂರು.
3: ಸರ್, ಒಂದು ಹಾಡು ಬೇಕಿತ್ತು.
4: ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
6: 2512582
0: ಅಥವಾ 2515089.
2: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
2: ಆನಂದಿಸಿ.
10: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4:00 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
11: ಈ ಡಿಸಿಷನ್ ನ ಕೊಟ್ಟಿದ್ದಾರೆ, ಯಾಕೆ ಅಂದ್ರೆ ನಿಮ್ಮ ಹೆಂಡತಿ ನಿಮ್ಮ ಜೀವನ ಸಂಗಾತಿಯೇ ಹೊರತು ಆಕೆ ಮನೆ ಕೆಲಸದಾಳಲ್ಲ, ಮನೆ ಕೆಲಸ ಮಾಡಲ್ಲ ಅನ್ನೋದು ಕ್ರೌರ್ಯ ಅನ್ನಿಸ್ಕೊಳ್ಳಲ್ಲ. ಏನು 498A ಕ್ರೌರ್ಯ ಅನ್ನೋದ್ರ ಬಗ್ಗೆ, ಕ್ರುಯಲ್ಟಿ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಇದೆ
10: ಕೇಳಿ. ಇದೇ ಸೋಮವಾರ ಸಂಜೆ 4:00 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.

ಕೇಳಿದರೆ ನೀವು ಟ್ಯೂನ್ ಮಾಡಿದ್ದೀರಾ ಎಫ್ಎಂ 100.6 ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ಮೈಸೂರು. ಇಂದಿನ ಸಂಜೆಯ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಾನು ಕಾರ್ತಿಕ್ ಎಂಎಸ್. ಸಮಯ ಸಂಜೆಯ 5:05. ಇದೀಗ ಮೂಡಿ ಬರ್ತಾ ಇದೆ ವಾಟ್ಸ್ಆ್ಯಪ್ ಸಂದೇಶಗಳನ್ನಾಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.

ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ ಕೇಳಿ ಆನಂದಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶಗಳನ್ನು ಕಳುಹಿಸಬಹುದು. ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಇಂದಿನ ಕಾರ್ಯಕ್ರಮದ ಆರಂಭಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರು ಸಂಗೀತ ಸಂಯೋಜಿಸಿರುವ ಅಕೀರಾ ಚಿತ್ರದ ಗೀತೆಯನ್ನು ಕೇಳೋಣ. ಧನಂಜಯ್ ಅವರ ಸಾಹಿತ್ಯವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇಂದಿನ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗಾಗಲೇ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. 5:05 ನಂತರ ಬಂದ ಸಂದೇಶಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ ಗೀತೆಗಳನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಕಾರ್ಯಕ್ರಮಕ್ಕೆ ಮೊದಲ ಸಂದೇಶ ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಇವರ ಮೆಚ್ಚಿನ ಚಿತ್ರಗೀತೆ ಪ್ರಸಾರವಾಗ್ತಾ ಇದೆ. ಮನ ಮೆಚ್ಚಿದ ಹುಡುಗಿ ಚಿತ್ರದಿಂದ ಗೀತೆಯ ರಚನೆ ಚಿಯು ಜೈಶಂಕರ್ ಅವರದು, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್, ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ಕೆಲವರೆ ಗಮನಿಸಿ, 15 ಸೋಮವಾರ ಅಂದರೆ ನಾಳೆ 12:45 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಸಂರಕ್ಷಣೆ ವಿಷಯದ ಕುರಿತು ಮೈಸೂರಿನ JSS ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪ್ರತಿಭಾ ಪೆರೇರಾ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮಕ್ಕೆ ಮುಂದಿನ ಸಂದೇಶ ಕಳಿಸಿದ್ದಾರೆ ಬಸರಾಳು ಹೋಬಳಿಯ ಅಂಕುಶಾಪುರ ಗ್ರಾಮದಿಂದ ಪದ್ಮಾ ದೇವಲಿಂಗೇಗೌಡ. ಇವರಿಗಾಗಿ ಇವರ ಮೆಚ್ಚಿನ ಚಿತ್ರಗೀತೆ ಪ್ರಸಾರವಾಗ್ತಾ ಇದೆ, ಹೃದಯ ಪಲ್ಲವಿ ಚಿತ್ರದಿಂದ. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗಾರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶ.

0: ಮುಕ್ತವಾಣಿ ಎಫ್ಎಂ 100.6
1: ಕನ್ನಡ ನಾಡಿನ ಸುಂದರ ಹಸಿರನ್ನು ಎಂದಿಗೂ ಬೆಳೆಸುವ ನಾವು, ಶ್ರೀಗಂಧದ ನಾಡಿನ ಹೆಮ್ಮೆಯ ಹೆಸರನ್ನು ಎಂದಿಗೂ ಉಳಿಸುವ ನಾವು.
2: ಗಮನಿಸಿ, ಜೂನ್ 16ನೇ ತಾರೀಕು ಮಂಗಳವಾರ ಸಂಜೆ 5 ಗಂಟೆಗೆ ಡೂ ಆರ್ ಡೂ ಸೊಲ್ಯೂಷನ್ನ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಕಾರ್ಯಕ್ರಮದ ಪ್ರಾಯೋಜಕರು ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಇದೇ ಮಂಗಳವಾರ ಸಂಜೆ 5 ಗಂಟೆಗೆ ಕಾರ್ಯಕ್ರಮಕ್ಕೆ ಮುಂದಿನ ಸಂದೇಶ ಕಳಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಬಳ್ಳಗೆರೆ ಗ್ರಾಮದಿಂದ ಮೋಹನ್ ಕುಮಾರ್, ಮಂಗಳ, ನಿತಿನ್ ಹಾಗೂ ಚೇತನ್. ಚಿತ್ರ ಭಾಗ್ಯವಂತರು. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ಹಾಗೂ ನಾಗೇಂದ್ರ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ಸುಶೀಲಾ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಈ ಡಿಸಿಷನ್ ನ ಕೊಟ್ಟಿದ್ದಾರೆ, ಯಾಕೆ ಅಂದ್ರೆ ನಿಮ್ಮ ಹೆಂಡತಿ ನಿಮ್ಮ ಜೀವನ ಸಂಗಾತಿಯೇ ಹೊರತು ಆಕೆ ಮನೆ ಕೆಲಸದ ಆಳಲ್ಲ, ಮನೆ ಕೆಲಸ ಮಾಡಲ್ಲ ಅನ್ನೋದು ಕ್ರೌರ್ಯ ಅನ್ನಿಸ್ಕೊಳ್ಳಲ್ಲ. ಏನು 498A ಕ್ರೌರ್ಯ ಅನ್ನೋದ್ರ ಬಗ್ಗೆ, ಕ್ರುಯಲ್ಟಿ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಇದೆ
0: ಕೇಳಿ. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಕಾಣೆಯಾದ ವ್ಯಕ್ತಿಯ ಕುರಿತು ಪ್ರಕಟಣೆ ಇದೆ, ಗಮನಿಸಿ. ಪುಟ್ಟಮಾದಮ್ಮ ಎಂಬ 70 ವರ್ಷದ ಮಹಿಳೆ ಫೆಬ್ರವರಿ ತಿಂಗಳ 27ನೇ ತಾರೀಕಿನಂದು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಈ ರೀತಿ ಇದೆ: ಎತ್ತರ 4.5 ಅಡಿ, ಕೋಲುಮುಖ, ಸಾಧಾರಣ ಮೈಕಟ್ಟು, ಕಪ್ಪು ತಲೆಗೂದಲು. ಕನ್ನಡ ಭಾಷೆಯನ್ನು ಬಲ್ಲವರಾಗಿರುವ ಇವರು ಕಾಣೆಯಾಗಿದ್ದಾಗ ತಿಳಿ ನೀಲಿ ಬಣ್ಣದ ಸೀರೆ ಹಾಗೂ ಬೂದು ಬಣ್ಣದ ರವಿಕೆ ಧರಿಸಿದ್ದರು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ವ್ಯಕ್ತಿಯ ಚಹರೆ ದೊರೆತಲ್ಲಿ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದೂರವಾಣಿ ಸಂಖ್ಯೆ 241-830-09 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಲು ಕೋರಲಾಗಿದೆ. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0821-241-8309. ಕಾಣೆಯಾದ ವ್ಯಕ್ತಿಯ ಕುರಿತು ಪ್ರಕಟಣೆ ಕೇಳಿದಿರಿ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜಯಚಂದ್ರನ್ ಹಾಗೂ ಪಿ ಸುಶೀಲಾ ಅವರುಗಳ ಯುಗಳ ಧ್ವನಿಯಲ್ಲಿ ಒಲವಿನ ಉಡುಗೊರೆ ಚಿತ್ರದ ಗೀತೆಯನ್ನ ಕೇಳೋಣ್ವ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸ್ವರ ಸಂಯೋಜನೆ ಇರುವ ಈ ಗೀತೆಯನ್ನ ಅಪೇಕ್ಷಿಸಿ ಸಂದೇಶ ಕಳಿಸಿದ್ದಾರೆ ಕೇರಳದ ಕಾಸರಗೋಡಿನ ಕಾನ್ಹಾಗಣ್ಣಿದ್ದ ಡಾಕ್ಟರ್ ಗೋವಿಂದ ಪುತುಮಣ ಹಾಗೂ ಕುಟುಂಬದವರು.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
2: ಕಾರ್ಯಕ್ರಮದ ಮುಂದಿನ ಗೀತೆ ಯಾವ ಚಿತ್ರದಿಂದ ಪ್ರಸಾರ ಆಗ್ತಾ ಇದೆ ನೋಡೋಣ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಕೆಪಿ ಸುಖದೇವ್ ಅವರ ಸಂಗೀತ ಸಂಯೋಜನೆಯಲ್ಲಿ ದಾದಾಪೀರ್, ವಿಷ್ಣು, ಗುರು ಹಾಗೂ ಸಂಗಡಿಗರು ಹಾಡಿರುವ ಬಾಳನೌಕೆ ಚಿತ್ರದ ಈ ಗೀತೆ ಪ್ರಸಾರವಾಗ್ತಾ ಇದೆ ಮೈಸೂರಿನ ಸರಸ್ವತಿಪುರಂನ ಹೆಚ್

0: ನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ ಎರಡನೇ ಭಾಗ.
1: ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿ ಇರುವ ಹೃದಯದವ.
0: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6
2: ಗಮನಿಸಿ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ವಿಕಲಚೇತನರ ಸಬಲೀಕರಣಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಿಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು 57001 ಈ ವಿಳಾಸದಿಂದ ಅರ್ಜಿಯನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿರುವ ಅರ್ಜಿಗಳನ್ನು ಜುಲೈ ತಿಂಗಳ 31 ತಾರೀಕಿನ ಒಳಗೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ಜಿಲ್ಲಾ ಕಚೇರಿ, ಪುಲಿಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು. ದೂರವಾಣಿ ಸಂಖ್ಯೆ 08212490111. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08212490111. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯ ಪ್ರಕಟಣೆ ಕೇಳಿದಿರಿ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆ. ಸಾಹಿತ್ಯ ಎಸ್ ನಾರಾಯಣ್, ಸಂಗೀತ ಸಂಯೋಜನೆ ದೇವ. ಗೀತೆಯನ್ನು ಹಾಡಿದ್ದಾರೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

ಸಿಂಹಾದ್ರಿಯ ಸಿಂಹ ಚಿತ್ರದ ಈ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ಹೆಬ್ಬಾಳಿನಿಂದ ಅಮೂಲ್ಯ, ಚೈತ್ರ, ಲತಾ, ದಿನೇಶ್ ಬಾಬು ಹಾಗೂ ಕುಟುಂಬದವರು.

ಇದೀಗ ಇಂದಿನ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಆಲಿಸುವ ಸಮಯ. ನಾನಿನ್ನ ಮರೆಯಲಾರೆ ಚಿತ್ರದ ಈ ಗೀತೆಯ ಪ್ರಸಾರಕ್ಕಾಗಿ ಸಂದೇಶ ಕಳಿಸಿದ್ದಾರೆ ಚನ್ನಪಟ್ಟಣದಿಂದ ರಮೇಶ್, ಕಾಂತರಾಜಮ್ಮ, ಹರ್ಷಿತ್, ಬಸವರಾಜ್, ಶಾಂತಲಾ, ನಾಗರತ್ನ, ಪ್ರಭು ಹಾಗೂ ಕುಟುಂಬದವರು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

ಕೇಳುಗರೆ, ಇಂದಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂದೇಶಗಳು ಬಂದಿತ್ತು. ನೋಡೋಣ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ರು ಅಂತ. ಶಿಕಾರಿಪುರದಿಂದ ಮಹೇಶ್, ಹೊಸೂರು, ಎನ್ಆರ್ ಮೊಹಲಾದಿಂದ ವಿಜಯ, ನಾಗೇಂದ್ರ, ಮುರುಳಿ, ನಿತ್ಯ, ಬಿಂದು, ಪ್ರೇಮ, ಭಾಗ್ಯಮ್ಮ, ಶೋಭಾ, ವೇಣು, ಶಾರದಮ್ಮ ಹಾಗೂ ಕುಟುಂಬದವರು. ಹಗರಿಬೊಮ್ಮನಹಳ್ಳಿಯಿಂದ ಸುಭಾನ್ ಕೋರಿ, ದೇವರಾಜ, ಮಾರ್ಕೆಟ್ನಿಂದ ಸುಂದರಾಜ್, ಕೃಷ್ಣಮೂರ್ತಿ, ವೇಣುಗೋಪಾಲ್ ಹಾಗೂ ಸ್ನೇಹಿತರು. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಸುರೇಶ್ ಭಟ್, ನಂಜನಗೂಡಿನ ನವಿಲೂರು ಗ್ರಾಮದಿಂದ ಜಯಮೂರ್ತಿ, ಗೀತಾ, ಮೈಸೂರಿನ ಅಶೋಕಪುರಂನ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಬೆಂಗಳೂರಿನ ಗವಿಪುರಂನಿಂದ ಜಯಶ್ರೀ, ಶೈಲಜಾ, ಭರತ್ರಾಜ್, ಧೀರಜ್, ಜಗದೀಶ್, ಸಿದ್ದರಾಮನಹುಂಡಿಯಿಂದ ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ, ಟೀಚರ್ಸ್ ಲೇಔಟ್ನಿಂದ ಸಿರಿರಾಮು, ಶೈಲಜಾ, ಭರತ್, ಪುಷ್ಪಾ ಹೂಟಗಳಿಯಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ, ಗುಂಡ್ಲುಪೇಟೆಯಿಂದ ನಂಜುಂಡಸ್ವಾಮಿ, ಚಂದನ್, ಕಲ್ಯಾಣಗಿರಿಯ ಪದ್ಮರಾಜು, ಹನುಮನಾಳುವಿನಿಂದ ರಮೇಶ್, ಸರಸ್ವತಿ ಹಾಗೂ ಕುಟುಂಬದವರು, ಪೆತ್ತನಹಳ್ಳಿಯಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬದವರು, ಕುಶಾಲನಗರದಿಂದ ರಜನಿ, ಪ್ರಸನ್ನ, ರಾಜಮ್ಮ, ಮೈಸೂರಿನಿಂದ ಕೆಆರ್ಪೇಟೆಯ ಸುಚಿತ್ರ, ಬಜಾರ್ ರವಿಕುಮಾರ್, ಎಂಆರ್ ಶ್ರೀಕಂಠನ್, ಅಗ್ರಹಾರದಿಂದ ಹೊಸಕೋಟೆಯ ಸುಹಾಸ್, ಎಚ್ಡಿ ಕೋಟೆಯ ಗಿರೀಶ್ ಮೂರ್ತಿ, ಪುಟ್ಟಸ್ವಾಮಪ್ಪ, ಪ್ರೇಮ, ಗೀತಾ, ನಾಗೇಂದ್ರ, ಮಧು, ಮಂಜುನಾಥ, ಮಹದೇವಪ್ಪ, ಮಹೇಶ್ವರಿ, ಗಿರೀಶ್, ಸಾನಿಕಾ, ಸುಮ, ಬಸವನಹಟ್ಟಿ ಗ್ರಾಮ ನಂಜನಗೂಡಿನಿಂದ ಕಲಬುರಗಿಯ ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ, ಭದ್ರೆ ಹಾಗೂ ಕುಟುಂಬದವರು. ಇನ್ನೂ ಸಾಕಷ್ಟು ಸಂದೇಶಗಳು ಬಂದಿತ್ತು. 5:40 ಒಳಗೆ ಬಂದ ಸಂದೇಶಗಳನ್ನು ಮಾತ್ರ ಓದಲಾಗಿತ್ತು. ಇದಾಗಿತ್ತು ಇಂದಿನ ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 1:30 ಮತ್ತಷ್ಟು ಸಂದೇಶಗಳನ್ನು ಕಳುಹಿಸಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ಕೇಳಬಹುದು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 5:58.
1: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 6 ಗಂಟೆ ಆಗ್ತಾ ಇದೆ. ಇದೀಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಪ್ರಸ್ತುತಿ ಶ್ರೀನಿವಾಸ್ ಪ್ರಸಾದ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ದೆಹಲಿ ಕೇಂದ್ರದಿಂದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್, ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಬಿರ್ಮಿಂಗ್ಹ್ಯಾಮ್ನಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ದಿನದಾಟದ ಕೊನೆಯವರೆಗೂ ಕೇಳಲಿದ್ದೀರಿ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 6:51 ಚಿತ್ರಗೀತೆಗಳು, 7:45 ಕನ್ನಡದಲ್ಲಿ ಭಾಷಣ. ಬಸವಣ್ಣ ರೂಪಿಸಿದ ಭಾರತ. 8:10 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಸಶಕ್ತ ಭಾರತ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಜಾಲದಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಜೆಎಸ್ ಶ್ರೀರಾಮ್ ಅವರ ಹಾಡುಗಾರಿಕೆ. ನಾಳೆ ಮುಂಜಾನೆ 6:10 ಗೀತಾರಾಧನಾ, 6:30 ಚಿಂತನ. ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಮರುಪ್ರಸಾರ ಅಂದೇ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಭಾವಗೀತೆಗಳು. ಸೇವಾ ವಾಹಿನಿ 7:30 ಬೆಳಿಗ್ಗೆ, 7:45, 9:30 ಮಧ್ಯಾಹ್ನ, 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 9:00 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ 2ನೇ ಭಾಗ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಡಾಕ್ಟರ್ ಆರ್ಎನ್ ತಾರಾನಾಥನ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳು. ಬೆಳಗ್ಗೆ 10:30, ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ. 12:05 ವನಿತಾ ವಿಹಾರ, ಬೇಂದ್ರೆ ಅವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ. ಮಾತನಾಡಲಿದ್ದಾರೆ ಸಿದ್ಧಲಿಂಗಮ್ಮ ಹಿರೇಮಠ್. ನಂತರ ಎನರ್ಜಿ ಬೂಸ್ಟರ್ ಪ್ರಬಂಧ ವಾಚನ ಕಲ್ಪನಾ ಹೆಗಡೆ ಅವರಿಂದ. 12:35 ನಮ್ಮ ನಿಲಯದಿಂದ ದೇವರನಾಮ ಮೀರಾ ಮಂಜುನಾಥ್ ಅವರಿಂದ. 12:45 ನಮ್ಮ ಆರೋಗ್ಯ, ಹಿರಿಯ ನಾಗರಿಕರ ಸಂರಕ್ಷಣೆ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪ್ರತಿಭಾ ಪೆರೇರಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮ, ಪ್ರಧಾನಮಂತ್ರಿ ನವೋದ್ಯಮ ಮತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ, ವಿವೇಕಾದಿತ್ಯ ಕನಿಯಾಲ ಅವರಿಂದ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 11:20 ಭಾವಗೀತೆಗಳು ಅಮೃತ ನಿತಿನ್ ಶಾಸ್ತ್ರಿ ಅವರಿಂದ. 11:30 ಹಾಗೂ ಸಂಜೆ 5:05 ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮೂರು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾಯಿ ತೇಜಸ್ ಚಂದ್ರಶೇಖರ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ನನ್ನ ಹಕ್ಕು ನನ್ನ ಜವಾಬ್ದಾರಿ. ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ. ಪ್ರಸ್ತುತಿ ಸಹನ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ನಮ್ಮ ನಿಲಯದಿಂದ ಕೃಷಿರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯ ಬೆಳೆಗಳು ಹಾಗೂ ಅವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದ ಭಾಗವಹಿಸುತ್ತಾರೆ ಮಂಡ್ಯದ ವಿಸಿಫಾರ್ಮ್ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಎಸ್ ಪ್ರಭುದೇವ. ಪ್ರಸ್ತುತಿ ಎನ್ ಕೇಶವಮೂರ್ತಿ.
8 ಗಂಟೆಗೆ ಯುವವಾಣಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸಿಮ್ಯುಲೇಷನ್ ಸೆಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10 ಗಂಟೆಗೆ ಶ್ರೀ ವಿದ್ಯಾ ವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿದೇಶಿ ನೀತಿ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:05 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ವಾರ್ತೆಗಳು.

0: ವೇಳೆ ಸರಿಯಾಗಿ 6:10:10
1: ಆಕಾಶವಾಣಿ ಮೈಸೂರು.
2: ಸಿನಿಮಾಯಾನ,
1: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
3: ಪನ್ನಾಲಾಲ್ ಪಟೇಲ್ ಅವರ ಗುಜರಾತಿ ಕಾದಂಬರಿಯನ್ನು ಆಧರಿಸಿ ಟಿಎಸ್ ನಾಗಾಭರಣ ಚಿತ್ರಕಥೆ ರಚಿಸಿ ನಿರ್ದೇಶನ ಮಾಡಿದ ಜನುಮದ ಜೋಡಿ ಚಿತ್ರಕ್ಕಾಗಿ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಪಡೆದರೆ ನಾಯಕಿ ಶಿಲ್ಪಾ ಅತ್ಯುತ್ತಮ ನಟಿ ಪ್ರಶಸ್ತಿ ಗಳಿಸಿದರು. ಸಂಗೀತಕ್ಕಾಗಿ ವಿ ಮನೋಹರ್, ಹಾಡಿಗಾಗಿ ಎಲ್ ಎನ್ ಶಾಸ್ತ್ರಿ ಹಾಗೂ ಗೀತ ರಚನೆಗೆ ದೊಡ್ಡರಂಗೇಗೌಡ ಕೂಡ ರಾಜ್ಯ ಪ್ರಶಸ್ತಿಯನ್ನು ಪಡೆದರು. ಶಿವರಾಜ್ಕುಮಾರ್ ನಾಯಕನಾಗಿರುವ ಈ ಚಿತ್ರದಲ್ಲಿ ಅಶೋಕ್, ರಾಜೀವ್, ಏಣಗಿ ಬಾಳಪ್ಪ, ಮಂಡ್ಯ ರಮೇಶ್, ಅಮೂಲ್ಯ, ಪವಿತ್ರ ಲೋಕೇಶ್ ಕೂಡ ಇದ್ದಾರೆ. ಜಾತ್ರೆಯಲ್ಲಿ ಮೊದಲ ಬಾರಿಗೆ ಕಂಡಾಗಲೇ ಕೃಷ್ಣ ಹಾಗೂ ಕನಕಳಿಗೆ ಅನಿಸುತ್ತದೆ. ರಥದ ಕಡಾಣಿ ತೆಗೆಸಿ ಜಾತ್ರೆಯಲ್ಲಿ ಅನಾಹುತ ಸೃಷ್ಟಿಸುವ ಸಿಂಗಾರಿಗೌಡನ ಪ್ರಯತ್ನವನ್ನು ವಿಫಲಗೊಳಿಸಿದ ಕೃಷ್ಣ ಕನಕ ಹಾಗೂ ಆಕೆಯ ಗೆಳತಿ ಮಣಿಯನ್ನು ತನ್ನ ಎತ್ತಿನ ಗಾಡಿಯಲ್ಲಿ ಅವರ ಊರಿನವರೆಗೆ ಕೊಂಡೊಯ್ಯುತ್ತಾನೆ. ಕೃಷ್ಣನಿಗೆ ಗುಡಿಯಲ್ಲಿ ಎಂದು ಹಾಡುವ 500 ಗೌರವ. ಕೃಷ್ಣನಿಗೆ ಈಗ ಸದಾ ಕನಕಳದೇ ಕನವರಿಕೆ. ಆದರೆ ಚಂದಾಪುರದ ಕನಕಳ ಮಲತಾಯಿ ಕ್ರೂರಿ ತನ್ನ ಕುಡುಕ ಅಣ್ಣನೊಂದಿಗೆ ಕನಕಳ ಕೂಡಿಕೆ ಮಾಡಿಸುವ ಸಂಚು ಆಕೆಯದು. ಕೃಷ್ಣ ಗೆಳೆಯರೊಂದಿಗೆ ಚಂದಾಪುರದ ಕನಕಳ ಮನೆಯವರೆಗೆ ಬಂದು ಕಂಸಾಳೆ ನೃತ್ಯ ಮಾಡಿ ಎಂದು ಹಾಡಿ ಉಪಾಯವಾಗಿ ಕನಕಳ ದರ್ಶನ ಪಡೆದು ಹೋಗುತ್ತಾನೆ. ಪಟ್ಟಾಲಮನ ಹಬ್ಬದ ಅಂಗವಾಗಿ ತಲಕಾಡಲ್ಲಿ ಹರಿಗೋಲಾಟದಲ್ಲಿ ಸಿಂಗಾರಿಗೌಡನ ಸಂಚನ್ನೂ ಮೀರಿ ಬೆಳ್ಳಿ ಕಡಗ ಗೆದ್ದ ಕೃಷ್ಣ ಅದನ್ನ ಕನಕಳೆಡೆಗೆ ಎಸೆಯುತ್ತಾನೆ. ಆದರೆ ಕೃಷ್ಣನನ್ನ ಒಳಗೊಳಗೇ ಪ್ರೀತಿಸುವ ಕಾಳಿ ಕನಕಳ ಜಾತಿಯನ್ನ ಎತ್ತಿ ಆಡಿ ಕಡಗವನ್ನ ಕಸಿದುಕೊಂಡು ಬಂದಾಗ ಅದನ್ನು ಮರಳಿ ಕನಕಳಿಗೆ ನೀಡಿದ ಕೃಷ್ಣ ಇಂದಿನಿಂದ ನಾನು ನೀನು ಒಂದೇ ಜಾತಿ ಎನ್ನುತ್ತಾನೆ. ಇಬ್ಬರೂ ಕೂಡ
4: ಜನ್ಮದ ಜೋಡಿ ನೀನು ಕನಕ ಕನಕ
3: ಎಂದು ಹಾಡಿ ಸಂತಸ ಪಡುತ್ತಾರೆ. ಮಲತಾಯಿಯ ಕಾಟ ತಾಳದಾದಾಗ ಬಲವಂತವಾಗಿ ಕನಕಳ ಮದುವೆಯನ್ನ ಅಂದಾನಿ ಎಂಬ ಅಯೋಗ್ಯನೊಂದಿಗೆ ಮಾಡಿಬಿಡಲಾಗುತ್ತದೆ. ಪ್ರಸ್ತುತ ದಿನ
5: ನೀನ್ ಯಾವತ್ತು ನನ್ನ ಮೈ ಮುಟ್ಟಂಗಿಲ್ಲ.
6: ಇವತ್ತು ನಾನು ನಿನ್ ಜೊತೆ ಬಾಳ್ ಮಾಡ್ಲೇಬೇಕು.
5: ಹಂಗಾರೆ ಮುಟ್ಟು ನೋಡ್ತೀನಿ
3: ಎಂದು ಕುಡುಗೋಲು ಎತ್ತಿಕೊಳ್ಳುತ್ತಾಳೆ ಕನಕ. ಇದಕ್ಕೆಲ್ಲ ಕಾರಣನಾದ ಸಿಂಗಾರಿಗೌಡನ ವಿರುದ್ಧ ಹೋರಾಟಕ್ಕೆ ನಿಂತ ಕೃಷ್ಣನನ್ನ ಅವನ ಅಣ್ಣನೇ ತಡೆದಾಗ
7: ಅನ್ಯಾವ ಜಾತಿ ಕೆಟ್ಟಾಗ್ತಾ ಇದ್ದೀನಿ ತಮ್ಮನ್ನ ಮರುವಾದ ಉಳಿಸಿದ್ನಲ್ಲ ಅದಕ್ಕ
3: ಎನ್ನುತ್ತಾನೆ ದುಷ್ಟ ಸಿಂಗಾರಿ. ಒಂದು ರಾತ್ರಿ ಕೃಷ್ಣನನ್ನ ಹುಡುಕಿ ಬಂದ ಕನಕ
5: ಕತ್ತು ಮುಚ್ಚಿ ಕರ್ಕೊಂಡು ಬಂದು ಬಲವಂತವಾಗಿ ತಾಳಿ ಕಟ್ಟಿಸಿದ್ರೆ
3: ಎಂದು ಕೇಳಿದರು. ಕೃಷ್ಣ ಅಸಹಾಯಕ. ಸಿಂಗಾರಿಗೌಡ ಕೃಷ್ಣನ ಮೇಲೆ ಸೇಡು ತೀರಿಸಿಕೊಳ್ಳಲು ಪೂಜಾರಿ ತಮಡಿಯ ಮೇಲೆ ದೇವಿ ಬಂದಂತೆ ನಾಟಕವಾಡಿಸಿ
8: ಈ ಊರಿಗೆ ಕೇಡುಗಾಲ ಬರುವಂಗ ಮಾಡಿರೋರು ಬೇರೆ

0: ಮಾಡುವನ್ನ ಕೃಷ್ಣ.
1: ಅವನನ್ನ ಊರಿನಿಂದ ಹೊರಗೆ ಹಾಕಿ ಎನ್ನಿಸುತ್ತಾನೆ. ಮರುದಿನ ಪೂಜಾರಿ ತಮಡಿಯ ಕೊಲೆಯಾಗಿ ಸಿಂಗಾರಿ ಕೃಷ್ಣನ ಮೇಲೆ ಆಪಾದನೆ ಹೊರಿಸಿದಾಗ ಎನ್ನುತ್ತಾಳೆ ಕನಕ. ಹಿಂದಲ್ಲ ನಾಳೆ ನೀನು ನನ್ನ ಕೈ ಹಿಡಿಯುವೆ ಎಂದು ಕಾದಿರುವೆ ಕೃಷ್ಣ ಎಂದು ಕನಕ ಹೇಳಿದಾಗ ಕೃಷ್ಣನ ಅಣ್ಣ ಊರಿನ ಮಾನ ಮರ್ಯಾದೆಯ ಮಾತನಾಡುತ್ತಾನೆ. ಆಗ ತನಗೆ ಆದ ಅನ್ಯಾಯದ ಬಗ್ಗೆ ಮಾತನಾಡಿದ ಕನಕ ದತ್ತೂರಿ ಬೀಜದಲ್ಲಿ ರೊಟ್ಟಿ ಮಾಡಿ ತಿಂದು ಸಾಯಲು ಆಕೆ ನಿರ್ಧರಿಸಿದರೂ ಕೂಡ ಅಕಸ್ಮಾತ್ತಾಗಿ ಅಂದಾನಿ ಅದನ್ನು ತಿಂದು ಸಾಯುತ್ತಾನೆ. ಗಂಡನನ್ನ ಕೊಂದಳೆಂದು ಕನಕಳ ವಿರುದ್ಧ ಪಂಚಾಯಿತಿ ಕೂರಿಸಿ ಊರವರು ಬಾಯಿಗೆ ಬಂದಂತೆ ಶಿಕ್ಷೆ ಕೊಡುವ ಮಾತನಾಡುತ್ತಾರೆ. ಆಗ ರೊಚ್ಚಿಗೆದ್ದ ಕನಕ,
2: ನಾನು ಮಾತಾಡಕ್ ಮುಂಚೆನೇ ನನ್ನ ಕೊಲೆಗಾತಿ ಮಾಡಿದ್ರಲ್ಲ, ನನ್ನ ಬಲವಂತವಾಗಿ ಹೊತ್ಕೊಂಡು ಬಂದು ಬ್ಯಾಡ ಅಂತ ಬೇಡ್ಕೊಂಡ್ರು ತಾಳಿ ಬಿಗುದ್ರಲ್ಲ, ಆವಾಗ ಎಲ್ಲೋಗಿದ್ದು ನಿಮ್ಮ ಮಾನ ಪರಮದೇಶ್ಯ.
1: ಹೀಗೆ ಬದುಕುವುದಕ್ಕಿಂತ ಸಾಯುವುದೇ ಮೇಲು ಎಂದು ಗೋಳಾಡುತ್ತಾ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಎಂದು ಊರೆಲ್ಲಾ ಅಡ್ಡಾಡಲು ಆರಂಭಿಸುತ್ತಾಳೆ. ಹೇಗಾದರೂ ಇವಳ ಸ್ಥಿತಿಯನ್ನು ಸುಧಾರಿಸಬೇಕೆಂದು ಐನೂರು ಹಾಗೂ ಕೃಷ್ಣನ ಗೆಳೆಯರು ಮೊದಲು ಇವರಿಬ್ಬರು ಭೇಟಿಯಾದ ಜಾತ್ರೆಗೆ ಕರೆತರುತ್ತಾರೆ. ಜಾತ್ರೆಯಲ್ಲಿ ಅಂಕೆ ತಪ್ಪಿ ಓಡುತ್ತಿದ್ದ ಎತ್ತಿನ ಗಾಡಿಯ ಹಸುಗಳ ಕಾಲಡಿ ಬೀಳುವುದರಿಂದ ಕನಕಳನ್ನು ಎಲ್ಲಿಂದಲೋ ಬಂದ ಕೃಷ್ಣ ಕಾಪಾಡುತ್ತಾನೆ. ಅಂತಿಮವಾಗಿ ಕನಕಳ ಕೈ ಹಿಡಿದು ಕೃಷ್ಣ ನಡೆದಾಗ ತಡೆಯಲು ಬಂದವರಿಗೆ ಐನೂರು ಹೇಳುತ್ತಾರೆ,
3: ತಡೆಬೇಡ್ರಿ, ಹಾರೋ ಹಕ್ಕಿನ, ಹರಿಯೋ ನದಿನ, ಬೀಸುವ ಗಾಳಿನ, ಹರಡುವ ಬೆಳಕನ್ನ ತಡೆಯುವುದು ಯಾರಿಂದನೂ ಸಾಧ್ಯ ಆಗುವುದಿಲ್ಲ. ಇದು ಜನಮದ ಜೋಡಿ, ಅವರ ಹಾದಿ ಅವರದಾಗಲಿ, ನಮ್ಮ ಹಾರೈಕೆನೂ ಅವರದಾಗಲಿ.
1: ಹೀಗೆ ಕೃಷ್ಣ ಹಾಗೂ ಕನಕ ಒಂದಾಗುವುದರೊಂದಿಗೆ ಚಿತ್ರ ಮುಕ್ತಾಯ.
4: ಸಿನಿಮಾ ಯಾನ,
5: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಕೇಳಿದಿರಿ.
4: ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್,
5: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
4: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆ 6:16.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08211246389.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ, ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
6: ಆರ್ಬಿಐ ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ 4 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
9: ಈ ಡಿಸಿಷನ್ ನ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ, ನಿಮ್ಮ ಹೆಂಡತಿ ನಿಮ್ಮ ಜೀವನ ಸಂಗಾತಿಯೇ ಹೊರತು ಆಕೆ ಮನೆ ಕೆಲಸದ ಆಳಲ್ಲ, ಮನೆ ಕೆಲಸ ಮಾಡಲ್ಲ ಅನ್ನೋದು ಕ್ರೌರ್ಯ ಅನ್ನಿಸ್ಕೊಳ್ಳಲ್ಲ. ಏನು 498A ಕ್ರೌರ್ಯ ಅನ್ನೋದ್ರ ಬಗ್ಗೆ, ಕ್ರುಯಲ್ಟಿ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಇದೆ
8: ಕೇಳಿ. ಇದೇ ಸೋಮವಾರ 4 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.

0: ಗಮನಿಸಿ, ಈ ಸಂಜೆ 6:51 ದೆಹಲಿ ಕೇಂದ್ರದಿಂದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಬಿರ್ಮಿಂಗ್ಹ್ಯಾಮ್ನ ಎಡ್ ಬ್ಯಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ದಿನದಾಟದ ಕೊನೆಯವರೆಗೂ ಆಲಿಸಬಹುದು. FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಮೊದಲಿಗೆ ಸಂಸ್ಕೃತ ವಾರ್ತೆಗಳು, ನಂತರ 6:30 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಕೃಷ್ಣಪ್ರಸಾದೋಪಾಧ್ಯಾಯ. ಆದೌ ಮುಖ್ಯವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನ ಇಮ್ಯಾನ್ಯುಯೆಲ್ ಮ್ಯಾಕ್ರೋನ್ ಇತ್ಯನೇನ ಸಹ ನೀಸ್ ನಗರೆ ಪ್ರತಿನಿಧಿ ಮಂಡಲಸ್ತರೀಯಾಂ ವಾರ್ತಾಂ ಕೃತವಾನ್. ಅಸ್ಯಾಂ ವಾರ್ತಾಯಾಂ ಭಾರತ ಫ್ರಾನ್ಸಯೋಃ ವಿಶೇಷ ವೈಶ್ವಿಕ ರಣನೀತಿಕ ಸಹಭಾಗಿತಾಯಾಃ ಅಧಿಕ ಸುದೃಢೀಕರಣೆ ಬಲಂ ದತ್ತಂ. ರಕ್ಷಾ ಪ್ರವೃದ್ಧಿ ವ್ಯಾಪಾರಾದಿಷು ಕ್ಷೇತ್ರೇಷು ಸಹಕಾರ್ಯ ವಿಸ್ತಾರಸ್ಯ ವಿಷಯೆ ಉಭಾಭ್ಯಾಂ ನೇತೃಭ್ಯಾಂ ವಿಚಾರ ವಿಮರ್ಶಃ ಕೃತಃ. ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿಃ ಮ್ಯಾಕ್ರೋನ್ ಇತ್ಯೇಷಃ ವೈಶ್ವಿಕ ನವೋನ್ಮೇಷ ಶಕ್ತಿರೂಪೇಣ ಭಾರತಸ್ಯ ಉದಯಸ್ಯ ಪ್ರಶಂಸಾಂ ಕೃತವಾನ್. ಸಹ ಅವದತ್ ಯತ್ ಅದ್ಯ ಪ್ರಶ್ನಃ ನಾಸ್ತಿ ಯತ್ ಭಾರತಂ ನವೋನ್ಮೇಷಂ ಕರೋತಿ ನವ ಅಪಿತು ಪ್ರಶ್ನಃ ಅಯಮಸ್ತಿ ಯತ್ ಭಾರತೇನ ಸಹ ನವೋನ್ಮೇಷ ಕಾರ್ಯೇ ಕಃ ಸಹಭಾಗಿ ಅಸ್ತೀತಿ. ಆಯುಷ್ ಮಂತ್ರಾಲಯ ಅದ್ಯ ಯೂಟ್ಯೂಬ್ ಲೈವ್ ಯೋಗ ಸ್ಟ್ರೀಮ್ ಇತ್ಯಸ್ಮೈ ಸರ್ವಾಧಿಕ ದರ್ಶಕಾಣಾಂ ಕೃತೆ ನೂತನಾಂ ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇತಿ ವಿಶ್ವ ಅಭಿಲೇಖಂ ನಿರ್ಮಿತವಾನ್. ಅಪಿ ಚ ಐಸಿಸಿ ಮಹಿಳಾನಾಂ ಟಿ20 ವಿಶ್ವಕಪ್ ಇತಿ ಕ್ರೀಡಾಯಾಂ ಭಾರತಂ ಅದ್ಯ ಸಾಯಂಕಾಲೆ ವರ್ಮಿಂಗ್ಹಂ ನಗರೆ ಪಾಕಿಸ್ತಾನಂ ವಿರುದ್ಧ ಸ್ವಕೀಯಾಭಿಯಾನಂ ಆರಭ್ಯತೆ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿಃ ಇಮ್ಯಾನ್ಯುಯೆಲ್ ಮ್ಯಾಕ್ರೋನ್ ಇತ್ಯೇಷಃ ಚ ಅದ್ಯ ನೀಸನಗರಸ್ಯ ಪಾಲೇಸ್ ದೆ ಎಕ್ಸ್ಪೋಜಿಷನ್ಸ್ ಇತ್ಯತ್ರ ಭಾರತ ಇನ್ನೋವೇಟ್ಸ್ ಇತಿ ಕಾರ್ಯಕ್ರಮಸ್ಯ ಸಂಯುಕ್ತರೂಪೇಣ ಉದ್ಘಾಟನಂ ಅಕುರುತಾಂ. ಉಭೌ ನೇತಾರೌ ಪ್ರತಿನಿಧಿಮಂಡಲಸ್ತರೀಯ ವಾರ್ತಾಂಚ ಕೃತವಂತೌ. ಭಾರತ ಫ್ರಾನ್ಸ್ ನವಾನ್ವೇಷಣ ವರ್ಷಾಂತರ್ಗತಂ ಆಯೋಜಿತಃ ಅಯಂ ಪ್ರಮುಖಃ ಕಾರ್ಯಕ್ರಮಃ ಉಭಯೋಃ ದೇಶಯೋಃ ಶೀರ್ಷ ನವಾನ್ವೇಷಣ ಆರಂಭಾನ್ ವೆಂಚರ್ ಕ್ಯಾಪಿಟಲ್ಸ್ ನಿಧಿ ಇತ್ಯೇತಂಚ ಸಮಾಕಲಯತಿ. ಕಾರ್ಯಕ್ರಮೇಸ್ಮಿನ್ ಉನ್ನತಗಣನಂ ಸೆಮಿಕಂಡಕ್ಟರ್ಸ್ ಕೃತ್ರಿಮ ಬುದ್ಧಿಮತ್ತಾ ಕ್ವಾಂಟಂ ಪ್ರೌದ್ಯೋಗಿಕಿ ಅಂತರಿಕ್ಷ ಪ್ರೌದ್ಯೋಗಿಕಿ ಸ್ವಚ್ಛ ಊರ್ಜಾ ಜೈವ ಪ್ರೌದ್ಯೋಗಿಕಿ ಇತ್ಯಾದಿಷು ತ್ರಯೋದಶ ಪ್ರಮುಖೇಷು ಕ್ಷೇತ್ರೇಷು ನವಾನ್ವೇಷಣಾನಿ ಸಂತಿ. ಅಸ್ಮಿನ್ ಅವಸರೆ ಪ್ರಧಾನಮಂತ್ರಿಣಾ ಮೋದಿವರ್ಯೇಣ ಭಾರತ ಫ್ರಾನ್ಸ್ ದೇಶಯೋಃ ಸಂಬಂಧಸ್ಯ ಬಲ ವಿಷಯೆ ಅವಧಾನಂ ದತ್ತಂ. ಸಹ ಅವದತ್ ಯತ್ ಯದ್ಯಪಿ ಬಹವಃ ದೇಶಾಃ ವ್ಯಾಪಾರೆ ಸಾಮರಿಕ ಸಹಯೋಗೇ ಚ ನಿಮಗ್ನಾಃ ಸಂತಿ ತಥಾಪಿ ಕೇವಲಂ ಕತಿಪಯಾಃ ಸಂಬಂಧಾಃ ಏವ ಸಮಾನ ದೃಷ್ಟ್ಯಾ ಸಮಾನ ಹಿತೈಃ ಚ ಮಾರ್ಗದರ್ಶಿತಾಃ ಭವಂತಿ. ಸಹ ಭಾರತ ಫ್ರಾನ್ಸ್ ಸಹಭಾಗಿತ್ವಂ ಏತಾದೃಶಂ ಏಕಂ ಚಿರಸ್ಥಾಯಿ ಸಂಬಂಧಂ ಅಸ್ತಿ ಯಸ್ಯ ಮೂಲಾಧಾರಃ ಪರಸ್ಪರ ವಿಶ್ವಾಸಃ ಸಹಭಾಗಿ ಮೂಲ್ಯಾನಿ ಭವಿಷ್ಯತ್ಕಾಲಾಯ ಸಾಮಾನ್ಯ ದೃಷ್ಟಿಃ ಚ ವರ್ಣಿತವಾನ್. ಸಹ ಅವದತ್ ಯತ್ ನವಾನ್ವೇಷಣಂ ಪ್ರೌದ್ಯೋಗಿಕಿ ಭಾರತಸ್ಯ ಯೂನಾಂ ಆಕಾಂಕ್ಷಾಃ ದೇಶಸ್ಯ ಪರಿವರ್ತನಸ್ಯ ಭವಿಷ್ಯ ನಿರ್ಮಾಣಸ್ಯ ಚ ಚಾಲಕಭೂತಾಃ ಸಂತೀತಿ ಉಕ್ತವಾನ್.
2: दुनिया में अलग अलग देश एक दूसरे के साथ व्यापार करते हैं, अलग अलग देशों के बीच स्ट्रेटेजिक पार्टनरशिप भी

0: जाती है, लेकिन कुछ रिलेशंस ऐसे होते हैं जो शेयर्ड इंटरेस्ट के साथ साथ शेयर्ड विजन से भी ड्राइव होते हैं। भारत और फ्रांस का रिश्ता कुछ ऐसा ही है।
1: सभाम अभिसंबोधयन् फ्रांस देशस्य राष्ट्रपतिः मैक्रों वर्यः अवदत् वैश्विक नवोन्मेषण शक्तिरूपेण भारतस्य उदयस्य प्रशंसां सः कृतवान्। सः अवदत् यत् अद्य प्रश्नः नास्ति यत् भारतं नवोन्मेषं करोति वा न वेति, अपि तु प्रश्नः अयमस्ति यत् भारतेन सह नवोन्मेषकार्ये कः सहभागी भविष्यतीति। अस्य वर्षस्य आरम्भे मुम्बईनगरे प्रारब्धस्य भारत फ्रांस नवान्वेषण वर्षस्य उल्लेखं कुर्वन् श्री मैक्रों वर्यः अवदत् यत् भारतस्य प्रमुखाणां नवोद्योग संस्थानां नवान्वेषकाणाञ्च प्रदर्शनार्थं निवेशकैः उद्यमपतिभिः सह सहयोगं प्रवर्धयितुं सहभागी देशत्वेन चितः इति फ्रांस देशः गौरवान्वितः अस्तीति। अस्मिन् अवसरे विदेश कार्यमंत्री डॉ एस जयशंकरः, वाणिज्योद्योग मंत्री पीयूष गोयलः, राष्ट्रीय सुरक्षा परामर्शकः अजीत डोभालः, प्रधान वैज्ञानिक परामर्शकः अजय कुमार सूदः, इन्फोसिस संस्थापकः नारायण मूर्तिः, अनेके व्यापार प्रमुखाः च उपस्थिताः आसन्। दिनानन्तरं प्रधानमंत्री मोदी, राष्ट्रपतिः मैक्रों च भारत फ्रांस विशेष वैश्विक सामरिक सहभागित्वस्य प्रगतिं समीक्षितुं प्रमुख क्षेत्रीय वैश्विक विषयान् चर्चयितुं च द्विपाक्षिकं वार्तालापं करिष्यतः। आयुष मन्त्रालयेन अद्य नूतनः गिनीज बुक ऑफ वर्ल्ड रिकॉर्ड इति विश्व अभिलेखः निर्मितः। यूट्यूब लाइव स्ट्रीम अर्थात प्रत्यक्ष प्रसारित योग सत्रे सर्वाधिक दर्शकाणां सहभागितायै आयुष मन्त्रालयेन मोरारजी देसाई राष्ट्रीय योग संस्थानस्य हाबविल्ड संस्थायाश्च सहयोगेन अद्य अन्ताराष्ट्रिय योग दिवसस्य 26th-2000 वर्षस्य उत्सवानां भागरूपेण वैश्विकम् ऑनलाइन आभासीयं योगसत्रम् आयोजितम्। अस्मिन् वैश्विक ऑनलाइन योगसत्रे आयुष मन्त्रालयः 35,000+ सत्यापित दर्शकाणाम् अभिलेखं स्थापितवान्। प्रियाः श्रोतारः, संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव कार्यक्रमोऽयम् आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीयतन्त्रांशे अपि उपलब्धो भविष्यति। केन्द्रीय वित्तमंत्री निर्मला सीतारमणः अद्य बेंगलुरुनगरे विकसित भारत संकल्प समावेशं संबोधयन्ती अवदत् यत् कर्नाटक राज्यं यूपीए शासनकालस्य अपेक्षया पञ्चगुणितम् अधिकं केन्द्रीय कर विभाजनम् अवाप्तवत्। वित्तमंत्री अवदत् यत् कर विभाजनस्य माध्यमेन राज्याय 4,00,000 कोटि रूप्यकाणि प्राप्तानि। राष्ट्रिय राजमार्ग निर्माणाय, रेल संरचना विकासाय, बेंगलुरु चेन्नई औद्योगिक संपथ परियोजनायै, पुनर्नवीकरणाय, ऊर्जा परियोजनायै केन्द्रीय सहायता प्रदत्ता इति तया उक्तम्। केन्द्रीय श्रम आजीविका राज्यमंत्री शोभा करन्दलाजे वर्या अवदत् यत् प्रधानमन्त्रिणा नरेन्द्रमोदिना विकसित भारतस्य लक्ष्यं प्रति देशः अग्रे सारितः। आन्ध्रप्रदेशस्य तिरुमला श्रीवेंकटेश्वर मन्दिरे दर्शनानन्तरं सा अवदत् यत् एषा यात्रा प्रधानमन्त्रिणः नरेन्द्रमोदिनः 12-वर्षीय कार्यकालपूर्णतायाः तथा च देशस्य दीर्घकालं निरन्तरं सेवमानस्य प्रधानमन्त्रिणः स्मरणार्थं कृतास्तीति। मध्यप्रदेशस्य मुख्यमंत्री मोहन यादवः अद्य सागरमण्डले राज्यस्तरीय कार्यक्रमे लाडली बहना इति योजनायाः 37th सहयोगांशस्य वितरणं कृतवान्। सम्पूर्णे राज्ये 1,25,00,000 महिला लाभार्थीनां वित्तकोषेषु प्रत्यक्षतया 35,18,00,000 कोट्यधिकरूप्यकाणि प्रेषितानि। केन्द्रीय स्वास्थ्य मंत्री जगत प्रकाश नड्डा विश्व रक्तदात्री दिवसस्य अवसरे जनानां स्वैच्छिक रक्तदानाय आह्वानं कृतवान्। सामाजिक अन्तर्जाल माध्यमेन प्रसारिते सन्देशे तेन उक्तं यत् रक्तदानं कस्यचित् व्यक्तेः जीवन रक्षणस्य तथा नूतन जीवन प्रदानस्य सर्वाधिकं प्रभावी पावनञ्च माध्यमम् अस्तीति। ओमानदेशे भारतीय दूतावासः अवदत् यत् प्रायः 14 भारतीयान् वहत् भारतीय ध्वजारोहितं यान्त्रिक नौकायानं विराट 1 इत्यस्मै ओमानदेशस्य तटे यन्त्रस्य विफलतायाः अनुभवः अभवदिति। सामाजिक प्रसार माध्यमे दूतावासः सूचितवान् यत् सम्प्रति ओमान अधिकारिणां समन्वये समीपस्थैः नौकायानैः उद्धारकार्यं प्रचलतीति। अन्ते क्रीडा वार्तासु ऑस्ट्रेलिया देशः स्वस्य फीफा विश्वकप 2026 इत्यभियानस्य आरम्भं साफल्येन समारभत। स्वस्य ग्रुप डी इत्यस्य आरम्भे तुर्कीये इत्येनं देशं 2-0 पराजयत्। ह्यः स्कॉटलैंड देशः मैसाचुसेट्स नगरे ग्रुप सी इत्यस्य आरम्भे हैती देशस्य उपरि 0 उत्तरे एकांकेन कठिन संघर्षे विजयं प्राप्य ग्रुप सी मध्ये अग्रस्थानं प्राप्नोत्। तस्मिन्नेव समूहे अन्यत्र पञ्चवारक विजेता ब्राजील देशः न्यू जर्सी नगरे मोरक्को देशेन सह एकैकांकाभ्यां समांकीय स्थानं अवाप्नोत्। क्रिकेट क्रीडायां भारतम् अद्य बर्मिंघम नगरस्य एजवास्टन नगरे ग्रुप ए क्रीडायां चिरप्रतिद्वन्दिना पाकिस्तानेन सह स्वस्य आईसीसी महिला टी20 विश्वकप इति अभियानस्य आरम्भं करिष्यति। क्रीडा सायं 7 आरप्स्यते। महिला टी20 अन्ताराष्ट्रिय क्रीडायां भारतस्य आधिपत्यम् आसीत्। उभयपक्षयोः मध्ये क्रीडितेषु 16 त्रयोदश भारतेन विजिताः सन्ति इति वार्ताः।
2: ಆಕಾಶವಾಣಿ ಸಮಯ 6:30:06 ವಿಜ್ಞಾನದ ಮುನ್ನಡೆ.
3: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಾನು ಡಾಕ್ಟರ್ ದೀಪಾ ಎಂಬಿ. ಈ ದಿನದ ವಿಷಯ ಸಾಧಾರಣವೆಂಬಂತೆ ಕಾಣುವ ಕೆಲವು ಕಲ್ಲುಗಳ ಮೇಲೆ ಅತಿನೇರಿಳೆ ಬೆಳಕನ್ನು ಹಾಯಿಸಿದಾಗ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಹೊಳೆಯುವುದೇಕೆ? ಸಾಮಾನ್ಯವಾಗಿ ನಾವು ರಸ್ತೆಯಲ್ಲೋ ಬೆಟ್ಟಗಳಲ್ಲೋ ಅಥವಾ ನದಿಯ ತೀರದಲ್ಲೋ ಕಾಣುವ ಕಲ್ಲುಗಳು ಬೂದು ಬಣ್ಣವೋ ಬಿಳಿಯ ಬಣ್ಣವೋ ಅಥವಾ ಯಾವುದಾದರೂ ತಿಳಿಯಾದ ಬಣ್ಣದಿಂದ ಕೂಡಿದ್ದು ತುಂಬಾ ಸಾಧಾರಣವಾಗಿ ಕಾಣುತ್ತವೆ. ಅವುಗಳಲ್ಲಿ ಅಂತಹ ವಿಶೇಷವೇನೂ ಕಾಣುವುದಿಲ್ಲ. ಆದರೆ ಕೆಲವೊಮ್ಮೆ ವಿಜ್ಞಾನಿಗಳು ಅಥವಾ ಪ್ರಕೃತಿ ಪ್ರಿಯರು ಈ ಕಲ್ಲುಗಳ ಮೇಲೆ ಅಲ್ಟ್ರಾವಯೊಲೆಟ್ ಅಥವಾ ಅತಿನೇರಿಳೆ ಬೆಳಕನ್ನ ಹರಿಸಿದಾಗ ಅವು ಏಕಾಏಕಿ ಹಸಿರು, ಗುಲಾಬಿ, ನೀಲಿ, ಕಿತ್ತಳೆ ಅಥವಾ ಹಳದಿ ನಿಯೋನ್ ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ. ಎಲ್ಲಿಯವರೆಗೆ ಅತಿನೇರಿಳ ಬೆಳಕು ಕಲ್ಲಿನ ಮೇಲೆ ಬೀಳುತ್ತದೆಯೋ ಅಲ್ಲಿಯವರೆಗೆ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಕಲ್ಲು ಕಂಗೊಳಿಸುವುದು. ಇದು ನಿಜವೋ ಮ್ಯಾಜಿಕ್ ಏನಾದರೂ ಆಗಿರಬಹುದಾ ಅನ್ನಿಸಬಹುದು. ಆದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣವಿದೆ. ಜಿಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಂಬ ವಿಜ್ಞಾನದ ಶಾಖೆಗಳ ಸಮಾಗಮವಿದೆ. ಹೌದು, ಇದಕ್ಕೆ ಪ್ರಮುಖ ಕಾರಣ ಫ್ಲೂರೆಸೆನ್ಸ್ ಅಥವಾ ಪ್ರತಿದೀಪ್ತಿ ಎನ್ನುವ ಕ್ರಿಯೆ. ಏನಿದು ಈ ಪ್ರತಿದೀಪ್ತಿ ಎನ್ನುವಿರಾ? ಯಾವುದೇ ಒಂದು ಸಾಧಾರಣ ಕಲ್ಲಿನ ಮೇಲೆ ಒಂದು ಅಲೆಯುದ್ಧದ ಬೆಳಕನ್ನ ಹಾಯಿಸಿದಾಗ ಆ ಬೆಳಕನ್ನ ಹೀರಿಕೊಂಡು ಅದರ ಸ್ಥಳದಲ್ಲಿ ಮತ್ತೊಂದು ಅಲೆಯುದ್ಧದ ಅಥವಾ ಬಣ್ಣದ ಬೆಳಕನ್ನ ಸ್ಫುರಿಸುತ್ತವೆ. ಬೆಳಕಿನ ಮೂಲ ಇಲ್ಲವಾದ ಕೂಡಲೇ ಪ್ರತಿದೀಪ್ತಿಯು ಇಲ್ಲವಾಗುತ್ತದೆ. ಇದನ್ನೇ ಫ್ಲೂರೆಸೆನ್ಸ್ ಎನ್ನುತ್ತೇವೆ. ಎಲ್ಲಾ ಖನಿಜಗಳಿಗೂ ಕಲ್ಲುಗಳಿಗೂ ಈ ಗುಣವಿರುವುದಿಲ್ಲ. ಅಂದಾಜು 15% ಕಲ್ಲುಗಳು ಮಾತ್ರ ಪ್ರತಿದೀಪ್ತಿಯನ್ನ ನೀಡಬಲ್ಲವು. ಇದಕ್ಕೆ ಪ್ರಮುಖ ಕಾರಣ ಆ ಖನಿಜಗಳೊಳಗಿನ ರಾಸಾಯನಿಕ ಧಾತುಗಳು. ಇವು ಆ ಖನಿಜದ ಮುಖ್ಯ ಅಂಶವಲ್ಲ, ಆದರೆ ಶುದ್ಧವಾದ ಸ್ಫಟಿಕದಂತಿರುವ ಖನಿಜಗಳು ರೂಪುಗೊಳ್ಳುವಾಗಲೇ ಕಲ್ಮಶವೆಂಬಂತೆ ಸೇರಿಕೊಂಡ ಧಾತುಗಳಾಗಿರುತ್ತವೆ. ಈ ಧಾತುಗಳು ಅಲ್ಪ ಪ್ರಮಾಣದಲ್ಲಿದ್ದರೂ ಪ್ರಭಾವ ಮಾತ್ರ ಅಪಾರ. ಅವುಗಳನ್ನು ಕೆಮಿಸ್ಟ್ರಿ ಭಾಷೆಯಲ್ಲಿ ಆಕ್ಟಿವೇಟರ್ಸ್ ಎನ್ನಲಾಗುವುದು. ಉದಾಹರಣೆಗೆ ಮ್ಯಾಂಗನೀಸ್, ಯುರೇನಿಯಂ, ಯುರೋಪಿಯಂ, ಟಂಗ್ಸ್ಟನ್ ಇತ್ಯಾದಿ. ಇವುಗಳು ಅತಿನೇರಿಳೆ ಕಿರಣಗಳ ಶಕ್ತಿಯನ್ನ ಹೀರಿಕೊಳ್ಳುತ್ತವೆ. ನಂತರ ಆ ಶಕ್ತಿಯನ್ನ ಮತ್ತೆ ವಿಸಿಬಲ್ ರೇಂಜ್ ಅಥವಾ ಗೋಚರ ಬೆಳಕಿನ ರೂಪದಲ್ಲಿ ಹೊರಬಿಡುತ್ತವೆ. ಇದೇ ಕಾರಣದಿಂದ ಅವುಗಳು ಪ್ರಕಾಶಮಾನವಾದ ಬಣ್ಣಗಳಲ್ಲಿ ಹೊಳೆಯುತ್ತವೆ. ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಂಯೋಜನೆಯುಳ್ಳ ಕ್ಯಾಲ್ಸೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ ಮ್ಯಾಂಗನೀಸ್ ಧಾತು ಒಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು. ಇನ್ನು ಅಟುನೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಹಸಿರು ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ ಯುರೇನಿಯಂ ಧಾತುವೊಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು. ಹೀಗೆ ಪ್ರತಿಯೊಂದು ಖನಿಜವು ಒಂದೇ ಬಣ್ಣದಲ್ಲಿ ಹೊಳೆಯುವುದಿಲ್ಲ. ಅದರೊಳಗಿನ ರಾಸಾಯನಿಕ ಸಂಯೋಜನೆ ಹಾಗೂ ಅಣುಗಳ ವಿನ್ಯಾಸದ ಮೇಲೆ ಬಣ್ಣ ಬದಲಾಗುತ್ತದೆ. ಉದಾಹರಣೆಗೆ, ಕೆಲವು ಕಲ್ಲುಗಳು ಹಸಿರಾಗಿ ಹೊಳೆಯುತ್ತವೆ, ಇನ್ನು ಕೆಲವು ಕೆಂಪು ಅಥವಾ ನೀಲಿ ಬಣ್ಣ ತೋರಿಸುತ್ತವೆ. ಇದನ್ನು ನೋಡಿದಾಗ ಅದು ಮಾಯೆಯಂತೆ ಅನಿಸಿದರೂ ಸಹ ಇದರ ಹಿಂದೆ ಇರುವುದು ಶುದ್ಧ ವಿಜ್ಞಾನವೇ. ಈ ಪ್ರತಿದೀಪ್ತಿ ಗುಣವನ್ನ ವಿಜ್ಞಾನಿಗಳು ಹಲವಾರು ಕ್ಷೇತ್ರಗಳಲ್ಲಿಂದು ಬಳಸುತ್ತಾರೆ. ಖನಿಜಗಳನ್ನು ಗುರುತಿಸಲು, ನಕಲಿ ರತ್ನಗಳನ್ನು ಪತ್ತೆ ಹಚ್ಚಲು, ಪುರಾತತ್ವ ಅಧ್ಯಯನಗಳಲ್ಲಿ ಹಾಗೂ ಅಪರಾಧ ತನಿಖೆಗಳಲ್ಲಿ ಸಹ ಅತಿನೇರಿಳೆ ಬೆಳಕನ್ನು ಉಪಯೋಗಿಸುತ್ತಾರೆ. ಆಸ್ಪತ್ರೆಗಳಲ್ಲಿ ಮತ್ತು ಬ್ಯಾಂಕ್ ನೋಟುಗಳ ಸತ್ಯಾಸತ್ಯತೆಯ ಪರಿಶೀಲನೆಗೂ ಕೂಡ ಈ ಫ್ಲೂರೊಸೆನ್ಸ್ ತಂತ್ರಜ್ಞಾನ ಸಹಕಾರಿಯಾಗಿದೆ. ಹೀಗಾಗಿ ಬರಿಗಣ್ಣಿಗೆ ಸಾಮಾನ್ಯ ಕಲ್ಲುಗಳಂತೆ ಕಾಣುವ ವಸ್ತುಗಳೊಳಗೆ ಅಡಗಿರುವ ರಹಸ್ಯಗಳನ್ನ ಅತಿನೇರಿಳೆ ಬೆಳಕು ಹೊರತರುತ್ತದೆ. ಪ್ರಕೃತಿಯ ಪ್ರತಿಯೊಂದು ವಸ್ತುವಿನೊಳಗೂ ವಿಜ್ಞಾನ ಅದ್ಭುತ ಅಡಗಿದೆ ಎಂಬುದನ್ನ ಇದು ನಮಗೆ ತೋರಿಸುತ್ತದೆ. ವಿಜ್ಞಾನವನ್ನ ಕುತೂಹಲದಿಂದ ಗಮನಿಸಿದರೆ ಸಾಮಾನ್ಯ ವಿಷಯಗಳಲ್ಲಿಯೂ ಅಸಾಮಾನ್ಯ ಸೌಂದರ್ಯವನ್ನ ಕಾಣಬಹುದು. ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
4: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
5: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆ 6:35:30.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
9: ನೋಡಿದ್ಯಾ ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
8: ಈಗೇನ್ ಮಾಡ್ತೀಯಾ?
9: ಫ್ರೀ ವೈಫೈ ಇದೆಯಲ್ಲ.
10: ಪೆದ್ದು ಸುಧಾರಿಸ್ಕೋ.
8: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
9: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
8: RBI ಹೇಳುತ್ತೆ,
10: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
11: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ 4:00 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
12: ಈ ಡಿಸಿಷನ್ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ, ನಿಮ್ಮ ಹೆಂಡತಿ ನಿಮ್ಮ ಜೀವನ ಸಂಗಾತಿಯೇ ಹೊರತು ಆಕೆ ಮನೆ ಕೆಲಸದ ಆಳಲ್ಲ, ಮನೆ ಕೆಲಸ ಮಾಡಲ್ಲ ಅನ್ನೋದು ಕ್ರೌರ್ಯ ಅನ್ನಿಸ್ಕೊಳ್ಳಲ್ಲ. ಏನು 498A ಕ್ರೌರ್ಯ ಅನ್ನೋದ್ರ ಬಗ್ಗೆ, ಕ್ರುಯಲ್ಟಿ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಇದೆ
11: ಕೇಳಿ. ಇದೇ ಸೋಮವಾರ 4:00 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
5: ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.
13: ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು, ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ, ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಮ್ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
14: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
13: RBI ಹೇಳುತ್ತೆ,
14: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
15: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ಕೋಕಿಲ ಪಥಗಳಲ್ಲಿ ಅರಿವ ತೊರೆಯು ನಾನು.
1: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿ ಇಂದು ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಬನ್ನಪ್ಪ ಗಾರ್ಡನ್ನಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದ ಅಂಗವಾಗಿ ಗಿಡ ನೆಟ್ಟರು. ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಶ್ರಮದಾನದಲ್ಲಿ ಪಾಲ್ಗೊಂಡರು. ನಂತರ ದೇವನಹಳ್ಳಿಯಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಭೇಟಿ ನೀಡಿ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ್ದು, ಈ ಅವಧಿಯಲ್ಲಿ ಪ್ರಮುಖ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಎಂದರು. ಡಿಜಿಟಲ್ ಪಾವತಿಯಲ್ಲಿ ಗಮನಾರ್ಹ ರೀತಿಯಲ್ಲಿ ಬದಲಾವಣೆಯಾಗಿದೆ. ಸಣ್ಣ ರೈತರು ಕೂಡ ಯುಪಿಎ ಮೂಲಕ ಪಾವತಿಸುತ್ತಿದ್ದಾರೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿಯೂ ಡಿಜಿಟಲ್ ಪಾವತಿ ಹೆಚ್ಚಾಗಿತ್ತು ಎಂದು ತಿಳಿಸಿದರು. ಇನ್ನು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ತ್ವರಿತಗತಿಯಲ್ಲಿ ಅಭಿವೃದ್ಧಿಯಾಗಿದೆ. ಅತ್ಯುತ್ತಮ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಂತಹ ಯೋಜನೆಗಳು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವ ಮತ್ತು ನಾಗರಿಕರ ಜೀವನವನ್ನು ಸುಗಮಗೊಳಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎನ್ಡಿಎ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದರು. ಅಂತಿಮವಾಗಿ 2047ರ ಒಳಗೆ ವಿಕಸಿತ ಭಾರತ ಸಂಕಲ್ಪದ ಸಾಕಾರಕ್ಕೆ ಪ್ರಯತ್ನಿಸಲಾಗುತ್ತಿದೆ. ಇದರಲ್ಲಿ ದೇಶದ ಜನತೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗಾಗಿ 2026ರ ಮುಂಗಾರು ಹಂಗಾಮಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಸಂಘರ್ಷ ಮತ್ತು ರಫ್ತು ಸವಾಲುಗಳ ಮಧ್ಯೆಯೂ ಕೇಂದ್ರ ಸರ್ಕಾರ ಮುಂಜಾಗ್ರತೆ ವಹಿಸಿದ್ದು ದೇಶೀಯವಾಗಿ ಯೂರಿಯಾ ಉತ್ಪಾದನೆ ಹೆಚ್ಚಿಸಿದೆ. ಅಲ್ಲದೆ ಆಮದನ್ನು ಸಹ ಸರಿಯಾಗಿ ನಿಭಾಯಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸಮರ್ಪಕ ರಸಗೊಬ್ಬರ ಲಭ್ಯತೆ ಇದೆ. ಮುಂಗಾರು ಹಂಗಾಮಿಗೂ ಮುನ್ನವೇ ರಾಜ್ಯಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ಹಿತ ಕಾಯಲು ಬದ್ದವಾಗಿದೆ. ಹಾಗೆಯೇ ರಾಜ್ಯಾದ್ಯಂತ ಸಾಕಷ್ಟು ಅಗತ್ಯ ಪ್ರಮಾಣದ ರಸಗೊಬ್ಬರ ಲಭ್ಯತೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ನಂಬರ್ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಹೇಳಲಾಗಿದೆ ಹೊರತು ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಹೇಳಿಕೆಯಲ್ಲಿ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಖಾತ್ರಿ ಯೋಜನೆಗಳು ಶೇಕಡ 100ಕ್ಕೆ 100ರಷ್ಟು ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ರಸ್ತೆಗಳ ಸುಧಾರಣೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಒಟ್ಟು 57 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಯೋಜನೆಗೆ ಅನುದಾನ ಮಂಜೂರು ಆಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ತಿಳಿಸಿದ್ದಾರೆ. ಈ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಟ್ಟು 14 ಪ್ರಮುಖ ಕಾಮಗಾರಿ ಮೂಲಕ ವಿವಿಧೆಡೆ ಒಟ್ಟು 82.94 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತದೆ. ಜಿಲ್ಲೆಯ ಪ್ರಮುಖ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ರಸ್ತೆಗಳನ್ನು ಈ ಅನುದಾನದ ಮೂಲಕ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ತಿಳಿಸಿದರು. ಮಂಗಳೂರು, ಉಳ್ಳಾಲ, ಮೂಡಬಿದರೆ, ಪುತ್ತೂರು, ಬಂಟ್ವಾಳ ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲಿಯೂ ನಿಗದಿತ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಂಸದರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಪಕ್ಷ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾವುದೇ ಯೋಜನೆ ಕೈಗೊಳ್ಳುವ ಮುನ್ನ ರೈತರ ಒಪ್ಪಿಗೆ ಪಡೆಯಬೇಕು, ಅದನ್ನು ಮಾಡದೆ ಸರ್ಕಾರ ರೈತರನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ದಿಗೆ ಯಾವುದೇ ಉಪಯೋಗವಾಗದ ಈ ಯೋಜನೆಯನ್ನು ಮುಖ್ಯಮಂತ್ರಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿದ ಕುಮಾರಸ್ವಾಮಿ, ಜೆಡಿಎಸ್ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸಲಿದೆ ಎಂದು ತಿಳಿಸಿದರು. ಇದೇ 21ರಂದು ಹಮ್ಮಿಕೊಳ್ಳಲಾಗಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸ್ಥಳೀಯ ಪೊಲೀಸ್ ಕ್ರೀಡಾಂಗಣದಲ್ಲಿ ಖ್ಯಾತ ಯೋಗಪಟು ಮುರುಳಿ ಯೋಗಾಸನಗಳ ಮಾರ್ಗದರ್ಶನ ನೀಡಲಿದ್ದಾರೆ. ಜಿಲ್ಲೆಯ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಿಜಯಪುರ ಜಿಲ್ಲೆಯಲ್ಲಿ 2024-25 ಸಾಲಿನಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಂಡಿದ್ದು, ಇದರ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್ ಆಕಾಶವಾಣಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಾಳೆ ದೇಶಾದ್ಯಂತ ಯಾತ್ರಾ ಸುವಿಧಾ ದಿವಸ್ ಆಚರಿಸುತ್ತಿದ್ದು, ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಜಾನಪದ ನೃತ್ಯ, ಗಾಯನ, ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಚಿಕಿತ್ಸೆ, ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬೆಳಗಾವಿ ವಿಮಾನ ನಿಲ್ದಾಣ ನಿರ್ದೇಶನ ಎಸ್ ತ್ಯಾಗರಾಜ್ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಉತ್ತರ ಕರ್ನಾಟಕದ ಆರ್ಥಿಕ ಹಾಗೂ ವಾಯುಯಾನ ತರಬೇತಿಗೆ ಪ್ರಮುಖ ಕೇಂದ್ರವಾಗಿ ಬೆಳೆದು ಬಂದಿರುವ ಬೆಳಗಾವಿ ವಿಮಾನ ನಿಲ್ದಾಣ ಅನೇಕ ಭವಿಷ್ಯದ ಅಭಿವೃದ್ದಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ತ್ಯಾಗರಾಜ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
3: ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಳಗಾವಿ ಏರ್ಪೋರ್ಟ್ ಸೆಲೆಬ್ರೇಟ್ಸ್ ಯಾತ್ರಿ ಸುವಿಧಾ ದಿವಸ್ ಆನ್ 15/6/26 ಅಟ್ ಏರ್ಪೋರ್ಟ್ಸ್ ಅಕ್ರಾಸ್ ದ ಕಂಟ್ರಿ ಟು ಮಾರ್ಕ್ ದ ಅಚೀವ್ಮೆಂಟ್ಸ್ ಅಟ್ ದ ಏರ್ಪೋರ್ಟ್ಸ್ ಅಂಡ್ ಎಐ commitments to provide best travel experience and world class services to all the passengers. Having successfully operated numerous routes under Udaan RC scheme to 13 cities historically like Ahmedabad, Jaipur, Mumbai, Indore, Jodhpur, Jaipur, Kadapa, Mysore, Nagpur, Nasik, Pune, Surat and Tirupati, the airport now features stable daily commercial connectivity to 5 major economic centers.

0: ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ, ಹೋರಾಟ ಮತ್ತು ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಭವ್ಯವಾದ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಪೂರ್ವಾನುಮೋದನೆ ನೀಡಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿಯ ಹಲವೆಡೆ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬ್ರಹ್ಮಾವರದಲ್ಲಿ 8, ಉಡುಪಿಯಲ್ಲಿ 7, ಕುಂದಾಪುರದಲ್ಲಿ 6 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಉತ್ತರ ಒಳನಾಡಿನ ಒಂದೆರಡು ಕಡೆ, ದಕ್ಷಿಣ ಒಳನಾಡು ಮತ್ತು ಕರಾವಳಿಯಾದ್ಯಂತ ಹೆಚ್ಚಿನ ಸ್ಥಳಗಳಲ್ಲಿ ಮಳೆ ಸಾಧ್ಯತೆ. ಕಲಬುರಗಿಯಲ್ಲಿ 38 ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿತ್ತು. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ. ಒಂದೆರಡು ಸ್ಥಳಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:51. ಇನ್ನು ಮುಂದೆ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್. ಭಾರತ ಹಾಗೂ ಪಾಕಿಸ್ತಾನ ತಂಡಗಳ ನಡುವೆ ಬಿರ್ಮಿಂಗ್ಹ್ಯಾಮ್ನ ಎಡ್ ಬ್ಯಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ದಿನದಾಟದ ಕೊನೆಯವರೆಗೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಆಲಿಸಲಿದ್ದೀರಿ.
4: Wickets to go and she becomes the highest wicket taker.

ಎಫ್ಎಂ 3.6 ಇದು ಆಕಾಶವಾಣಿ ಮೈಸೂರು. ಸಂಜೆಯ 6:53 ಸಮಯ. ಇದೀಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಫುಲ್ ಮೀಲ್ಸ್ ಚಿತ್ರದ ಗೀತೆ. ಈ ಗೀತೆಯನ್ನ ಹಾಡಿದ್ದಾರೆ ವಿಜೇತ್ ಅರಸ್ ಹಾಗೂ ಸುನಿಧಿ ಗಣೇಶ್. ಕವಿರಾಜ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಗುರು ಕಿರಣ್.

ಇದುವರೆಗೂ ವಿಜೇತ್ ಅರಸ್ ಹಾಗೂ ಸುನಿಧಿ ಗಣೇಶ್ ಅವರ ಧ್ವನಿಯಲ್ಲಿ ಫುಲ್ ಮೀಲ್ಸ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳೋಣ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಚಿತ್ರದ ಗೀತೆ. ಸಾಹಿತ್ಯ ರಘು ಶಾಸ್ತ್ರಿ, ಸಂಗೀತ ಸಂಯೋಜನೆ ವಿಜಯ್ ರಾಜ್.

ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಚಿತ್ರದ ಗೀತೆಯನ್ನ ನೀವೀಗ ಕೇಳ್ತಾ ಇದ್ದೀರಾ. ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ರಿಯೋ ಆಂಟನಿ. ಸಾಹಿತ್ಯ ಪ್ರತಾಪ್ ಭಟ್. ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ಎಂಆರ್ ಅಭಿಷೇಕ್ ಹಾಗೂ ಕೆಎಂ ತನುಷಾ.

0: ಸಸ್ಯಸಿರಿ. ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಹರಿಹರ ವೀರಮಲ್ಲು ಚಿತ್ರದ ಗೀತೆ. ಸಾಹಿತ್ಯ ವರದರಾಜ್ ಚಿಕ್ಕಬಳ್ಳಾಪುರ, ಸಂಗೀತ ಸಂಯೋಜನೆ ಎಂಎಂ ಕೀರವಾಣಿ. ಗೀತೆಯನ್ನು ಹಾಡಿದ್ದಾರೆ ಆಯ್ರ ಉಡುಪಿ, ರಾಹುಲ್ ಹಾಗೂ ಸಂಗಡಿಗರು.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಈ ಡಿಸಿಷನ್ ನ ಕೊಟ್ಟಿದ್ದಾರೆ, ಯಾಕೆ ಅಂದ್ರೆ ನಿಮ್ಮ ಹೆಂಡತಿ ನಿಮ್ಮ ಜೀವನ ಸಂಗಾತಿಯೇ ಹೊರತು ಆಕೆ ಮನೆ ಕೆಲಸದ ಆಳಲ್ಲ, ಮನೆ ಕೆಲಸ ಮಾಡಲ್ಲ ಅನ್ನೋದು ಕ್ರೌರ್ಯ ಅನ್ನಿಸ್ಕೊಳ್ಳಲ್ಲ. ಏನು 498A ಕ್ರೌರ್ಯ ಅನ್ನೋದ್ರ ಬಗ್ಗೆ, ಕ್ರುಯಲ್ಟಿ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಇದೆ
0: ಕೇಳಿ. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಬೆಳಕಿಲ್ಲದೆ ಬದುಕಿಲ್ಲ,
3: ಮಣ್ಣಿಲ್ಲದೆ ಕಸುವಿಲ್ಲ,
2: ಜಲವಿಲ್ಲದೆ ಜೀವವಿಲ್ಲ,
3: ಹಸಿರಿಲ್ಲದೆ ಉಸಿರಿಲ್ಲ,
2: ಹರಿತಿಲ್ಲದೆ ಜಗತ್ತಿಲ್ಲ.
4: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
3: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
2: ಸಸ್ಯ ವೈದ್ಯರ ಕಿವಿಮಾತು
3: ಪ್ರಾಯೋಜಿತ ಬಾನುಲಿ ಸರಣಿ.

0: ಕೇಳಬಹುದು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
0: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ
1: ತಪ್ಪದೆ ಆಲಿಸಿ
2: ಸಸ್ಯ ವೈದ್ಯರ ಕಿವಿ ಮಾತು
1: ಹರಿತೆ.

ಚಿತ್ರ ದಿ ಗರ್ಲ್ ಫ್ರೆಂಡ್. ಹೇಶಮ್ ಅಬ್ದುಲ್ ವಾಹಬ್ ಅವರ ಸಂಗೀತ ಸಂಯೋಜನೆ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ಈ ಗೀತೆಗಿದೆ. ಹಾಡಿದ್ದಾರೆ ಸ್ಪರ್ಶ್.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಹೇಶಮ್ ಅಬ್ದುಲ್ ವಾಹಬ್ ಅವರು ಸಂಗೀತ ಸಂಯೋಜಿಸಿ ಹಾಡಿರುವ ದ ಗರ್ಲ್ಫ್ರೆಂಡ್ ಚಿತ್ರದ ಮತ್ತೊಂದು ಗೀತೆ. ಈ ಗೀತೆಯನ್ನು ರಚಿಸಿದ್ದಾರೆ ನಾಗಾರ್ಜುನ್ ಶರ್ಮಾ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಕ್ಕೆ

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನ

ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವೀಗ ಕೇಳ್ತಾ ಇದ್ದೀರಾ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರೀ ಬಿ ಶ್ರೀನಿವಾಸನ್ ಹಾಗೂ ರೇಷ್ಮಾ ಶ್ಯಾಮ್. ಸಾಹಿತ್ಯ ಸ್ವಾತಿ ಶಂಕರಿ, ಸಂಗೀತ ಸಂಯೋಜನೆ ಯುವನ್ ಶಂಕರ್ ರಾಜಾ.

ಮೈಸೂರು ಆಕಾಶವಾಣಿಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಗೆ ಕೇಳಿ ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಮಿರಾಯ್ ಚಿತ್ರದ ಗೀತೆ. ಸಾಹಿತ್ಯ ವರದರಾಜ್, ಚಿಕ್ಕಬಳ್ಳಾಪುರ. ಸಂಗೀತ ಸಂಯೋಜನೆ ಗೌರಾ ಹರಿ.

ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 7:34 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
1: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
2: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
0: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಭಾರತ್ ಇನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಫ್ರಾನ್ಸ್ನ ನೀಸ್ನಲ್ಲಿರುವ ಪಲೇ ದೇ ಎಕ್ಸ್ಪೊಸಿಷನ್ಸ್ನಲ್ಲಿ ಇಂದು ನಡೆದ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜಂಟಿಯಾಗಿ ಉದ್ಘಾಟಿಸಿದರು. ಭಾರತ ಫ್ರಾನ್ಸ್ ನವೋದ್ಯಮ ವರ್ಷದ ಭಾಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಹಾಗೂ ಇತರ ದೇಶಗಳ ಪ್ರಮುಖ ಸ್ಟಾರ್ಟ್ಅಪ್ಗಳನ್ನು ಒಂದುಗೂಡಿಸಿದ್ದು ವೆಂಚರ್ ಕ್ಯಾಪಿಟಲ್ ನಿಧಿಗಳ ಕ್ರೋಢೀಕರಣಕ್ಕೂ ವೇದಿಕೆಯಾಗಿದೆ. ಸುಧಾರಿತ ಕಂಪ್ಯೂಟಿಂಗ್, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನ, ಶುದ್ದ ಇಂಧನ, ಜೈವಿಕ ತಂತ್ರಜ್ಞಾನ ಸೇರಿದಂತೆ 13 ಪ್ರಮುಖ ಕ್ಷೇತ್ರಗಳ ನವೀನ ಆವಿಷ್ಕಾರಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಮೋದಿ, ಭಾರತದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆಯಾಗಿ ಭಾರತ್ ಇನೋವೇಟ್ಸ್ ಹೊರಹೊಮ್ಮುತ್ತಿದ್ದು, ಯುವ ಸಮೂಹವು ಜಾಗತಿಕ ಪರಿಣಿತಿಯೊಂದಿಗೆ ಸಂಪರ್ಕ ಸಾಧಿಸಲು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಭಾರತದ ಸ್ಟಾರ್ಟ್ಅಪ್ ಕ್ರಾಂತಿಯ ಬಗ್ಗೆ ವಿವರಿಸಿದರು. ಭಾರತ ಫ್ರಾನ್ಸ್ ಬಾಂಧವ್ಯದ ಶಕ್ತಿಯನ್ನು ಪ್ರಸ್ತಾಪಿಸುತ್ತಾ, ಅನೇಕ ರಾಷ್ಟಗಳು ವ್ಯಾಪಾರ ಮತ್ತು ಕಾರ್ಯತಂತ್ರದ ಸಹಕಾರದಲ್ಲಿ ತೊಡಗಿದ್ದರೂ ಕೆಲವೇ ಕೆಲವು ರಾಷ್ಟಗಳ ಸಂಬಂಧಗಳು ಹಂಚಿಕೆ ಮಾಡಿಕೊಂಡಂತಹ ದೃಷ್ಟಿಕೋನ ಮತ್ತು ಸಾಮಾನ್ಯ ಹಿತಾಸಕ್ತಿಗಳಿಂದ ಕೂಡಿವೆ ಎಂದು ತಿಳಿಸಿದರು. ಭಾರತ ಫ್ರಾನ್ಸ್ ಸಹಭಾಗಿತ್ವವು ಪರಸ್ಪರ ವಿಶ್ವಾಸ, ಹಂಚಿಕೊಂಡಂತಹ ಮೌಲ್ಯಗಳು ಹಾಗೂ ಭವಿಷ್ಯದ ಕುರಿತ ಸಮಾನ ದೃಷ್ಟಿಕೋನದ ಮೇಲೆ ನಿರ್ಮಾಣಗೊಂಡ ದೀರ್ಘಕಾಲೀನ ಬಾಂಧವ್ಯವಾಗಿವೆ. ನವೋದ್ಯಮ, ತಂತ್ರಜ್ಞಾನ ಮತ್ತು ಭಾರತದ ಯುವಜನತೆಯ ಆಶಯಗಳು ದೇಶದ ಪರಿವರ್ತನೆಗೆ ಚಾಲನೆ ನೀಡುತ್ತಾ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಮಾತನಾಡಿ, ವಿಶ್ವವು ಭಾರತವನ್ನು ಅಪಾರ ಪ್ರತಿಭೆಯ ದೇಶವಾಗಿ ಮಾತ್ರವಲ್ಲದೆ ತಂತ್ರಜ್ಞಾನ ವಲಯದಲ್ಲಿ ಪರಿವರ್ತಕ ಶಕ್ತಿಯ ರಾಷ್ಟವಾಗಿಯೂ ನೋಡುತ್ತಿದೆ ಎಂದು ಹೇಳಿದರು. ಮುಂಬೈನಲ್ಲಿ ಚಾಲನೆ ನೀಡಲಾದ ಭಾರತ ಫ್ರಾನ್ಸ್ ನವೋದ್ಯಮ ವರ್ಷವನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರಮುಖ ಸ್ಟಾರ್ಟ್ಅಪ್ಗಳು ಮತ್ತು ನವೋದ್ಯಮಿಗಳನ್ನು ಪರಿಚಯಿಸುವ ಪಾಲುದಾರ ರಾಷ್ಟವಾಗಿ ಆಯ್ಕೆಯಾಗಿರುವುದಕ್ಕೆ ಫ್ರಾನ್ಸ್ ಹೆಮ್ಮೆ ಪಡುತ್ತದೆ ಎಂದು ಹೇಳಿದರು. ಸ್ವಾತಂತ್ರ್ಯ ನಂತರ ಭಾರತದ ಅತಿ ದೀರ್ಘಾವಧಿಯ ಚುನಾಯಿತ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತನಾಡಿ, ಜಾಗತಿಕ ಭೂ ರಾಜಕೀಯ ಮತ್ತು ತಂತ್ರಜ್ಞಾನ ಪರಿವರ್ತನೆಯ ಕಾಲಘಟ್ಟದಲ್ಲಿ ಭಾರತವು ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 120 ನವೋದ್ಯಮಿಗಳು ಒಟ್ಟು ನವೋದ್ಯಮಗಳ ಒಂದು ಭಾಗವನ್ನು ಮಾತ್ರ ಪ್ರತಿನಿಧಿಸಿವೆ ಎಂದು ಭಾರತದ ಸಾಮರ್ಥ್ಯದ ಬಗ್ಗೆ ತಿಳಿಸುತ್ತಾ, ಫ್ರಾನ್ಸ್ ಉದ್ಯಮ ವಲಯವು ಭಾರತದಲ್ಲಿ ಹೂಡಿಕೆ, ವಿನ್ಯಾಸ, ನವೋದ್ಯಮ ಹಾಗೂ ಉತ್ಪಾದನೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತೆ ಗೋಯಲ್ ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಅಜಯ್ ಕುಮಾರ್ ಸೂದ್, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಸೇರಿದಂತೆ ಹಲವು ಉದ್ಯಮ ನಾಯಕರು ಉಪಸ್ಥಿತರಿದ್ದರು. ಫ್ರಾನ್ಸ್ನ ನೀಸ್ನಲ್ಲಿರುವ ಐತಿಹಾಸಿಕ ವಿಲ್ಲಾ ಕೆರಿಲೋಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವಿನ ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ರಕ್ಷಣೆ, ತಂತ್ರಜ್ಞಾನ ಮತ್ತು ವ್ಯಾಪಾರ ವಲಯಗಳಲ್ಲಿ ವಿಸ್ತರಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 8-9 ಶತಕೋಟಿ ಡಾಲರ್ಗಳಷ್ಟಿದ್ದು, ಮುಂದಿನ ದಶಕದಲ್ಲಿ ಸುಮಾರು 40-45 ಶತಕೋಟಿ ಡಾಲರ್ಗಳಿಗೆ ವೃದ್ಧಿಸುವ ನಿರೀಕ್ಷೆಯಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ನೀತಿ ನಿರೂಪಣೆಯಲ್ಲಿನ ಸುಧಾರಣೆಗಳು, ಬೆಳೆಯುತ್ತಿರುವ ಖಾಸಗಿ ಪಾಲುದಾರಿಕೆ ಮತ್ತು ವೇಗವಾಗಿ ವಿಸ್ತರಿಸುತ್ತಿರುವ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಈ ಪ್ರಗತಿ ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ. ಭಾರತದ ಬಾಹ್ಯಾಕಾಶ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಯು ದೇಶಾದ್ಯಂತ ಸಂಭವಿಸುತ್ತಿರುವ ದೊಡ್ಡ ಪರಿವರ್ತನೆಯ ಪ್ರತಿಬಿಂಬವಾಗಿದೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಕೇವಲ ಪ್ರಯೋಗಾಲಯಗಳಿಗಷ್ಟೇ ಸೀಮಿತವಾಗದೆ ದೇಶದ ಪ್ರಜ್ಞೆಯ ಭಾಗವಾಗಿ ಮಾರ್ಪಟ್ಟಿವೆ ಎಂದು ಡಾ ಸಿಂಗ್ ವಿವರಿಸಿದ್ದಾರೆ. ವಿಜ್ಞಾನ ಮತ್ತು ಸಮಾಜದ ನಡುವೆ ಬೆಳೆಯುತ್ತಿರುವ ಸಂಪರ್ಕ ಇತ್ತೀಚಿನ ವರ್ಷಗಳ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದಾಗಿದೆ ಎಂದು ಹೇಳಿರುವ ಅವರು, ಸಾರ್ವಜನಿಕ ಚರ್ಚೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಿಗುತ್ತಿರುವ ಅಭೂತಪೂರ್ವ ಪ್ರಾಮುಖ್ಯತೆಯು ವಿಜ್ಞಾನ ಆಧಾರಿತ ಉಪಕ್ರಮಗಳನ್ನು ನಿರಂತರವಾಗಿ ದೇಶದ ಮುಖ್ಯವಾಹಿನಿಗೆ ತರುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿರುವ ಅನರ್ಹರನ್ನು ಗುರುತಿಸಲು ಕ್ರಮ ವಹಿಸಲಾಗಿದ್ದು ಗ್ಯಾರಂಟಿ ಯೋಜನೆ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದು ಅರ್ಹರ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ಸಂಖ್ಯೆ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದ್ದು ಯೋಜನೆ ನಿಲ್ಲಿಸುವ ಉದ್ದೇಶವಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ವಿದ್ಯಾರ್ಥಿ ಲ್ಯಾಪ್ಟಾಪ್ ಯೋಜನೆ 2026 ಅಡಿಯಲ್ಲಿ ಉಚಿತ ಲ್ಯಾಪ್ಟಾಪ್ಗಳಿಗಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಎಂದು ವಾಟ್ಸ್ಆಪ್ನಲ್ಲಿ ಹರಿದಾಡುತ್ತಿರುವ ಸಂದೇಶ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸುಳ್ಳು, ಸರ್ಕಾರ ಇಂತಹ ಯಾವುದೇ ಯೋಜನೆಯನ್ನು ಘೋಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜನರ ವೈಯಕ್ತಿಕ ಅಥವಾ ಹಣಕಾಸು ಮಾಹಿತಿಯನ್ನು ಸಂಗ್ರಹಿಸಲು ಇಂತಹ ಸಂದೇಶ ಹರಿದಾಡಿರಬಹುದು ಎಂದು ಪಿಐಬಿ ಎಚ್ಚರಿಕೆ ನೀಡಿ ಅನುಮಾನಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡದಂತೆ ಮನವಿ ಮಾಡಿದೆ. ಭಾರತೀಯ ಧ್ವಜ ಹೊಂದಿದ್ದ ಯಾಂತ್ರೀಕೃತ ಹಡಗು ವಿರಾಟ್ 1 ಒಮಾನ್ ತೀರದಲ್ಲಿ ಎಂಜಿನ್ ಸಮಸ್ಯೆಗೆ ತುತ್ತಾಗಿದ್ದು ಎಲ್ಲಾ 14 ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಎಂದು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಐಎನ್ಎಸ್ ಶಾರದಾ ಹಡಗು ಶ್ರೀಲಂಕಾದ ಕೊಲಂಬೋದಲ್ಲಿನ ಪಯಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ವಿವಿಧ ವೃತ್ತಿಪರ ತರಬೇತಿ ಹಾಗೂ ಕ್ರೀಡಾ ಕಾರ್ಯಕ್ರಮಗಳಿಂದ ಕೂಡಿದ್ದ ಈ ಭೇಟಿಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಾಗರ ಸಹಕಾರ ಹಾಗೂ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲೀನ ಸಾಗರ ಸಹಭಾಗಿತ್ವದಡಿ ಮಹಾಸಾಗರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಪ್ರಾದೇಶಿಕ ಸಾಗರ ಸಹಕಾರ ಮತ್ತು ಭದ್ರತೆಯ ಮೇಲಿನ ಉಭಯ ರಾಷ್ಟಗಳ ಬದ್ಧತೆಯನ್ನು ಈ ಭೇಟಿ ಪುನರ್ ದೃಢೀಕರಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಟರ್ಕಿಯಲ್ಲಿ ಇಂದು ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆಯ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಯುವ ಬಿಲ್ಲುಗಾರ್ತಿ ಕುಮ್ಕುಮ್ ಮೊಹೋದ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಭಾರತದ ಜೋಡಿ 5-1 ಅಂತರದಿಂದ ದಕ್ಷಿಣ ಕೊರಿಯಾದ ಒಎ ಜಿನ್ ಮತ್ತು ಕಿಮ್ ಜೆ ಡಿಯೋಕ್ ಜೋಡಿಯನ್ನು ಮಣಿಸಿ ಜಯ ಸಾಧಿಸಿತು. ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಧೀರಜ್ ಮತ್ತು ಕುಮ್ಕುಮ್ ಅವರಿಗೆ ಇದು ಮೊದಲ ವಿಶ್ವಕಪ್ ಚಿನ್ನದ ಪದಕವಾಗಿದೆ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ಬಾಂಗ್ಲಾದೇಶ ಮತ್ತು ನೆದರ್ಲ್ಯಾಂಡ್ ನಡುವಣ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ 6 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ನೆದರ್ಲ್ಯಾಂಡ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸಿತು. ಗುರಿ ಬೆನ್ನತ್ತಿದ್ದ ಬಾಂಗ್ಲಾದೇಶ ಇನ್ನೂ 5 ಎಸೆತ ಬಾಕಿ ಇರುವಂತೆಯೇ ಜಯ ಸಾಧಿಸಿದೆ. ಎ ಗುಂಪಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ್ ಇನ್ನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ ಮೂರು ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರೇಶ್ ಬೊಮ್ಮದೇವರ್ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆ.

0: ಆಕಾಶವಾಣಿ ಬಸವಣ್ಣ ರೂಪಿಸಿದ ಭಾರತ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ.
1: ಕನ್ನಡ ನಾಡಿನ ಪ್ರಭುತ್ವ ಹಾಗೂ ಪ್ರಭುತ್ವ ನಿಯಂತ್ರಕರ ಚರಿತ್ರೆಗೆ ಸಾವಿರಾರು ವರ್ಷಗಳ ಚರಿತ್ರೆ ಇದೆ. ಈ ಚರಿತ್ರೆ ಯಾವ ಪ್ರಜ್ಞಾವಂತ ಪ್ರಜೆಯಲ್ಲಿಯೂ ಸಹ ಪ್ರಶ್ನೆಯನ್ನು ಹುಟ್ಟು ಹಾಕಲಿಲ್ಲ, ಬದಲಿಗೆ ಒಪ್ಪಿಸಿತು, ಆಜ್ಞೆಯನ್ನು ಪಾಲಿಸುವಂತೆ ಮಾಡಿತು. ಹೀಗೆ ಒಪ್ಪಿಸುವ ಹಾಗೂ ಪಾಲಿಸುವ ಪರಂಪರೆ ಹಾಗೂ ಇತಿಹಾಸವನ್ನು ಬದಲಾಯಿಸಿದ ಸಂದರ್ಭವೇ ಕನ್ನಡ ನೆಲದಲ್ಲಿ ಸಂಭವಿಸಿದ 12ನೇ ಶತಮಾನದ ವಚನ ಚಳುವಳಿ. ಈ ವಚನ ಚಳುವಳಿಯ ಆಧಾರ ಸ್ತಂಭವೇ ನಮ್ಮ ಬಸವಣ್ಣನವರು. ಅಂದು ಬಸವಣ್ಣನವರಿಗೆ ಹೆಗಲಿಗೆ ಹೆಗಲಾಗಿ ನಿಂತವರು ಇವರ ಸಮಕಾಲೀನರು ಹಾಗೂ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಹಿನ್ನೆಲೆಯ ಅನುಯಾಯಿಗಳೂ ಆದ ಶರಣರು ಹಾಗೂ ಶರಣೀಯರು. 12ನೇ ಶತಮಾನದ ಈ ಪ್ರಗತಿಪರ ಚಿಂತಕರ ಕಾಲ ಕನ್ನಡ, ಕನ್ನಡಿಗ ಹಾಗೂ ಕರ್ನಾಟಕವನ್ನು ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಸಿದ ಕಾಲಘಟ್ಟವೂ ಹೌದು. ಈ ಪ್ರಜ್ಞಾಪೂರ್ವಕ ಕಾಲಘಟ್ಟದ ನಾಯಕನೇ ಬಸವಣ್ಣ. ಬಸವಣ್ಣನಿಗೂ ಪೂರ್ವದ ಕಾಲಘಟ್ಟದಲ್ಲಿ ಸಾವಿರಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ಧರ್ಮದ ಕಾನೂನುಗಳಿಗೆ ತಲೆಬಾಗಿದ್ದ ಜನರನ್ನು ವಾಸ್ತವದೊಂದಿಗೆ ಮುಖಾಮುಖಿಗೊಳಿಸಿದ್ದೇ ಬಸವಣ್ಣ. ಬಸವಣ್ಣನವರ ಈ ವಾಸ್ತವ ಹಿನ್ನೆಲೆಯ ಪ್ರಯತ್ನ ಭಾರತದ ಚರಿತ್ರೆಯಲ್ಲಿ ಪ್ರಪ್ರಥಮವಾದದ್ದು ಎಂಬುದು ಚಾರಿತ್ರಿಕವಾಗಿ ಸತ್ಯ. ಬಸವಣ್ಣನವರ ವಾಸ್ತವತೆಯ ಪ್ರತಿಪಾದನೆಯಲ್ಲಿ ದೇವರು ದೇವಸ್ಥಾನದಲ್ಲಿ ಇಲ್ಲ, ದೇವರು ಕಲ್ಲಿನ ರೂಪದಲ್ಲಿ ಪೂಜೆಗೆ ಒಳಪಡುವುದಿಲ್ಲ, ಬದಲಿಗೆ ತನ್ನ ಸಮ ಹಾಗೂ ಶ್ರಮ ಸಿದ್ಧಾಂತದ ಮೂಲಕ ತನ್ನ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಳ್ಳುವುದೇ ಬಸವಣ್ಣನವರ ದೇವರ ಮನುಷ್ಯತ್ವದ ಕಲ್ಪನೆ. ಅಂದರೆ ಮಾನವ ಸಹಜೀವನದ ವಿರೋಧಿ ಹಿನ್ನೆಲೆಯಿಂದ ಸೃಷ್ಟಿ ಮಾಡಿ ಸಮಾಜವನ್ನು ಒಡೆದು ಆಳುವವರ ವಿರುದ್ಧವಾಗಿತ್ತು ಬಸವಣ್ಣನವರ ಹೋರಾಟ ಹಾಗೂ ಸಿದ್ಧಾಂತ. ಈ ಶಿಸ್ತುಬದ್ಧ ಹೋರಾಟ ಹಾಗೂ ಸಿದ್ಧಾಂತವನ್ನು ಬಸವಣ್ಣನವರು ಯಾವುದೇ ಸಂದರ್ಭದಲ್ಲಿಯೂ ಬದಲಾಯಿಸಿಕೊಳ್ಳಲಿಲ್ಲ. ಅದು ಅವರ ಸಾಂಸ್ಕೃತಿಕ ಬದ್ಧತೆಗೆ ಪ್ರಮುಖ ಕಾರಣವಾಗಿತ್ತು. ಭಾರತದಲ್ಲಿ ಸೃಷ್ಟಿಯಾಗಿದ್ದ ಕೆಲವೇ ಕೆಲವು ಜನರ ಸಾಂಪ್ರದಾಯಿಕ ಹಿನ್ನೆಲೆಯ ಧರ್ಮ ತಮ್ಮ ಸ್ವಾರ್ಥಕ್ಕಾಗಿಯೇ ಕಾಯಕ ಜನರನ್ನು ಸೇರಿಸಿಕೊಂಡು ವೃತ್ತಿ ಹಾಗೂ ಜಾತಿಯ ಹಿನ್ನೆಲೆಯಿಂದ ಅವೈಜ್ಞಾನಿಕವಾಗಿ ಏರಿದ್ದ ಕಟ್ಟುಪಾಡುಗಳನ್ನು ಕಾಯಕ ಧರ್ಮ ಪ್ರತಿಸ್ಥಾಪನೆಯ ಮೂಲಕ ಬಸವಣ್ಣನವರು ಮುಕ್ತಿಗೊಳಿಸಿದರು. ಈ ಕಾರ್ಯದಿಂದ ಬಸವಣ್ಣನವರು ಕರ್ನಾಟಕದಲ್ಲಿ ಜನಸಂಸ್ಕೃತಿ ಇತಿಹಾಸದಲ್ಲಿ ಪಡೆದುಕೊಂಡದ್ದು ಅಪಾರ, ಕಳೆದುಕೊಂಡದ್ದು ಏನೂ ಇಲ್ಲ. ಆದರೆ ಬಸವ ತತ್ವ ಸಿದ್ಧಾಂತದ ವಿರೋಧಿಗಳಿಗೆ ಇದು ಅಪಾರವಾಗಿ ಕಳೆದುಕೊಂಡ ಮನೋಭಾವನೆ ಮೂಡಿ ಬಸವ ಹಾಗೂ ಬಸವಾದಿ ತತ್ವ ಸಿದ್ಧಾಂತಗಳನ್ನು ನೆಪಾರ್ಥಕ್ಕೆ ಸರಿಸಿದರು. ಇದಕ್ಕೆ ಮುಖ್ಯ ಕಾರಣ ಭಾರತದಲ್ಲಿ ವಾಸ್ತವವನ್ನು ನಂಬದೆ ಪುರಾಣ ಸೃಷ್ಟಿಕರ್ತ ಧರ್ಮ ಪ್ರತಿಪಾದಕರು ಸೃಷ್ಟಿಸಿದ ಸ್ವರ್ಗ ನರಕಗಳ ಕಲ್ಪನೆ, ಸತ್ತ ನಂತರ ಪುನರ್ಜೀವನದ ಕಲ್ಪನೆ, ದೇವರು ಮತ್ತು ದೇವಸ್ಥಾನದ ಸೇವೆಯಿಂದ ಜೀವನದಲ್ಲಿ ಮುಕ್ತಿ ಪಡೆಯಬಹುದೆಂಬ ಕಲ್ಪನೆ, ಜಾತಿಯನ್ನು ನಿರಾಕರಿಸಿ ಕಾಯಕ ಸಿದ್ಧಾಂತಕ್ಕೆ ಹೆಚ್ಚು ಬೆಲೆ ಕೊಟ್ಟು ದುಡಿಯುವ ಜನರನ್ನೆಲ್ಲ ಸಮಾನವಾಗಿ ಕಂಡ ಕಲ್ಪನೆ, ಸಮಾಜದಲ್ಲಿನ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಹೋರಾಡಿ ನಾವೆಲ್ಲರೂ ಮನುಷ್ಯರು, ನಾನು ನಿಮ್ಮವ ನಾನು ನಿಮ್ಮವ ಎಂದು ಹೇಳಿದ ಹಿನ್ನೆಲೆಯಲ್ಲಿ ಕಂಡ ವಸ್ತುನಿಷ್ಠ ಚಿಂತನೆಯ ವಾಸ್ತವತೆ ಬಸವಣ್ಣನವರದಾಗಿತ್ತು. ಈ ವಸ್ತುನಿಷ್ಠ ವಾಸ್ತವತೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ತಮ್ಮ ಸ್ವಾರ್ಥದ ಉಜ್ವಲ ಬದುಕಿಗಾಗಿ ತಮ್ಮನ್ನು ತಾವೇ ಶ್ರೇಷ್ಠರು ಎಂದು ಹೇಳಿಕೊಂಡ ವರ್ಗದವರಿಗೆ ಬಸವಣ್ಣನವರ ಈ ಚಿಂತನೆ ಮತ್ತು ಹೋರಾಟ ಅಪಥ್ಯವಾಯಿತು. ಅದಕ್ಕಾಗಿ ಬಸವಣ್ಣನವರ ಈ ವಾಸ್ತವ ಚಿಂತನೆಯ ಅಕ್ಷರದ ಹೋರಾಟಕ್ಕೆ ಅವೈಜ್ಞಾನಿಕ ಹಿನ್ನೆಲೆಯ ಪುರಾಣದ ಬಣ್ಣ ಬಣ್ಣದ ನಿರಕ್ಷರ ಹೋರಾಟದ ನಿಜಾರ್ಥದಲ್ಲಿ ಸಂಹಾರವನ್ನೇ ಮಾಡಿತು. ಭಾರತದ ನೆಲದ ಒಡಲಾಳದ ಜನಮುಖಿ ಚಿಂತನೆಯನ್ನು ಕಾಯಕ ಸಿದ್ಧಾಂತದ ಮೂಲಕ ಸಮಾಜದ ಹಿನ್ನೆಲೆಯಲ್ಲಿ ಪ್ರತಿಪಾದನೆ ಮಾಡಿದವರು ಗೌತಮ ಬುದ್ಧರು. ಗೌತಮ ಬುದ್ಧರು ಮಹಿಳಾ ಸಮಾಜಕ್ಕೆ ಪುರುಷರಷ್ಟೇ ಸಮಾನ ಹಕ್ಕು ಬಾಧ್ಯತೆಯನ್ನು ನೀಡಬೇಕೆಂದು ತಮ್ಮ ಉಪದೇಶದಲ್ಲಿ ಹೇಳಿದರು. ಇದರ ಆಧಾರದ ಮೇಲೆಯೇ ಭಾರತದ ನೆಲದಲ್ಲಿ ಅವರ ಅನುಯಾಯಿಗಳು ಸ್ಥಾಪಿಸಿದ್ದೇ ಬೌದ್ಧ ಧರ್ಮ. ಬುದ್ಧನ ತತ್ವಗಳನ್ನೇ ತನ್ನ ಸಿದ್ಧಾಂತಗಳೆಂದು ಬಸವಣ್ಣನ ಆದರ್ಶಗಳಾಗಿದ್ದವು ಹಾಗೂ ಬಸವಾದಿ ಶರಣ ಶರಣೀಯರು ಪ್ರತಿಪಾದನೆ ಮಾಡಿದ ಕಾಯಕ ಸಿದ್ಧಾಂತದ ತತ್ವಗಳೇ ಅವರ ನಂತರ ದಯವೇ ಧರ್ಮದ ಮೂಲವೇಯ ಎಂಬ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಲಿಂಗಾಯತ ಧರ್ಮವಾಗಿ ಅವರ ಅನುಯಾಯಿಗಳಿಂದ ಸ್ಥಾಪನೆಗೊಂಡಿತು. ಈ ಇಬ್ಬರು ಜನಮುಖಿ ಚಿಂತಕರ ವಾರಸುದಾರರೇ ಇಂದು ಬುದ್ಧ ಬಸವರ ಆಶಯದಂತೆ ನಿರ್ಮಾಣ ಮಾಡಿದ ಭಾರತದ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಮ ಸಂಸ್ಕೃತಿ ಪ್ರತಿಪಾದನೆ ಮಾಡಿದ ಭಾರತದ ಸರ್ವಶ್ರೇಷ್ಠ ಬುದ್ಧ ಬಸವ ಅಂಬೇಡ್ಕರ್ ಅವರು ಭಾರತ ದೇಶದ ಯುಗ ಪುರುಷರೇ ಆಗಿದ್ದಾರೆ. 12ನೇ ಶತಮಾನದಲ್ಲಿ ಸಂಪ್ರದಾಯವಾದಿಗಳ ವಿರುದ್ಧ ನಡೆದ ಬಸವಣ್ಣನ ನೇತೃತ್ವದ ಕಾಯಕ ಹಾಗೂ ಕಾಯಕ ಆಧಾರದ ಮೇಲಿನ ದಾಸೋಹದ ವೈಜ್ಞಾನಿಕ ಚಳುವಳಿಗೆ ಇಂದಿಗೆ 900 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಈ ಇತಿಹಾಸವನ್ನು ಇಂದು ಬಸವ ತತ್ವ ಅನುಯಾಯಿಗಳು ಅಂತರಾಳದಿಂದ ಬೌದ್ಧಿಕವಾಗಿ ಅರ್ಥೈಸಿಕೊಳ್ಳಬೇಕಾಗಿದೆ. ಬಸವಣ್ಣನವರಿಗೆ ತಮ್ಮ ತತ್ವ ಸಿದ್ಧಾಂತದ ಅಚಲವಾದ ದಾರಿಯ ಗೋಚರವಿತ್ತು. ಆದರೆ ಇಂದು ಬಸವ ಹಾಗೂ ಬಸವಾದಿ ಶರಣೆಯರು ತೋರಿಸಿದ ಮನುಷ್ಯ ಸಹಜೀವನದ ದಾರಿಯ ಪರಿಜ್ಞಾನವೇ ಇಲ್ಲದಿರುವುದು ದುರಂತವಾಗಿದೆ. ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ. ಹೌದು, ಬಸವಣ್ಣನವರು ಕನ್ನಡ ನಾಡಿನ ನಿಜ ಸಾಂಸ್ಕೃತಿಕ ನಾಯಕರು. ಏಕೆಂದರೆ ಬಸವ ಪೂರ್ವದಲ್ಲಿ ಕನ್ನಡ ನೆಲದಲ್ಲಿ ಮನೆ ಮಾಡಿದ ಕಟ್ಟುಪಾಡುಗಳನ್ನು ಧಿಕ್ಕರಿಸಿ ಜನಜೀವನದ ವಾಸ್ತವದ ಬದುಕನ್ನು ಅನಾವರಣಗೊಳಿಸಿದ ಪ್ರಪ್ರಥಮ ಸಮಾಜಮುಖಿ ಚಿಂತಕ ಬಸವಣ್ಣ. ಅದಕ್ಕಾಗಿ ಬಸವಣ್ಣ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ. ಮನುಷ್ಯ ಮನುಷ್ಯರಲ್ಲಿ ಸ್ಪೃಶ್ಯ ಅಸ್ಪೃಶ್ಯತೆಯನ್ನು ಸೃಷ್ಟಿ ಮಾಡಿದ ಜನರಿಗೆ ಶ್ರಮ ಹಾಗೂ ಸಮ ಸಿದ್ಧಾಂತದ ಕಾಯಕದ ಪ್ರತಿಪಾದನೆಯ ವಾಸ್ತವದ ಮೂಲಕ ಸ್ಪಷ್ಟವಾದ ಉತ್ತರವನ್ನು ನೀಡಿದ್ದಕ್ಕಾಗಿ ಬಸವಣ್ಣನವರು ಕನ್ನಡ ನಾಡಿನ ನಿಜವಾದ ಸಾಂಸ್ಕೃತಿಕ ನಾಯಕರು. ಪ್ರಭುತ್ವ ಹಾಗೂ ಪ್ರಭುತ್ವವನ್ನು ನಿಯಂತ್ರಣ ಮಾಡುತ್ತಿದ್ದ ಸಂವಿಧಾನವನ್ನು ನಿರಾಕರಿಸಿ ಪ್ರಭುತ್ವವನ್ನು ಜನಕೇಂದ್ರಿತ ಹಿನ್ನೆಲೆಯಿಂದ ಆಳ್ವಿಕೆ ಮಾಡುವ ಪ್ರಜ್ಞೆಯನ್ನು ಉಂಟು ಮಾಡಿದ್ದಕ್ಕಾಗಿ ಬಸವಣ್ಣ ಕನ್ನಡ ನೆಲದ ಸಾಂಸ್ಕೃತಿಕ ನಾಯಕರು. ನಾನು ಊರಿನ ವಾಸಿ, ಅದಕ್ಕಾಗಿ ನಾನು ಶ್ರೇಷ್ಠವಾದವನು. ನನ್ನ ದೇವರು ಶ್ರೇಷ್ಠ, ನನ್ನ ಕುಲ ಶ್ರೇಷ್ಠ, ನಾನು ನೆಲೆಸಿರುವ ಪ್ರದೇಶ ಶ್ರೇಷ್ಠ, ನನ್ನ ಭಾಷೆ ಶ್ರೇಷ್ಠ, ನನ್ನ ದೇವರು ಶ್ರೇಷ್ಠ ಎಂದು ಸೃಷ್ಟಿ ಮಾಡಿದ ಮಾನವ ವಿರೋಧಿ ನೀತಿಯ ವಿರುದ್ಧ ನಾನು ನಿಮ್ಮ ಮನೆಯ ಮಗ, ಮಾದವರ ಚೆನ್ನೆಯನ ಮನೆ ಮಗ, ಡೋಹರ ಕಕ್ಕಯ್ಯನ ಬೊಪ್ಪನ ಮಗ, ನಾವೆಲ್ಲರೂ ಒಂದೇ ಮನುಷ್ಯರು ಎಂಬ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಕ್ಕಾಗಿ ಬಸವಣ್ಣ ಕನ್ನಡ ನೆಲದ ಪ್ರಪ್ರಥಮ ಸಮಸಂಸ್ಕೃತಿ ಪ್ರತಿಪಾದನೆಯ ಸಾಂಸ್ಕೃತಿಕ ನಾಯಕ. ಕನ್ನಡದ ಪ್ರಥಮ ಶಾಸನ ಕದಂಬರ ಕಾಲದ ಅಲ್ಮಿಡಿ ಶಾಸನ. ಈ ಶಾಸನದ ಭಾವಾರ್ಥ ಸಂಸ್ಕೃತ, ಆದರೆ ಅಕ್ಷರಗಳು ಕನ್ನಡ. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಸಂಸ್ಕೃತ, ಅದರ ಭಾವಾರ್ಥ ಕನ್ನಡ. ಹೀಗೆ ಪ್ರಭುತ್ವವನ್ನು ಸಂಸ್ಕೃತ ತನ್ನ ಇಕ್ಕಳೆಯಲ್ಲಿ ಸಿಕ್ಕಿಸಿಕೊಂಡಿದ್ದಾಗ ಕನ್ನಡ ನೆಲದಲ್ಲಿ ಕನ್ನಡತನವನ್ನು ಪ್ರತಿಪಾದನೆ ಮಾಡಿದ ಬಸವಣ್ಣ ಕನ್ನಡಿಗರ ಸಾಂಸ್ಕೃತಿಕ ನಾಯಕ. ನಿಜವಾದ ಕನ್ನಡ ನಾಡಿನ ಶಾಸ್ತ್ರೀಯತೆ ಕನ್ನಡತನದಿಂದ ಆರಂಭವಾದದ್ದೇ ಬಸವಣ್ಣನ ಕಾಲದಲ್ಲಿ ಎಂಬುದು ಸತ್ಯ. ಈ ಹಂತದಲ್ಲಿ ಬಸವಣ್ಣ ಹಾಗೂ ಅವರ ಸಮಕಾಲೀನ ಎಲ್ಲ ವಚನಕಾರರು ಸಹ ಕನ್ನಡ ನಾಡಿನ ನಿಜವಾದ ಸಾಂಸ್ಕೃತಿಕ ನಾಯಕರು. ಬಸವಣ್ಣ ಹಾಗೂ ಬಸವಾದಿ ಶರಣೆಯರು ಬರೆದ ನೆಲಮೂಲ ಚಿಂತನೆಯ ವಚನಗಳೇ ಕನ್ನಡ, ಕನ್ನಡಿಗ ಹಾಗೂ ಕರ್ನಾಟಕದ ಅಸ್ಮಿತೆಗಳು. ಈ ಅಸ್ಮಿತೆಯನ್ನು ಸೃಷ್ಟಿ ಮಾಡಿದ ನಾಯಕರಾಗಿದ್ದ ಬಸವಣ್ಣನವರು ಕನ್ನಡ ನಾಡಿನ ನಿಜವಾದ ಸಾಂಸ್ಕೃತಿಕ ನಾಯಕರು. ವಿಶಾಲವಾದ ಧರ್ಮದ ಸಾರವನ್ನು ಜಾತಿಯ ಹಿನ್ನೆಲೆಯಿಂದ ಸಂಕುಚಿತಗೊಳಿಸಿದ ಸಂಪ್ರದಾಯವಾದಿಗಳ ವಿರುದ್ಧ ದಯವೇ ಧರ್ಮದ ಮೂಲವೇಯ ಎಂದು ಹೇಳಿ ಆ ಧರ್ಮದ ಆಧಾರದಲ್ಲಿ ಜನರನ್ನು ಕಂಡು ಹೆಣ್ಣು ಗಂಡನ್ನು ಮದುವೆ ಮಾಡಿಸಲು ಮುಂದಾದ ನಾಯಕನೇ ಬಸವಣ್ಣ. ಈ ಮಹತ್ ಕಾರ್ಯವನ್ನು ಕೈಗೊಂಡ ಬಸವಣ್ಣ ಕನ್ನಡ ನಾಡಿನ ನಿಜವಾದ ಜನಸಂಸ್ಕೃತಿಯ ಸಾಂಸ್ಕೃತಿಕ ನಾಯಕ. ದುಡಿಸಿಕೊಂಡು ಹೊಟ್ಟೆ ತುಂಬ ಉಂಡವರ ವಿರುದ್ಧ ದಿನವಿಡೀ ದುಡಿದು ಒಂದು ಇಡೀ ಅನ್ನವನ್ನು ತಿನ್ನಲಾಗದ ಜನರ ಪರವಾಗಿ ಪ್ರಜ್ಞಾಪೂರ್ವಕವಾಗಿ ಹೋರಾಡಿದ ಕಾಯಕ ಸಿದ್ಧಾಂತದ ಪ್ರತಿಪಾದಕ ಬಸವಣ್ಣ ನಿಜವಾಗಲೂ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ. ಬುದ್ಧನ ತತ್ವ ಪ್ರತಿಪಾದನೆಗಳಾದ ಸಾಮ್ರಾಟ ಅಶೋಕ ಆಳ್ವಿಕೆ ಮಾಡಿದ ದೇವನಾಂಪ್ರಿಯ ಪ್ರಿಯದರ್ಶಿನಿ ಎಂಬ ತತ್ವ ಸಿದ್ಧಾಂತದಂತೆ ಕನ್ನಡ ನೆಲದಲ್ಲಿ ನಾನು ದುಡಿಯಬೇಕು, ನಾವು ಉಣ್ಣಬೇಕು ಎನ್ನುವ ಕಾಯಕ ಸಿದ್ಧಾಂತದ ದಾಸೋಹವನ್ನು ಪರಿಚಯಿಸಿದ ಬಸವಣ್ಣ ಕನ್ನಡ ನೆಲದ ನಿಜವಾದ ಸಾಂಸ್ಕೃತಿಕ ನಾಯಕ. ಇಂತಹ ಸಾಂಸ್ಕೃತಿಕ ನಾಯಕರ ಜನ್ಮ ದಿನಾಚರಣೆ ಇಂದು. ಕನ್ನಡ ನಾಡಿನ ಸಮಸ್ತ ಬಸವ ತತ್ವ ಅನುಯಾಯಿಗಳಿಗೆ ಹಾಗೂ ಬಸವ ತತ್ವ ಸಿದ್ಧಾಂತದಂತೆ ಜೀವನವನ್ನು ರೂಪಿಸಿಕೊಂಡಿರುವ ಎಲ್ಲ ಜನವರ್ಗದವರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕಡೆಯದಾಗಿ, ಬುದ್ಧನ ಆದರ್ಶಗಳು ಅಶೋಕ ಸಾಮ್ರಾಟನ ಆಳ್ವಿಕೆಯ ಸಂವಿಧಾನವಾದರೆ ಬಸವನ ಆದರ್ಶಗಳು ಇಂದು ಅಂಬೇಡ್ಕರ್ ಅವರು ಬರೆದು ಅಖಂಡ ಭಾರತವನ್ನು ಸಮ ಹಾಗೂ ಶ್ರಮ ಸಿದ್ಧಾಂತದ ಮೂಲಕ ಆಳ್ವಿಕೆ ಮಾಡಲು ಅರ್ಪಿಸಿರುವ ಸಂವಿಧಾನದ ಆಶಯಗಳು ಆಗಿವೆ. ಪ್ರಜಾಪ್ರಭುತ್ವ ಭಾರತದ ಸಂವಿಧಾನದ ಆಶಯವೇ ಅಂದು ಬಸವಣ್ಣ ಪ್ರತಿಪಾದನೆ ಮಾಡಿದ ಸಿದ್ಧಾಂತಗಳು ಅಂಬೇಡ್ಕರ್ ಅವರ ಮೂಲಕ ಮರುಜನ್ಮ ಪಡೆದಿವೆ. ಇದೇ ನಿಜವಾದ ವಾಸ್ತವ ಭಾರತದ ಸಂವಿಧಾನ, ಇದೇ ಬಸವಣ್ಣ ರೂಪಿಸಿದ ಭಾರತ. ಇಂತಹ ಮಹಾನ್ ಚಿಂತಕ ಬಸವಣ್ಣನವರಿಗೆ ಗೌರವಪೂರ್ವಕವಾಗಿ ಕನ್ನಡದ ವಂದನೆಗಳು.
0: ಇದುವರೆಗೆ ಬಸವಣ್ಣ ರೂಪಿಸಿದ ಭಾರತ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ್ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: ಸಕಲ ಜೀವಿಗಳ ತಾಣ ಮಣ್ಣು,
1: ವಿಷಗಳಿಂದ ಆಗುತ್ತಿದೆ ಹುಣ್ಣು,
2: ಭೂಮಿ ಹಸಿರ ಸಂಪತ್ತಿನ ಆಗರ,
1: ಕುಂದದಿರಲಿ ನಮ್ಮ ಸಡಗರ,
3: ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
4: ಆಸೆಗಳಿಗೆ ಕಡಿವಾಣ ಇರಲಿ,
1: ಕಲ್ಮಶಗಳು ಸೇರದಂತಿರಲಿ,
3: ಕಾಣೋ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಆಕಾಶವಾಣಿ ಸಮಯ 8:05. ಚಿತ್ರಗೀತೆಗಳು. ಅನುರಾಗ ಸಂಗಮ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿದೆ. ಗೀತ ರಚನೆ ಮತ್ತು ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ, ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 8:10 ಇನ್ನು ಮುಂದೆ 12 ವರ್ಷಗಳು ಪೂರೈಸಿದ ಎನ್ಡಿಎ ಸರ್ಕಾರ ಕುರಿತಾದ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕೇಳುಗರೆ, ಇದುವರೆಗೂ ದೆಹಲಿ ಕೇಂದ್ರದಿಂದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಅಂಗವಾಗಿ ಭಾರತ ಹಾಗೂ ಪಾಕಿಸ್ತಾನ ತಂಡಗಳ ನಡುವೆ ಬಿರ್ಮಿಂಗ್ಹ್ಯಾಮ್ನ ಎಡ್ ಬ್ಯಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕೇಳಿದಿರಿ. ಸಮಯ 11:30. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ, ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ. 6:35 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಮರುಪ್ರಸಾರ ಅಂದೇ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ. 6:50, 7:15 ಭಾವಗೀತೆಗಳು, ಸೇವಾವಾಹಿನಿ. 7:30 ಬೆಳಿಗ್ಗೆ, 7:45, 9:30, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 9:00 ನೆನಪಿನಂಗಳ, ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ 2ನೇ ಭಾಗವನ್ನು ಆಲಿಸಬಹುದು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್.ಎನ್. ತಾರಾನಾಥನ್ ಅವರ ಹಾಡುಗಾರಿಕೆ. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ. 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ, ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ. 12:35 ನಮ್ಮ ನಿಲಯದಿಂದ ದೇವರನಾಮ. 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಸಂರಕ್ಷಣೆ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪ್ರತಿಭಾ ಪೆರೇರಾ ಅವರೊಂದಿಗಿನ ಮಾತುಕತೆ. ಅವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ, ಪ್ರಧಾನಮಂತ್ರಿ ನವೋದ್ಯಮ ಮತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ, ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾಯಿ ತೇಜಸ್ ಚಂದ್ರಶೇಖರ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಕೇಳಿ, ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ. ಪ್ರಸ್ತುತಿ ಸಹನ. 4:45 ಭಾಷಾ ಭಾರತಿ, ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಾರ್ತಾಪತ್ರ. 6:51 ನಮ್ಮ ನಿಲಯದಿಂದ ಕೃಷಿರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯ ಬೆಳೆಗಳು ಹಾಗೂ ಅವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರ್ಮ್ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಎಸ್ ಪ್ರಭುದೇವ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ಯುವವಾಣಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:30 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಸಹೋದರಿಯರ ಹಾಡುಗಾರಿಕೆ. 10:00 ಶ್ರೀವಿದ್ಯಾ ವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿದೇಶಿ ನೀತಿ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈವರೆಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮೈಸೂರು ಕೇಂದ್ರ. ಸಮಯ 11:10:10. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಿಲಯದ ನಾಳಿನ ಪ್ರಸಾರ ಕಾರ್ಯ ಎಂದಿನಂತೆ ಮುಂಜಾನೆ 5:53 ಎಫ್ಎಂ ಕಂಪನಾಂಕ 100.6 ಪ್ರಾರಂಭವಾಗಲಿದೆ. ನಿಲಯದ ಸಮಸ್ತ ಕೇಳುಗ ಸ್ನೇಹಿತರಿಗೆ ಕಾರ್ತಿಕ್ ಎಂಎಸ್ ಮಾಡುವ ನಮಸ್ಕಾರಗಳು. ಸರ್ವರಿಗೂ ಶುಭರಾತ್ರಿ. ಜೈ ಹಿಂದ್.